ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 13ನೇ ದಿನ, ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 4ನೇ ತಾರೀಖು ಮಂಗಳವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:48:30. ನಮ್ಮೆಲ್ಲ ಆತ್ಮೀಯ ಕೇಳುಗ ಬಾಂಧವರಿಗೆ ವಿವಿಧ ಭಾರತೀಯ ಇಂದಿನ ಪ್ರಸಾರ ಕಾರ್ಯಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾವೇರಿ ನದಿ ನೀರು ಪಾಲಿನ 26.954 ಟಿಎಂಸಿ ನೀರನ್ನು ಬಿಡುಗಡೆ ಮಾಡುವಂತೆ ಕರ್ನಾಟಕಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ತಮಿಳುನಾಡು ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಹೊರಡಿಸಿರುವ ನಿರ್ದೇಶನಗಳನ್ನು ಪಾಲಿಸಲು ಕರ್ನಾಟಕ ವಿಫಲವಾಗಿದೆ ಎಂದು ತಮಿಳುನಾಡು ಆರೋಪ ಮಾಡಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ 2026 ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಮತ್ತು ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ ಎರಡನೆಯ ಸಭೆ ಇಂದು ಮತ್ತು ನಾಳೆ ಹೈದರಾಬಾದ್ನಲ್ಲಿ ಜರುಗಲಿದೆ. ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಆಯೋಜನೆ ಮಾಡಿರುವ ಈ ಉನ್ನತ ಮಟ್ಟದ ಸಭೆಯನ್ನು ಇಲಾಖೆಯ ಕಾರ್ಯದರ್ಶಿ ರಚನಾ ಶಾ ಉದ್ಘಾಟನೆ ಮಾಡಲಿದ್ದಾರೆ. ವಿರೋಧ ಪಕ್ಷಗಳ ಭಾರಿ ಗದ್ದಲ ಮತ್ತು ಧರಣಿಯ ನಡುವೆಯೂ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಉದ್ದೇಶದ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ನಡೆದ ಪರೀಕ್ಷೆಯಲ್ಲಿ ಪ್ರಕೃತಿ ವಿಕೋಪದಿಂದ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಉಜ್ಬೇಕಿಸ್ತಾನ ನಡುವಿನ ಬಾಂಧವ್ಯ ನಿರ್ಮಾಣ, ಇಂಧನ, ಆರೋಗ್ಯ ಮತ್ತು ಶಿಕ್ಷಣ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ವಿಸ್ತರಿಸಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಉಭಯ ದೇಶಗಳ ದ್ವಿಪಕ್ಷೀಯ ವ್ಯಾಪಾರ ಸುಮಾರು $1 billion ಭಯೋತ್ಪಾದನೆ, ಉಗ್ರವಾದ ಮತ್ತು ಮಾದಕ ವಸ್ತು ಕಳ್ಳಸಾಗಣೆ ವಿರುದ್ದ ಎರಡೂ ದೇಶಗಳು ಸಮಾನ ನಿಲುವು ಹೊಂದಿವೆ ಎಂದು ನವದೆಹಲಿಯಲ್ಲಿ ಹೇಳಿದ್ದಾರೆ. ಕಳೆದ ಹಲವು ದಿನಗಳಿಂದ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶ ಮತ್ತು ಮಲೆನಾಡಿನಲ್ಲಿ ಸತತವಾಗಿ ಬೀಳುತ್ತಿರುವ ಮಳೆಯಿಂದ ಜಲಾಶಯಕ್ಕೆ 50,000 ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಕೇಂದ್ರ ಸರ್ಕಾರ ಜವಳಿ ಉದ್ಯಮಕ್ಕೆ ಉತ್ತೇಜನ ನೀಡುತ್ತಿದ್ದು 2030 ವೇಳೆಗೆ ರಫ್ತು ಪ್ರಮಾಣವನ್ನು 3 times ಹೆಚ್ಚಳ ಮಾಡುವ ಗುರಿ ಹೊಂದಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಆಯುಕ್ತ ಎಬಿ ಬಸವರಾಜು ದೊಡ್ಡಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 7 ಗಂಟೆಗೆ ಕೇಳಲಿದ್ದೀರಿ.

ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 7 ಗಂಟೆಯವರೆಗೆ ನಾದೋಪಾಸನೆ ಭಕ್ತಿ ಸಂಗೀತವನ್ನು ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ, ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇಂದಿನಂತೆ 9 ಗಂಟೆಗೆ ದಿನ ವಿಶೇಷ. ಇಂದಿನ ವಿಶೇಷ ಕುರಿತಂತೆ ಮಾತು ಹಾಡುಗಳ ಸಂಯೋಜಿತ ಕಾರ್ಯಕ್ರಮ. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಲಾಭಾರತಿ ಕಾರ್ಯಕ್ರಮ ಪ್ರಸಾರವಾಗುವುದು. 12:05 ಕರೆಗೊಂದು ಹಾಡು, ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ವಿವಿಧ ಭಾರತಿಯಿಂದ ಕೇಳಬಹುದು. ಇನ್ನು ಮಂಗಳವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ 1:20 ಗೇಮ್ ಶೋ, ಇಂದು ರಸಪ್ರಶ್ನೆ. 2:15 ಸ್ಪಂದನ, 2:40 ಚಿತ್ರತಾನ ಒಂದೇ ಚಿತ್ರದ ಗೀತೆಗಳು. 3:00 ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಪ್ರಸಾರವಾಗಲಿದೆ. 4:00 ಪರಿಮಳ, ಮುಕ್ತ ಮಾತುಕತೆಯ ವೇದಿಕೆ. ನಮ್ಮ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಎಂದಿನಂತೆ 5:05 ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜನ ಕಾರ್ಯಕ್ರಮ. ಇನ್ನು 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಮಂಗಳವಾರ ರಾತ್ರಿ 8:02 ನಿಮ್ಮ ಆಯ್ಕೆ, ನೀವು ಕರೆ ಮಾಡಿ ನಿಮ್ಮಿಷ್ಟದ ಚಿತ್ರಗೀತೆಗಳನ್ನು ಕೇಳಬಹುದು. 9:15 ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳ ಪ್ರಸಾರವನ್ನು ಕೇಳ್ತೀರಿ. 10:02 ಪ್ರೇಮ ನಿನಾದ, ಪ್ರೇಮ ಗೀತೆಗಳ ಪ್ರಸಾರ. ಇದಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಮಂಗಳವಾರದ ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೇನೆ ಚಂದು, ಬಾನುಲಿ ಬಂಧು. ಬನ್ನಿ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ಆರಂಭಿಸೋಣ.

ಸುರಶ್ರೇಷ್ಠಂ ಕರ್ಣಚಾಮರಭೂಷಿತಂ ಪಾಶಾಂಕುಶಧರಂ ದೇವಂ ವಂದೇಗಂ ಗಣನಾಯಕಂ ಮೂಷಿಕೋತ್ತಮಾರುಹ್ಯ ದೇವಾಸುರಮಹಾಹವೇ ಯೋತ್ಕಾಮಂ ಮಹಾವೀರ್ಯಂ ವಂದೇಗಂ ಗಣನಾಯಕಂ.

0: ಸರ್ವಂ ಸರ್ವ ವಿಘ್ನ ವಿವರ್ಜಿತಂ ಸರ್ವಸಿದ್ಧಿ ಪ್ರದಾತಾರಂ ವಂದೇಗಂ ಗಣನಾಯಕಂ ಕನಾಟ್ಟಕಂ ಇದಂ ಪುಣ್ಯಂ ಭಕ್ತಿದೋ ಯಪ್ಪಡೇ ನರಃ ವಿಮುಕ್ತ ಸರ್ವ ಪಾಪೇಭ್ಯೋ ರುದ್ರಲೋಕಂ ಸ ಗಚ್ಚತಿ ಶ್ರೀ ಗಣೇಶಾಷ್ಟಕಂ ಸಂಪೂರ್ಣಂ.
1: ರಮಣೀಯ ಶಾಸ್ತ್ರಿಗಳವರ ಧ್ವನಿಯಲ್ಲಿ ಶ್ರೀ ಗಣೇಶ ಅಷ್ಟಕಂ ಶ್ಲೋಕವನ್ನು ಆಲಿಸಿದ್ರಿ. ಇನ್ನೀಗ ಮುದ್ದು ವಿಠಲರ ರಚನೆ ವೃಂದಗಾನದಲ್ಲಿದೆ, ಕೇಳೋಣ ಈ ಭಕ್ತಿಗೀತೆ.

ನಾದೋಪಾಸನೆಯ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಎರಡು ಭಕ್ತಿ ರಚನೆಗಳನ್ನು ಕೇಳಿದ್ರಿ. ಬಸವೇಶ್ವರರ ವಚನ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಮೇಲಾಗಲೊಲ್ಲೆನು ಕೀಳಾಗಲೊಲ್ಲೆನು ಅನ್ನುವ ರಚನೆಯನ್ನು ಆಲಿಸಿದ್ರಿ. ಏಕತಾನೆ ಕೇಳಿದ್ರಿ ಪುರಂದರದಾಸರ ರಚನೆ ಉಪೇಂದ್ರ ಭಟ್ ಅವರ ಹಾಡುಗಾರಿಕೆಯಲ್ಲಿ. ಸಮಯವಾಗಿದೆ 6:26:25. 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಇದು. ಮಂಗಳವಾರದ ಮಧುರವಾದ ಈ ಬೆಳಗಿನ ಸಮಯದಲ್ಲಿ ಮತ್ತೊಂದು ಭಕ್ತಿ ರಚನೆಯನ್ನ ಕೇಳೋಣ. ಹರಪನಹಳ್ಳಿ ಭೀಮವ್ವ ಅವರ ರಚನೆ, ಶಶಿಕಲಾ ಕುಲಹಳ್ಳಿ ಅವರ ಹಾಡುಗಾರಿಕೆ.

0: ನಾದೋಪಾಸನೆ ಭಕ್ತಿಗೀತೆಗಳ ಈ ಪ್ರಸಾರದಲ್ಲಿ ಇದುವರೆಗೂ ನೀವು ವಚನಗಳನ್ನ ಕೀರ್ತನೆಗಳನ್ನ ಆಲಿಸಿದ್ರಿ.
1: ಪಿ ಎಂ ಜಯ್ ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: 6:31 ಸಮಯವಾಗಿದೆ. ಇನ್ನು ಮುಂದೆ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿ ರಚನೆಗಳು. ನಮ್ಮ ದೇಶ ಹಲವು ಸಾಧು ಸಂತರ ನೆಲವೀಡು. ನಮ್ಮ ನಾಡಿನಲ್ಲಿ ಬಹಳಷ್ಟು ಸ್ವಾಮೀಜಿಗಳು ಉಪನ್ಯಾಸವನ್ನು ಉಪದೇಶವನ್ನು ನೀಡ್ತಾ ಇದ್ದಾರೆ. ಹಿಂದೆಯೂ ನೀಡಿದ್ರು, ಈಗಲೂ ನೀಡ್ತಾ ಇದ್ದಾರೆ. ಮುಂದೆ ಕೂಡ ಇಂತಹ ಸಾಧುಗಳು ಸಂತರು ಬದುಕಿಗೆ ಬೇಕಾದಂತಹ ಒಳ್ಳೆಯ ವಿಚಾರಗಳನ್ನು ತಿಳಿಸಿಕೊಡ್ತಾನೆ ಇರ್ತಾರೆ. ಅದರಲ್ಲೂ ಕೆಲವರಂತೂ ಬಹಳ ಸೊಗಸಾಗಿ ಬದುಕಿನ ಕಷ್ಟ ಸುಖ, ಗುರು ಹಿರಿಯರು, ಸ್ನೇಹಿತರು, ಬಂಧುಗಳ ಪಾತ್ರ, ಕಷ್ಟವನ್ನು ಎದುರಿಸೋದು ಹೇಗೆ, ಸುಖ ಸಂತೋಷ ಸಾಧನೆ ಮಾಡಿದಾಗ ಅದನ್ನೆಲ್ಲ ಉಳಿಸ್ಕೊಂಡು ಹೋಗೋದು ಹೇಗೆ ಅಂತೆಲ್ಲ ಪ್ರವಚನಗಳನ್ನು ಕೊಡ್ತಾನೆ ಇರ್ತಾರೆ. ಅದನ್ನೆಲ್ಲವನ್ನು ಕೂಡ ಕೇಳೋದು ನಿಜಕ್ಕೂ ಬಹಳ ಧನ್ಯತೆ ಅಂತ ಅನಿಸುತ್ತೆ. ಸಾಧುಗಳಾಗಿ ಸಂತರಾಗಿ ಜನಕಲ್ಯಾಣಕ್ಕಾಗಿ ಅಹರ್ನಿಶಿ ದುಡಿದವರು ಬಹಳಷ್ಟು ಜನ. ಅಂಥವರಲ್ಲಿ ಒಬ್ಬರು ಸ್ವಾಮಿ ಚಿನ್ಮಯಾನಂದ ಸ್ವಾಮಿ, ಸ್ವಾಮಿ ಚಿನ್ಮಯಾನಂದ ಸರಸ್ವತಿ. ಇವರು ಮೊದಲಿಗೆ ಸ್ವಾತಂತ್ರ್ಯ ಹೋರಾಟಗಾರರು, ನಂತರ ಪತ್ರಿಕಾ ವರದಿಗಾರರಾಗಿ ಕೆಲಸ ಮಾಡಿದವರು. ಪತ್ರಿಕೆಯಲ್ಲಿ ಒಂದು ವಿಶೇಷವಾದಂಥ ವರದಿಯನ್ನು ಮಾಡಬೇಕು ಅಂತ ಸಾಧು ಜೀವಿಗಳ ನಿಜವಾದ ಬದುಕು ಹೇಗಿರುತ್ತೆ, ಸಾಧುಗಳ ಸಂತರ ಬದುಕನ್ನು ಜನರ ಎದುರಿಗೆ ತೆರೆದು ಇಡಬೇಕು ಅಂತ ಋಷಿಕೇಶದ ಆಶ್ರಮಕ್ಕೆ ಹೋಗ್ತಾರೆ ಸ್ವಾಮಿ ಚಿನ್ಮಯಾನಂದ ಸ್ವಾಮೀಜಿಯವರು. ಸ್ವಾಮಿ ಚಿನ್ಮಯಾನಂದ ಸ್ವಾಮೀಜಿ ಅವರ ಮೊದಲ ಹೆಸರು ಬಾಲಕೃಷ್ಣ ಮೆನನ್ನಂತ. ಅವರು ಕಾನೂನನ್ನು ಅಭ್ಯಾಸ ಮಾಡಿದ್ರು, ಆದರೆ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾಯಿದ್ರು. ಹೀಗೆ ಸಾಧುಗಳ ಸಂತರ ಬದುಕನ್ನು ಜನರೆದುರು ತೆರೆದಿಡಬೇಕು ಅಂತ ಋಷಿಕೇಶದ ಆಶ್ರಮದ ಕಡೆಗೆ ಹೋದಾಗ ಅವರಿಗೆ ಬೇರೆಯವರ ಬದುಕನ್ನು ಬಯಲು ಮಾಡುವ ಬದಲಾಗಿ ತನ್ನನ್ನು ತಾನೇ ಅರ್ಥ ಮಾಡಿಕೊಳ್ಬೇಕು ಅನ್ನುವ ಒಂದು ಆಲೋಚನೆ ಬಂದು ಆ ದಿಕ್ಕಿನಲ್ಲಿ ಪ್ರಯತ್ನಶೀಲರಾಗ್ತಾರೆ. ಒಬ್ಬರು ಹಿರಿಯ ಸ್ವಾಮೀಜಿ, ಆ ಸ್ವಾಮೀಜಿಯ ತೇಜಸ್ಸನ್ನು ಬೋಧನೆಯನ್ನು ಕೇಳಿದಂತಹ ಬಾಲಕೃಷ್ಣ ಮೆನನ್ ಅವರು ಚಿನ್ಮಯಾನಂದ ಸ್ವಾಮಿಯಾಗಿ ಬದಲಾವಣೆಗೆ ಒಳಗಾಗ್ತಾರೆ. ಬದುಕಿನ ಮೂಲ ಉದ್ದೇಶ ಏನು, ಶಾಶ್ವತವಾದ ಸುಖ ಯಾವುದು ಅಂತ ಹುಡುಕುವಂಥ ಪ್ರಯತ್ನಕ್ಕೆ ಮುಂದಾದರು. ಹೀಗೆ ಕೇಳ್ತಾ ಕೇಳ್ತಾ ನೋಡ್ತಾ ನೋಡ್ತಾ ಸ್ವಯಂ ತಾವೇ ಬಿಡುಗಡೆಯ ಹಾದಿಯನ್ನು ಹಿಡಿದವರು ಸ್ವಾಮಿ ಚಿನ್ಮಯಾನಂದ ಸ್ವಾಮೀಜಿ. ಇದರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಾ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿ ರಚನೆಗಳ ಜೊತೆಗೆ ಮುಂದೆ ಸಾಗೋಣ. ಕೇಳಿ ಧರ್ಮ ಮಂದಿರ ಚಿತ್ರದಿಂದ ಒಂದು ಗೀತೆ. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಧ್ವನಿಯಾಗಿದ್ದಾರೆ.

ಸ್ವಾಮಿ ಚಿನ್ಮಯಾನಂದ ಅವರು ಕೇರಳದವರು. ಅವರ ಮೊದಲ ಹೆಸರು ಬಾಲಕೃಷ್ಣ ಮೆನನ್ ಅಂತ. ಕಾನೂನು ಅಭ್ಯಾಸವನ್ನ ಮಾಡಿ ನಂತರದಲ್ಲಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಆಧ್ಯಾತ್ಮದ ಕಡೆಗೆ ವಾಲಿದವರು. ಹಿರಿಯ ಸ್ವಾಮೀಜಿಯೊಬ್ಬರ ತೇಜಸ್ಸು ಬೋಧನೆಯನ್ನ ಕೇಳಿದ ಚಿನ್ಮಯಾನಂದ ಅವರಲ್ಲಿ ಸಾಕಷ್ಟು ಬದಲಾವಣೆಗಳು ಆದವು. ಬದುಕಿನ ಮೂಲ ಉದ್ದೇಶ ಏನು, ಶಾಶ್ವತವಾದ ಸುಖ ಯಾವುದು ಅಂತ ಹುಡುಕುವ ಪ್ರಯತ್ನಕ್ಕೆ ಮುಂದಾದರೂ ಸ್ವಯಂ ತಾವೇ ಬಿಡುಗಡೆಯ ಹಾದಿಯನ್ನು ಹಿಡಿದರು. 1948 ಶಿವರಾತ್ರಿಯ ದಿನ ಹಿರಿಯ ಸ್ವಾಮೀಜಿಯವರಿಂದ ಸನ್ಯಾಸ ದೀಕ್ಷೆಯನ್ನ ಪಡೆದರು. ಸ್ವಾಮಿ ಚಿನ್ಮಯಾನಂದ ಸರಸ್ವತಿ ಅಂತಾನೆ ಹೆಸರಾದರು. ಹೀಗೆ ತಮ್ಮನ್ನ ತಾವೇ ಅರಿತು ನಡೆಯುತ್ತಾ 1953 ಚಿನ್ಮಯ ಮಿಷನ್ ಅನ್ನುವ ಒಂದು ಜಾಗತಿಕ ಆಧ್ಯಾತ್ಮ ಸಾಂಸ್ಕೃತಿಕ ಸಂಸ್ಥೆಯನ್ನ ಆರಂಭ ಮಾಡಿದ್ರು. ಜ್ಞಾನವನ್ನ ಹಂಚುವುದು, ವ್ಯಕ್ತಿತ್ವ ವಿಕಸನ, ಸಾಮಾಜಿಕ ಸೇವೆಗಳಿಗೆ ಹೆಸರಾಗಿದೆ ಚಿನ್ಮಯ ಮಿಷನ್. ಇಡೀ ದೇಶದಲ್ಲಿ ಅದರ ಶಾಖೆಗಳಿವೆ. ಇಲ್ಲಿ ಭಗವದ್ಗೀತೆ, ಉಪನಿಷತ್ತುಗಳ ಅಧ್ಯಯನ, ಸಾಕಷ್ಟು ಆಸ್ಪತ್ರೆಗಳ ನಿರ್ಮಾಣ ಆಗಿದೆ. ಗ್ರಾಮೀಣ ಅಭಿವೃದ್ಧಿಗಾಗಿ ದತ್ತಿ ಕಾರ್ಯಗಳ ಮೂಲಕ ಸಮಾಜ ಸೇವೆಯನ್ನ ಮಾಡ್ತಾ ಮುನ್ನಡೆಯುತ್ತಾ ಇದೆ ಚಿನ್ಮಯ ಮಿಷನ್. ಇಲ್ಲಿ ಮಕ್ಕಳಿಗೆ ಕಥೆ, ಭಜನೆ, ಆಮೇಲೆ ಕಥೆಗಳನ್ನು ಹೇಳ್ಕೊಡ್ತಾರೆ. ಜೊತೆಗೆ ಯುವಕರಿಗಾಗಿ ವ್ಯಕ್ತಿತ್ವ ವಿಕಸನ, ನಾಯಕತ್ವದ ಗುಣಗಳ ತರಬೇತಿ, ವೇದಾಂತಗಳ ತತ್ವಗಳ ಒಂದು ಪ್ರಾಯೋಗಿಕ ಚರ್ಚೆ ಕೂಡ ನಡೆಯುತ್ತೆ. ಭಜನೆಗಳು ಹಿರಿಯರಿಗಾಗಿ, ಹೀಗೆ ಸಾಕಷ್ಟು ಸಮಾಜಮುಖಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಚಿನ್ಮಯ ಮಿಷನ್ನವರು. ಬಾಲಕೃಷ್ಣ ಮೆನನ್ ಅವರು ಸ್ವಾಮಿ ಚಿನ್ಮಯಾನಂದ ಸರಸ್ವತಿಯಾಗಿ ಬದಲಾವಣೆಯಾದ ನಂತರ ಹಿರಿಯ ಸ್ವಾಮಿ ಅವರ ಬಳಿಗೆ

ಇವರು ಕೂಡ ವೇದಾಂತದ ಅಧ್ಯಯನಕ್ಕಾಗಿ ಹಿಮಾಲಯದಲ್ಲಿ ಕಠಿಣಾತಿ ಕಠಿಣ ನಿಬಂಧನೆಗಳಿಗೆ ಒಳಗಾಗಿ ತರಬೇತಿಯನ್ನು ಪಡ್ಕೊಳ್ತಾರೆ. ಸಕಲ ಸಂಘ ಪರಿತ್ಯಾಗಿಯಾಗಿ ಆಧ್ಯಾತ್ಮಿಕ ಅನುಭವವನ್ನು ಪಡ್ಕೊಳ್ತಾರೆ. ಅವರು ತಾವು ಕಷ್ಟಪಟ್ಟು ಕಲಿತುಕೊಂಡಂತಹ ವಿದ್ಯೆಯನ್ನು ನಾವಷ್ಟೇ ಮಾತ್ರ ತಿಳ್ಕೊಂಡ್ರೆ ಸಾಕಾಗೋದಿಲ್ಲ, ಎಲ್ಲರಿಗೂ ಕೂಡ ಈ ವಿದ್ಯೆಯನ್ನು ಹಂಚಬೇಕು, ಮುಂದಿನ ತಲೆಮಾರಿಗೆ ಕೂಡ ಇದನ್ನು ತಲುಪಿಸಬೇಕು ಅಂತಲೇ ದೇಶದಾದ್ಯಂತ ಎಲ್ಲ ಕಡೆಗಳಲ್ಲಿ ಉಪನ್ಯಾಸವನ್ನು ನೀಡ್ತಾರೆ. ಜ್ಞಾನ ಯಜ್ಞ ಅಂತಲೇ ಕರೆದು ದಿವ್ಯವಾದ ಜ್ಞಾನ ಸಂಪಾದನೆಗೆ ನಿಷ್ಠೆಯಿಂದ ನಡೆಸುವಂಥ ಒಂದು ಶ್ರದ್ಧೆಯ ಅಧ್ಯಯನದ ಅಗತ್ಯ ಇದೆ. ಅದನ್ನು ಚಿನ್ಮಯ ಮಿಷನ್ ಮೂಲಕ ಕೊಡುವಂಥ ಪ್ರಯತ್ನವನ್ನು ಮಾಡಿದರು ಸ್ವಾಮಿ ಚಿನ್ಮಯಾನಂದ ಸರಸ್ವತಿ ಅವರು. ರಾಜ ಸತ್ಯವ್ರತ ಚಿತ್ರದ ಹಾಡಿದು, ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ವಿಶ್ವಾಮಿತ್ರ ಅವರ ಸಾಹಿತ್ಯ, ಎಂ ವೆಂಕಟರಾಜು ಸಂಗೀತ.

ಸ್ವಾಮಿ ಚಿನ್ಮಯಾನಂದ ಸರಸ್ವತಿಯವರು ತಾವು ಕಲಿತ ವಿದ್ಯೆಯನ್ನ, ಬುದ್ಧಿ, ಸುಜ್ಞಾನವನ್ನ ಮುಂದಿನ ತಲೆಮಾರಿಗೆ ಕೂಡ ತಲುಪಿಸಬೇಕು ಅಂತ ದೇಶದ ಎಲ್ಲ ಕಡೆಗಳಲ್ಲಿ ಉಪನ್ಯಾಸವನ್ನ ನೀಡಿದ್ರು. ಜ್ಞಾನ ಸಂಪಾದನೆಗಾಗಿ ಯಾರು ಬೇಕಾದರೂ ಇಂಥ ಉಪನ್ಯಾಸಗಳಲ್ಲಿ ಭಾಗವಹಿಸಬಹುದು ಅಂತ ಹೇಳಿದ್ರು. ಅದಾದ ನಂತರ ಒಬ್ಬರೇ ಎಷ್ಟು ಸಮಯ ಹೀಗೆ ಪ್ರವಚನಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ಇಂತಹ ಕಾರ್ಯ ಮುಂದುವರಿಬೇಕು ಅಂದರೆ ಒಂದಷ್ಟು ಜನರ ಸಹಾಯ ಸಹಕಾರ ಅಗತ್ಯ ಅಂತಲೇ ಅವರು 1965 ಮುಂಬೈನಲ್ಲಿ ಒಂದು ಸಾಂದೀಪಿನಿ ಸಾಧನಾಲಯ ಅನ್ನುವ ಕೇಂದ್ರವನ್ನು ಆರಂಭ ಮಾಡಿದ್ರು. ದೇಶ ವಿದೇಶಗಳಿಂದ ಯುವಕ ಯುವತಿಯರು ವೇದಾಂತವನ್ನು, ಭಗವದ್ಗೀತೆ, ರಾಮಾಯಣ ಹಾಗೆ ಭಾಗವತ ಪುರಾಣವನ್ನು ಕಲಿಯೋದಕ್ಕೆ ಆರಂಭ ಮಾಡಿದ್ರು. ಇಂಗ್ಲಿಷ್ ಹಾಗೂ ಸಂಸ್ಕೃತದಲ್ಲಿ ಕೂಡ ಮುಂಬೈನ ಈ ಸಾಂದೀಪಿನಿ ಸಾಧನಾಲಯ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರವರ ಭಾಷೆಗಳಲ್ಲಿ

ಉಪನ್ಯಾಸವನ್ನು ಕೊಡೋದಕ್ಕೆ ಆರಂಭ ಮಾಡಿತು. ಸ್ವಾಮಿ ಚಿನ್ಮಯಾನಂದರ ಉಪದೇಶಗಳು ಅಂದರೆ ವೇದಗಳ ಅಧ್ಯಯನ ಮತ್ತು ಸ್ವಯಂ ನೇರ ಅನುಭವಗಳು, ಅವರು ಕೊಡ್ತಾ ಇದ್ದಂತಹ ಸೃಜನಶೀಲ ವಿವೇಕಯುತವಾದ ಸಂಯೋಜನೆಯುಳ್ಳ ಜೊತೆಗೆ ಹಾಸ್ಯದ ಲೇಪನೆಯನ್ನು ಒಳಗೊಂಡಂತಹ ಉಪನ್ಯಾಸಗಳು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಯೋಗ್ಯವಾಗಿರ್ತಾ ಇದ್ವು. ಹೀಗಾಗಿ ಸ್ವಾಮಿ ಚಿನ್ಮಯಾನಂದ ಸರಸ್ವತಿ ಅವರ ಮಾತುಗಳನ್ನು ಕೇಳೋದಕ್ಕೆ ಇಡೀ ಜನ ಆಕರ್ಷಿತರಾದರು. ಹೀಗಾಗಿ ಅವರದ್ದೇ ಆದಂಥ ಅಭಿಮಾನಿ ಬಳಗ ಕೂಡ ಆರಂಭವಾಯಿತು. 1953 ಚಿನ್ಮಯ ಮಿಷನ್ ಅನ್ನುವ ಸಂಘಟನೆಯನ್ನು ಶುರು ಮಾಡಿದ್ರು. ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಬಿಡುವಿಲ್ಲದ ಹಾಗೆ ಉಪನ್ಯಾಸವನ್ನು ನೀಡಿದ್ರು. ಭಗವದ್ಗೀತೆಯ ಕುರಿತಾಗಿ 35 ಹೆಚ್ಚು ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ. ಶಂಕರರ ಕುರಿತಾಗಿ ಕೃತಿಗಳನ್ನು ರಚಿಸಿದ್ದಾರೆ. ಅವರ ಬರವಣಿಗೆಯಲ್ಲಿ ಉಪನ್ಯಾಸದಲ್ಲಿ ಸದಾ ಸ್ಪಷ್ಟತೆ, ನಿಖರತೆ, ಆಕರ್ಷಣೆ, ವಿಷಯದ ಆಳ, ಅನುಭೂತಿ, ಹಾಸ್ಯ, ಮನೋಭಾವ ಇದೆಲ್ಲ ಇದ್ದಿದ್ದರಿಂದಾಗಿ ಅವರಿಗೆ ಇಡೀ ಜಗತ್ತಿನಲ್ಲಿ ಅನುಯಾಯಿಗಳು ಇದ್ದಾರೆ.

ಗುರುರಾಯರ ಸ್ವತ್ತು ಚಿತ್ರದ ಗೀತೆ ನೀವೀಗ ಕೇಳಿದ್ದು. ಸ್ವಾಮಿ ಚಿನ್ಮಯಾನಂದ ಅವ್ರ ಬಗ್ಗೆ ಇಷ್ಟೊತ್ತು ಮಾತಾಡಿದ್ವಿ. ಸ್ವಾಮಿ ಚಿನ್ಮಯಾನಂದ ಅವರು ಜಗತ್ತಿನಾದ್ಯಂತ ವೇದಾಂತ ಮತ್ತು ಭಗವದ್ಗೀತೆಯ ಸಂದೇಶಗಳನ್ನು ಪ್ರಚಾರ ಮಾಡಿದ ಮಹಾನ್ ಆಧ್ಯಾತ್ಮಿಕ ಗುರು. ಚಿನ್ಮಯ ಮಿಷನ್ ಸಂಸ್ಥೆಯ ಸ್ಥಾಪಕರು. 1993 ಆಗಸ್ಟ್ 3ರ ತಡರಾತ್ರಿ ಅಂದರೆ ಆಗಸ್ಟ್ 4ರಂದು ಅವರು ನಮ್ಮನ್ನು ಅಗಲಿದ್ರು. ಅವರನ್ನು ಸ್ಮರಿಸುವ ದಿನ ಇಂದು. ನಾದೋಪಾಸನೆ ಕಾರ್ಯಕ್ರಮದ ಇದು ಶಿವಕೊಟ್ಟ ಸೌಭಾಗ್ಯ ಚಿತ್ರದ ಗೀತೆ, ರಾಮಕೃಷ್ಣ ಅವರ ಹಾಡುಗಾರಿಕೆ, ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನ ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟವಾಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ನಾದೋಪಾಸನೆಯಲ್ಲಿ ಸಂಧ್ಯಾರಾಗ ಚಿತ್ರದ ಗೀತೆ ಕೇಳಿದ್ರಿ. ಜಿವಿ ಅಯ್ಯರ್ ಅವರ ಸಾಹಿತ್ಯ ಇತ್ತು. ಜಿಕೆ ವೆಂಕಟೇಶ್ ಹಾಗೂ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ರತ್ನಮಂಜರಿ ಚಿತ್ರದ ಗೀತೆಯನ್ನ ಬರೆದವರು ಹುಣಸೂರು ಕೃಷ್ಣಮೂರ್ತಿಗಳು. ರಾಜನ್ ನಾಗೇಂದ್ರ ಅವರ ಸಂಗೀತ, ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೀತೆಯನ್ನ ಕೇಳಿದ್ರಿ. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಚಾರ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು 19 ಮಂದಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದರು. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಉಪಸಭಾಧ್ಯಕ್ಷರಾಗಿ ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಉಳಿದಂತೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿ ಎಐಸಿಸಿ ಅಧಿಸೂಚನೆ ಹೊರಡಿಸಿದೆ. ಸಚಿವ ಸಂಪುಟ ವಿಸ್ತರಣೆಯಾಗುತ್ತಿದ್ದಂತೆ ಕೆಲ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ದ ಅಸಮಾಧಾನಗೊಂಡಿದ್ದಾರೆ. ಈ ಕುರಿತಂತೆ ಲೋಕಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಶಾಸಕರು ತಾಳ್ಮೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಲಕ್ನೌದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ರಾಷ್ಟೀಯ ಸಾಂಖ್ಯಿಕ್ಯ ಕಚೇರಿಗಳ ಮುಖ್ಯಸ್ಥರ ಎರಡು ದಿನಗಳ ಸಭೆ ಉದ್ಘಾಟನೆಗೊಂಡಿದ್ದು, ಸಮಾವೇಶದಲ್ಲಿ ಬ್ರಿಕ್ಸ್ ಒಕ್ಕೂಟದ ಸಾಂಖ್ಯಿಕ ಕಚೇರಿಗಳ ಪ್ರತಿನಿಧಿಗಳು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು, ಚಿಂತಕರು ಮತ್ತು ತಾಂತ್ರಿಕ ತಜ್ಞರು ಸೇರಿದಂತೆ 350 ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಿದ್ದರು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಖಂಡಿಸಿ ಜಂತರ್ ಮಂತರ್ ಮತ್ತು ದೇಶಾದ್ಯಂತ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಎಫ್ಐಆರ್ಗಳನ್ನು ಹಿಂಪಡೆಯಲು ಅಥವಾ ರದ್ದುಗೊಳಿಸಲು ದೆಹಲಿ ಸೇರಿದಂತೆ ವಿವಿಧ ರಾಜ್ಯ ಸರ್ಕಾರಗಳಿಗೆ ಮುಕ್ತ ಅವಕಾಶ ಇದೆ ಎಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ಮತ್ತು ಜಿಲ್ಲಾ ಯುವ ಕೇಂದ್ರದ ವತಿಯಿಂದ ಇದೇ 5ರಂದು ಚಿತ್ರದುರ್ಗದ ಡಾನ್ ಬಾಸ್ಕೋ ಕಾಲೇಜಿನಲ್ಲಿ ವಿಕಸಿತ ಭಾರತಕ್ಕಾಗಿ ನಶಾ ಮುಕ್ತ ಯುವ 2026 ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಯುವ ಜನರಲ್ಲಿ ಮಾದಕ ದ್ರವ್ಯ ಮುಕ್ತ ಸಮಾಜದ ಬಗ್ಗೆ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35 ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
1: ಯಾವಾಗ್ಲೂ ಶಾಪಿಂಗ್.
0: ನಂಗ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
2: ಸೇವಿಂಗ್ ಮಾಡೋ ವಯಸ್ಸು ಕೂಡ.
3: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ, ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
0: ನನ್ಗೆ ಗೊತ್ತಲ್ವಾ?
3: ಆರ್ಬಿಐ ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು.
7: ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ನಾವು ಒಂದೊಂದು ಸ್ಟೇಷನ್ ಕೇಳ್ತೀನಿ. ನಮ್ಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತಿ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನ್ಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ನಾನು ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ. ನಾನು ಕೇಳ್ತೀನಿ, ನೀವು ಕೇಳಿ.

ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:05. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ನೂತನ ಸಚಿವರಿಂದ ಜಿಲ್ಲೆಗಳ ಅತಿವೃಷ್ಟಿ ಅನಾವೃಷ್ಟಿ ಪರಿಶೀಲನೆ. ಶೀಘ್ರ ಸರ್ಕಾರಕ್ಕೆ ಹಾನಿಯ ಸಮಗ್ರ ವಸ್ತುನಿಷ್ಠ ವರದಿ ಸಲ್ಲಿಕೆ. ಭಾರತ್ ಜೋಡೋ ಯುವ ಸಂಘಗಳ ಆನ್ಲೈನ್ ನೋಂದಣಿ ಪ್ರಕ್ರಿಯೆಗೆ ನಾಡಿದ್ದು 6ನೇ ತಾರೀಕು ರಾಜ್ಯಾದ್ಯಂತ ಚಾಲನೆ. ಪತ್ರಿಕಾ ಛಾಯಾಗ್ರಾಹಕರ ರಾಷ್ಟ್ರಮಟ್ಟದ ಛಾಯಾಚಿತ್ರ ಸ್ಪರ್ಧೆ ಫೋಕಸ್ ಆನ್ ನ್ಯೂಸ್ ಬೆಂಗಳೂರಿನಲ್ಲಿ ಯಶಸ್ವಿ ಸಂಪನ್ನ. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಹಲವು ಸ್ಪರ್ಧೆಗಳ ಮೂಲಕ ಯುವಜನ ಜಾಗೃತಿ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ ನೂತನ ಸಚಿವರಾಗಿ ಸಂತೋಷ್ ಲಾಡ್, ಶಿವರಾಜ ತಂಗಡಗಿ, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಮಧು ಬಂಗಾರಪ್ಪ, ಎಸ್ಎಸ್ ಮಲ್ಲಿಕಾರ್ಜುನ್, ಲಕ್ಷ್ಮಣ್ ಸಬದಿ ಸೇರಿದಂತೆ ಒಟ್ಟು 19 ಶಾಸಕರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ನೂತನ ಸಚಿವರಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬೆಂಗಳೂರಿನ ಲೋಕಭವನದಲ್ಲಿ ಪ್ರಮಾಣವಚನ ಬೋಧಿಸಿದರು. ವಿಧಾನಸಭೆ ನೂತನ ಸಭಾಧ್ಯಕ್ಷರಾಗಿ ರೋಣ ಶಾಸಕ ಜಿಎಸ್ ಪಾಟೀಲ್, ಉಪ ಸಭಾಧ್ಯಕ್ಷರಾಗಿ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಬಳಿಕ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಭೆಯ ವಿವರ ಹಂಚಿಕೊಂಡಿರುವ ಡಿಕೆ ಶಿವಕುಮಾರ್, ನೂತನ ಸಚಿವರು ಕೂಡಲೇ ತಮ್ಮ ಜಿಲ್ಲೆಗಳಿಗೆ ತೆರಳಿ ಅತಿವೃಷ್ಟಿ ಅನಾವೃಷ್ಟಿ ಪರಿಶೀಲಿಸಿ ಕಂದಾಯ ಖಾತೆ ಸಚಿವರಿಗೆ ಸಮಗ್ರ ವರದಿ ನೀಡುವಂತೆ ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. ಕಲಬುರಗಿ, ಬೆಳಗಾವಿ ಹಾಗೂ ಚಿತ್ರದುರ್ಗ ವಿಭಾಗದಲ್ಲಿ ನೆರೆ ಬರ ಪರಿಶೀಲನಾ ಸಭೆ ನಡೆದಿದೆ. ಮೈಸೂರು ವಿಭಾಗದ ಸಭೆ ಸದ್ಯದಲ್ಲೇ ನಡೆಯಲಿದೆ. ಕುಡಿಯುವ ನೀರಿನ ಪೂರೈಕೆಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಕೊರತೆ ಹಿನ್ನೆಲೆ ರೈತರು ಸಂಕಷ್ಟದಲ್ಲಿದ್ದಾರೆ. ಸೂಕ್ತ ಬೆಳೆ ಪರಿಹಾರ ಹಾಗೂ ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸಲು ಆಗ್ರಹಿಸಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಜಿಲ್ಲಾಡಳಿತ ಭವನದ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದರು. ವಿಧಾನಸಭೆಯಲ್ಲಿ ವಿಪಕ್ಷದ ಮುಖ್ಯ ಸಚೇತಕ ಹಾಗೂ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಹಾಗೂ ಕೊಪ್ಪಳ ಜಿಲ್ಲೆ ಬಿಜೆಪಿ ಅಧ್ಯಕ್ಷ ನವೀನ್ ಕುಮಾರ್ ಗುಳಗಣ್ಣವರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ದೊಡ್ಡನಗೌಡ ಪಾಟೀಲ್,
1: ಬರಗಾಲದ ಪರಿಸ್ಥಿತಿಯಲ್ಲಿ ಮಳೆ ಇಲ್ಲ, ರೈತ ಬಹಳ ಸಂಕಷ್ಟದಲ್ಲಿದ್ದಾನೆ. ಕುಡಿಯೋದಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ, ಜನರಿಗಿಲ್ಲ, ದುಡಿಯೋದಕ್ಕೆ ಜಿರಾಮ್ಜಿಯನ್ನು ಅದನ್ನು ಕೂಡ ಮಾಡಿಲ್ಲ. ಬರ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ತ್ವರಿತವಾಗಿ ಕಾಮಗಾರಿ ಪ್ರಾರಂಭ ಆಗಬೇಕು, ಗೋಶಾಲೆಗಳು ಪ್ರಾರಂಭ ಆಗಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಬೇಕು, ಅಧಿಕಾರಿಗಳು ಪ್ರತಿ ತಾಲೂಕಿಗೆ ಭೇಟಿ ಕೊಡ್ತಕ್ಕಂಥದ್ದಾಗಬೇಕು. ಮಳೆ ಆಯಿತು, ಬೆಳೆ ಬಿತ್ತಿದ್ವಿ, ಈಗ ಸಂಕಷ್ಟ ಸಿಲುಕಿದ್ದಾರೆ. ಅವ್ರಿಗೆ 50,000 ರೂಪಾಯಿ ಕನಿಷ್ಠ 1 ಎಕರೆಗೆ ಪರಿಹಾರ ಕೊಡಬೇಕು.
0: ಗದಗ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಅಡಿ ಕೂಲಿಕಾರರಿಗೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಕಲ್ಪಿಸಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಕೆಲಸ ಹುಡುಕಿಕೊಂಡು ಗುಳೆ ಹೋಗದೆ ಕೂಲಿಕಾರರು ತಮ್ಮ ಗ್ರಾಮ ಪಂಚಾಯಿತಿಗೆ ತೆರಳಿ ನಮೂನೆ 6ರಲ್ಲಿ ಕಾಮಗಾರಿಗೆ ಬೇಡಿಕೆ ಸಲ್ಲಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ವಿಧಿಸಲಾದ ಶಿಕ್ಷೆಗೆ ರಾಜ್ಯ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ ಹಿನ್ನೆಲೆ ಶಾಸಕ ಸ್ಥಾನ ಪುನಃಸ್ಥಾಪಿತವಾಗಿದೆ ಎಂದು ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಮೇ 2, 2026ರಂದು ಹೊರಡಿಸಲಾಗಿದ್ದ ಶಾಸಕತ್ವ ಅನರ್ಹತೆ ಆದೇಶ ಹಿಂಪಡೆಯಲಾಗಿದೆ. ಭಾರತ್ ಜೋಡೋ ಯುವ ಸಂಘಗಳಲ್ಲಿ ಕನಿಷ್ಠ 16ರಿಂದ ಗರಿಷ್ಠ 35 ವರ್ಷದೊಳಗಿನ ಯುವಕ ಯುವತಿಯರು ಸದಸ್ಯರಾಗಬಹುದು. ನಾಡಿದ್ದು 6ನೇ ತಾರೀಖಿನಿಂದ ಬಿಜೆವೈಎಸ್ ವೆಬ್ಸೈಟ್ನಲ್ಲಿ ನೋಂದಣಿ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ತಿಳಿಸಿದ್ದಾರೆ. ಭಾರತ್ ಜೋಡೋ ಯುವ ಸಂಘಗಳಲ್ಲಿ 100 ಜನ

0: ಸದಸ್ಯರಿಗೆ ಅವಕಾಶವಿದೆ ಎಂದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 196 ಗ್ರಾಮ ಪಂಚಾಯಿತಿಗಳಿದ್ದು 196 ಭಾರತ್ ಜೋಡೋ ಸಂಘಗಳು ಸ್ಥಾಪನೆಯಾಗಲಿವೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 4,000 ಜನಸಂಖ್ಯೆಗೆ ಒಂದು ಭಾರತ್ ಜೋಡೋ ಸಂಘದಂತೆ 296 ಸಂಘಗಳನ್ನು ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಸೋಸಿಯೇಟೆಡ್ ಪ್ರೆಸ್ ಸುದ್ದಿ ಸಂಸ್ಥೆಯ ಹಿರಿಯ ಛಾಯಾಚಿತ್ರ ಸಂಪಾದಕ ಎಜಾಜ್ ರಾಹಿ ನಿರ್ಣಾಯಕರಾಗಿದ್ದ 2ನೇ ಆವೃತ್ತಿಯ ಫೋಕಸ್ ಆನ್ ನ್ಯೂಸ್ ಪತ್ರಿಕಾ ಛಾಯಾಗ್ರಾಹಕರ ರಾಷ್ಟಮಟ್ಟದ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಕೇರಳದ ಬಿನುರಾಜ್ ಪ್ರಥಮ, ಮುಂಬಯಿಯ ಕುನಾಲ್ ಪಾಟೀಲ್ ದ್ವಿತೀಯ ಹಾಗೂ ತೆಲಂಗಾಣದ ವೀರಗೋಣಿ ರಜನಿಕಾಂತ್ ತೃತೀಯ ಸ್ಥಾನ ಪಡೆದಿದ್ದಾರೆ. ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ ಕ್ಯಾಮೆರಾ ಹಾಗೂ ಸುದ್ದಿ ಛಾಯಾಚಿತ್ರಗಳ ಅಪರೂಪದ ಪ್ರದರ್ಶನಿಯನ್ನು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸಹಯೋಗದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯೋಜಿಸಿತ್ತು. ವಾರ್ತಾ ಇಲಾಖೆ ಕಾರ್ಯದರ್ಶಿ ಜೆ ಮಂಜುನಾಥ್, ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯೇಷಾ ಖಾನಂ ಸೇರಿದಂತೆ ಹಿರಿಯ ಛಾಯಾಗ್ರಾಹಕರು ಪಾಲ್ಗೊಂಡಿದ್ದರು. ದೇಶದ ನಾನಾ ಭಾಗಗಳಿಂದ 222 ಹೆಚ್ಚು ಛಾಯಾಚಿತ್ರಗಳನ್ನು ಪ್ರದರ್ಶಿಸಲಾಯಿತು. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಅಭಿಯಾನದಡಿ ಬಾಗಲಕೋಟೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಉತ್ತಮ ಸಾಧನೆಗೈದು ರಾಜ್ಯಮಟ್ಟದ ಸ್ಪರ್ಧೆಗಳಿಗೆ ಆಯ್ಕೆಯಾಗಿದ್ದಾರೆ. ಮೈ ಭಾರತ್ ಹಾಗೂ ಚಿತ್ರದುರ್ಗ ಜಿಲ್ಲಾ ಯುವ ಕೇಂದ್ರದ ವತಿಯಿಂದ ನಾಳೆ ಡಾನ್ ಬಾಸ್ಕೋ ಮಹಾವಿದ್ಯಾಲಯದಲ್ಲಿ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ನಡೆಯಲಿವೆ ಎಂದು ಜಿಲ್ಲಾ ಯುವಜನ ಅಧಿಕಾರಿ ಧನಂಜಯ್ ಜಗತಾಪ್ ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ರೋಟರಿ ಕ್ಲಬ್ ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ 9ನೇ ತಾರೀಖು ವಿಕಸಿತ ಭಾರತ ನಶೆಮುಕ್ತ ಯುವಜನತೆ ಯುವಜನ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ಧಾರವಾಡ ರೋಟರಿ ಕ್ಲಬ್ ಸೆಂಟ್ರಲ್ ಅಧ್ಯಕ್ಷೆ ಶರಯು ಮಿಶ್ರಾ ನಾಯಕ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ವಿಶ್ವವಿದ್ಯಾಲಯದ ಬಿವಿ ಭೂಮರೆಡ್ಡಿ ತಾಂತ್ರಿಕ ಮತ್ತು ಅಭಿಯಾಂತ್ರಿಕ ಮಹಾವಿದ್ಯಾಲಯದ ಆವರಣದಿಂದ ಅಂದು ಬೆಳಗ್ಗೆ 7 ಗಂಟೆಗೆ ಆರಂಭವಾಗುವ ಯುವಜನ ಜಾಗೃತಿ ಜಾಥಾ ತೋಳನಕೆರೆವರೆಗೆ ಸಾಗಲಿದೆ. ಸುಮಾರು 10,000 ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮದ ಪ್ರಯೋಗಶೀಲ ಕೃಷಿಕ ವಿಶ್ವೇಶ್ವರ ಸಜ್ಜನ್ ತಮ್ಮ 3 ಎಕರೆ ಮಳೆಯಾಶ್ರಿತ ಜಮೀನಿನಲ್ಲಿ ಬಳುವಲ ಹಣ್ಣಿನ ಕೃಷಿ ಕೈಗೊಂಡು ನೈಸರ್ಗಿಕ ಕೃಷಿ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಜೀವನವನ ಫಾರ್ಮ್ ಬರದಲ್ಲೂ ಆಹಾರ ಭದ್ರತೆಗೆ ಮಾದರಿ ತೋಟವಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ವಿಶ್ವೇಶ್ವರ ಸಜ್ಜನ್ ಬಳುವಲ ಹಣ್ಣಿನ ಔಷಧೀಯ ಮಹತ್ವದ ಬಗ್ಗೆ ಮಾಹಿತಿ ನೀಡಿದ್ದಾರೆ.
4: ಬೇಲ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂತ ಬೆಳೆಗಳಲ್ಲಿ ಒಂದು ಅದ್ಭುತ ಔಷಧಿಗಳ ಭಂಡಾರ ಬೇಲ. ಈ ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಅಂತ ಮಂತ್ರ ಹೇಳ್ತೀವಿ. ಕಪಿತ್ತ ಅಂದ್ರೆ ಬೇಲನೆ. ಇದರಲ್ಲಿ ಇರ್ತಕ್ಕಂತ ಪೆಕ್ಟಿನ್ನು ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ. ರೈಬೋಫ್ಲಿಮಿನ್ B2 ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ತಂಪು ಕಾರಕ, ನಂಜುಹಾರ, ಪಿತ್ತಹಾರ. ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ ಅಂತೀವಿ. ಶಿವರಾತ್ರಿಯಲ್ಲಿ ಬೇಲದ ಹಣ್ಣು ಅಭಿಷೇಕಕ್ಕೆ ಬೇಕು ಅಂತೀವಿ. ವಡಚಿ ವೀರಭದ್ರ ಸ್ವಾಮಿಯ ಜಾತ್ರೆನೇ ಬೇಲದ ಹಣ್ಣಿನ ಜಾತ್ರೆ. ಇದನ್ನೊಂದು ರೈತರು ವಾಣಿಜ್ಯ ಬೆಳೆಯಾಗಿ ಸ್ವೀಕರಿಸಿದ್ರೆ ಬರದಲ್ಲಿ ಬೆಳೀತತೆ. ನಾವು ಗಿಡಮರ ಆಧಾರಿತ ಕೃಷಿ ಕಡೆಗೆ ಬೇಲ, ಸೀತಾಫಲ, ಬಾಡ್ಬೆರಿಕ್ಚರಿ, ಸೀಹುಣಸೆ ರೈತರು ಬದಲಾವಣೆ ಮಾಡಿಕೊಂಡ್ರೆ ಬರದಲ್ಲೂ ಚೆನ್ನಾಗಿ ಉಳಿಬಹುದು, ಬೆಳಿಬಹುದು. ಹಣ್ಣು, ಹಂಪಲು, ಗಡ್ಡೆ, ಗೆಣಸು ಇಂಥವು ಹೆಚ್ಚಾದಾಗ ಆಹಾರ ಭದ್ರತೆನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ.
0: ಧಾರವಾಡ ಜಿಲ್ಲೆಯಲ್ಲಿ 13,35,368 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು 82.33% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಗೈರು, ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸಂಬಂಧಿಸಿ ಮತದಾರ ಪಟ್ಟಿ ಸಮಗ್ರ

0: ಪರಿಷ್ಕರಣೆಯಲ್ಲಿ 286,177 ಮತದಾರರನ್ನು ಗುರುತಿಸಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ 18,32,271 ಮತದಾರರ ಗಣತಿ ನಮೂನೆ ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವರಿಂದ ಜಿಲ್ಲೆಗಳ ಅತಿವೃಷ್ಟಿ ಅನಾವೃಷ್ಟಿ ಪರಿಶೀಲನೆ. ಶೀಘ್ರ ಸರ್ಕಾರಕ್ಕೆ ಹಾನಿಯ ಸಮಗ್ರ ವಸ್ತುನಿಷ್ಠ ವರದಿ ಸಲ್ಲಿಕೆ. ಭಾರತ್ ಜೋಡೋ ಯುವ ಸಂಘಗಳ ಆನ್ಲೈನ್ ನೋಂದಣಿ ಪ್ರಕ್ರಿಯೆಗೆ ನಾಡಿದ್ದು 6ನೇ ತಾರೀಕು ರಾಜ್ಯಾದ್ಯಂತ ಚಾಲನೆ. ಪತ್ರಿಕಾ ಛಾಯಾಗ್ರಾಹಕರ ರಾಷ್ಟ್ರಮಟ್ಟದ ಛಾಯಾಚಿತ್ರ ಸ್ಪರ್ಧೆ ಫೋಕಸ್ ಆನ್ ನ್ಯೂಸ್ ಬೆಂಗಳೂರಿನಲ್ಲಿ ಯಶಸ್ವಿ ಸಂಪನ್ನ. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಹಲವು ಸ್ಪರ್ಧೆಗಳ ಮೂಲಕ ಯುವಜನ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸಮಯ ಆಗಿದೆ 7:15:40. ಕೇಳ್ತಾ ಇದ್ರ 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇನ್ನೀಗ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಎಂದಿನಂತೆ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಭಾವಗೀತೆ, ನಂತರ ಚಿತ್ರಗೀತೆಗಳು. ಬನ್ನಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ
2: ಕನ್ನಡ ರತ್ನ ಭಂಡಾರ. ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚೀನಾ ಮಂಗಳ ಶಾಶ್ವತಿ ಸಂಸ್ಥೆಯ ಮೂಲಕ ಕನ್ನಡ ಜನಮಾನಸದ ಮನಸ್ಸಿನಲ್ಲಿ ಶಾಶ್ವತವಾದ ಸ್ಥಾನ ಪಡೆದವರು. ಶಿಕ್ಷಣ ತಜ್ಞೆ, ಚಿಂತಕಿ, ಬರಹಗಾರ್ತಿ, ದೇಶ ವಿದೇಶಗಳಲ್ಲಿ ಪ್ರವಾಸ ಮಾಡಿ ಮಹಿಳಾಪರ ಕಾಳಜಿ ಅಂದರೆ ಏನು ಎಂದು ತಿಳಿಸಿಕೊಟ್ಟವರು. ಬೆಂಗಳೂರಿನ NMKRV ಕಾಲೇಜಿನ ಪ್ರಾಂಶುಪಾಲರಾಗಿ ಅವರು ಕಾಲೇಜನ್ನು ವಿದ್ಯಾರ್ಥಿಗಳನ್ನು ಕೊಂಡೊಯ್ದ ಪರಿಗೆ ಬೆರಗಾದವರು ಅನೇಕರು. ಚೀನಾ ಮಂಗಳ ಅವರು ಬದುಕನ್ನು ಅರ್ಥೈಸುವ ಪರಿ.
3: ಮನುಷ್ಯ ಹುಟ್ಟಿರುವುದು ಬದುಕುವುದಕ್ಕಾಗಿ ಎನ್ನುವುದು ನನ್ನ ಮೂಲಭೂತ ನಂಬಿಕೆ. ಸ್ವರ್ಗ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ, ನರಕ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ, ಅವುಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳುವವಳೂ ಅಲ್ಲ. ಈ ಜಗತ್ತಿನ ಎಲ್ಲ ಆಯಾಮಗಳೂ ನನಗೆ ಪ್ರಿಯ. ನನ್ನ ಮಟ್ಟಿಗೆ ನಾವು ಹುಟ್ಟಿ ಬೆಳೆದು ಬಾಳುತ್ತಿರುವ ಈ ಜಗತ್ತನ್ನು ಸ್ವೀಕರಿಸಿ ಪ್ರೀತಿಸಿ ಅದನ್ನು ನಾವು ನೋಡುತ್ತಿರುವುದಕ್ಕಿಂತ ಹೆಚ್ಚು ಸುಂದರವಾಗಿ, ಸಮೃದ್ಧವಾಗಿ, ಶಾಂತಿ ಸೌಹಾರ್ದ ತುಂಬಿದ ಸ್ಥಳವಾಗಿ ಮಾಡುವುದೇ ದೇವರ ಸೃಷ್ಟಿಯ ರಹಸ್ಯ, ಮಾನವ ದೃಷ್ಟಿಯ ಅಂತಸ್ಸತ್ವ. ಇದು ನನ್ನ ದೃಢವಾದ ನಂಬಿಕೆ. ನಮ್ಮ ಬದುಕಿನ ಭಾಗವಾದ ಈ ಜಗತ್ತನ್ನು ನಮ್ಮದನ್ನಾಗಿ ಮಾಡಿಕೊಳ್ಳುವ ಒಂದು ಮನೋಧರ್ಮವನ್ನು ನಾವು ಬೆಳೆಸಿಕೊಳ್ಳಬೇಕು. ನಿರಾಶಾವಾದಿತ್ವವನ್ನು ನಮ್ಮ ಪದಕೋಶದಿಂದಲೇ ತೆಗೆದುಹಾಕಬೇಕು. ಬದುಕು ಬಹಳ ಮಟ್ಟಿಗೆ ಮುಳ್ಳಿನ ಹಾದಿ ನಿಜ, ಆದರೆ ಹಾದಿಯಲ್ಲಿ ಕಲ್ಲು ಮಣ್ಣು ಮುಳ್ಳು ಇದೆ ಎಂದು ಆ ದಾರಿಯಲ್ಲೇ ನಡೆಯದಿದ್ದರೆ ಅದು ಹೇಡಿತನ. ಒಬ್ಬ ನಾನು ನಿನ್ನೆ ಒಂದು ಕನಸು ಕಂಡೆ ಎಂದು ಹೇಳಿದನಂತೆ. ಪಕ್ಕದಲ್ಲಿದ್ದವನು ಏನು ಕನಸು ಕಂಡೆ ಎಂದು ಕೇಳಿದನಂತೆ. ನನಗೆ 5 ಪೈಸೆ ಸಿಕ್ಕಿದ ಹಾಗೆ ಕನಸಾಯಿತು ಎಂದನಂತೆ. ಅದನ್ನು ಕೇಳಿ ಅವನು ನಕ್ಕು, ಅಯ್ಯೋ ಹುಚ್ಚ, ಇಷ್ಟೇನೆ ನಿನ್ನ ಕನಸು? ಕನಸಿನಲ್ಲಾದರೂ ಬರೀ 5 ಪೈಸೆ ಕಾಣುವ ನೀನು ಎಂಥವನಯ್ಯ? ಕನಸಿನಲ್ಲಾದರೂ 1 ಕೋಟಿ ರೂಪಾಯಿ ಸಿಕ್ಕಿದ ಹಾಗೆ ಕನಸು ಕಾಣಬಾರದಾಗಿತ್ತೆ ಎಂದನಂತೆ. ನಾವು ಕಾಣುವ ಕನಸುಗಳು ಮಹಾನ್ ಕನಸುಗಳಾಗಿರಬೇಕು. ನಾನು 1 ವರ್ಷ ಕಾಲ ಗುಡ್ಡಗಾಡು ಜನರ ಮಕ್ಕಳಿಗಾಗಿ ಬೆಟ್ಟ ಗುಡ್ಡ ಕಾಡುಗಳ ಮಧ್ಯೆ ತೆಗೆದಿದ್ದ ಒಂದು ಪುಟ್ಟ ಶಾಲೆಗೆ ಆಡಳಿತಾಧಿಕಾರಿಯಾಗಿ ಹೋಗಿದ್ದೆ. ಆ ಕಾಡಿನಲ್ಲಿ ನನ್ನದೊಂದು ಪುಟ್ಟ ಮನೆ, ಒಂದು ಗುಡಿಸಲು. ಅದೊಂದೇ ಮನೆ, ನೀರಿಲ್ಲ, ದೀಪವಿಲ್ಲ, ಜನಜಂಗುಳಿ ಇಲ್ಲ, ಎಲ್ಲಿ ನೋಡಿದರೂ ಪ್ರಕೃತಿ ಮಾತ್ರ, ಅದ್ಭುತ ರಮ್ಯ. ಅಲ್ಲಿ ನನ್ನ ಜೊತೆ ಆ ಮಕ್ಕಳ ಶಾಲೆಯಲ್ಲಿ ಪಾಠ ಮಾಡಲೆಂದು ಸೇವಾ ಮನೋಭಾವದಿಂದ ಬಂದಿದ್ದ ಒಂದಿಬ್ಬರು ಅಧ್ಯಾಪಕರು ಇದ್ದರು. 4-6 ಮೈಲಿಗಳಿಂದ ಬರಿಗಾಲಿನಲ್ಲಿ ಕೆದರಿದ ಕೂದಲು, ಹರಕಲು ಬಟ್ಟೆ ಹಾಕಿ ಬರುತ್ತಿದ್ದ ಆ ಮಕ್ಕಳಲ್ಲಿ ಅನೇಕರು ಶಾಲೆ ಮುಗಿದ ಮೇಲೂ ಮನೆಗೆ ಹೋಗದೆ ಅಲ್ಲೇ ನಮ್ಮ ಜೊತೆಯೇ ಇದ್ದು ಬಿಡುತ್ತಿದ್ದರು. ಆಗ ತಾನೇ ಸೂರ್ಯ ಮುಳುಗಿ

0: ತಿಳಿ ನೀಲಿಯ ಆಕಾಶದಲ್ಲಿ ನಕ್ಷತ್ರಗಳು ಒಂದೊಂದಾಗಿ ಬೆಳಗಲಾರಂಭಿಸಿದ್ದವು. ಅವುಗಳನ್ನು ನೋಡುತ್ತಾ ನನ್ನ ಪಕ್ಕದಲ್ಲಿದ್ದ ಅಧ್ಯಾಪಕರು ಆ ಮಕ್ಕಳಲ್ಲಿ ಒಬ್ಬನ ಬೆನ್ನು ಸವರುತ್ತಾ, ನೋಡೋ, ನೀನು ಆ ನಕ್ಷತ್ರದ ಹಾಗೆ ಮಿನುಗಬೇಕೋ ಎಂದರು. ಅದನ್ನು ಕೇಳಿದ ಆ ಬಾಲಕ ಒಂದು ಕ್ಷಣವೂ ತಡ ಮಾಡದೆ ಯೋಚಿಸಿದೆ, ಯಾಕ್ಸ ನಕ್ಷತ್ರ, ನಾ ಏನ್ ಬರೀ ನಕ್ಷತ್ರದಂಗ್ ಮಿನುಗ್ಬೇಕಾ? ನೋಡ್ತಾ ಇರಿ ಸಾ, ನೀ ಪಾಠ ಹೇಳಿ ಸಾ, ನಾನು ಸೂರ್ಯನಂಗೆ ಬೆಳಗ್ತೀನಿ ಸಾ, ಸೂರ್ಯನಂಗೆ ಅಂದ. ನಕ್ಷತ್ರದ ಹಾಗೆ ಬೆಳಗಬೇಕು ಎಂದು ಅವನಲ್ಲಿ ಉತ್ಸಾಹವನ್ನು ತುಂಬಲು ಪ್ರಯತ್ನಿಸಿದ ಆ ಉಪಾಧ್ಯಾಯರು ಸುಸ್ತಾಗಿ ಹೋದರು. ದೊಡ್ಡ ಆಸೆಗಳನ್ನು ಕಾಣಬೇಕು, ಅದಕ್ಕೆ ಬೇಕಾದ ಸಾಧನೆಯ ಹಾದಿಯೂ ನಮ್ಮದಾಗಬೇಕು. ನನ್ನ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನ, ನಮ್ಮ ಸಾಧನೆ ಇವೆಲ್ಲ ನಮ್ಮ ಕನಸುಗಳನ್ನು ನನಸು ಮಾಡುತ್ತವೆ. ನಮಗಿಂತ ಹಿರಿಯದಾದ ಶಕ್ತಿ ಇದೆ ಎನ್ನುವುದು ನನ್ನ ಅಚಲವಾದ ನಂಬಿಕೆಯಾದರೂ ಆ ಶಕ್ತಿಯೇ ಎಲ್ಲವನ್ನೂ ಮಾಡುತ್ತದೆ. ನಮ್ಮ ಬಾಳನ್ನು ಅದು ತಾನು ಬಾಳುತ್ತದೆ, ನಮಗಾಗಿ ಯೋಚಿಸುತ್ತದೆ, ಯೋಜಿಸುತ್ತದೆ. ನಾವು ಸುಮ್ಮನೆ ಕುಳಿತರಾಯಿತು ಎನ್ನುವುದು ನನ್ನ ದೃಷ್ಟಿಯಲ್ಲ. ಮಾನವ ತನ್ನ ಬಾಳನ್ನು ತಾನೇ ರೂಪಿಸಿಕೊಳ್ಳಬೇಕು.
1: ಕನ್ನಡ ರತ್ನಭಂಡಾರದಲ್ಲಿ ಈ ದಿನ ಶಿಕ್ಷಣ ತಜ್ಞೆ ಲೇಖಕಿ ಚೀನಾ ಮಂಗಳಾ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಚೀನಾ ಮಂಗಳಾ ಅವರ ಮಾತುಗಳನ್ನ ಈ ಸಂಜೆ 6:55 ಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರದಲ್ಲಿ ನೀವು ಕೇಳಬಹುದು.

ಒಂದನ್ನೊಂದು ತಿಂದು ಬದುಕುವುದು ಬದುಕಲ್ಲ ಸಾವು, ಒಂದನ್ನೊಂದು ತಿಳಿದು ಬದುಕುವುದು ಬಾಳು. ಹೀಗೆಂದವರು ಕವಿ ಬೇಂದ್ರೆ.

ಸಮಯ 7:22 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮುಂದೆ ಭಾವಗೀತೆಗಳನ್ನ ಕೇಳ್ತಾ ಹೋಗೋಣ. ಹಿಂದೆಲ್ಲ ರಾಜ ಮಹಾರಾಜರು ಸಾಮ್ರಾಟರು ಕೆರೆ ಕಟ್ಟೆಗಳನ್ನ ಕಟ್ಟಿಸ್ತಾ ಇದ್ರು, ಸಾಲು ಸಾಲು ಮರಗಳನ್ನ ನಡೆಸ್ತಾ ಇದ್ರು, ಧರ್ಮ ಛತ್ರಗಳನ್ನು ಕೂಡ ನಿರ್ಮಿಸಿದ್ರು. ಅವರ ಆ ಪ್ರಯತ್ನದ ಫಲವಾಗಿಯೇ ನಮ್ಮಲ್ಲಿ ಇವತ್ತಿಗೂ ಇಂದಿಗೂ ಬಹಳಷ್ಟು ಕಡೆಗಳಲ್ಲಿ ಕೆರೆ ಕಟ್ಟೆಗಳು, ರಸ್ತೆ, ಮರಗಳನ್ನ ನಾವು ಕಾಣ್ತಾ ಇದ್ದೇವೆ. ಆದರೂ ಕೂಡ ಅವುಗಳ ಸರಿಯಾದ ನಿರ್ವಹಣೆ ಇಲ್ಲದೆ ಸಾಕಷ್ಟು ಅವನತಿಯನ್ನು ಕೂಡ ಹೊಂದಿವೆ. ಅಂದರೆ ಒಂದಷ್ಟು ಪರಿಸರದ ಅಸಮತೋಲನವನ್ನು ನಾವು ಕಾಣ್ತಾ ಇದ್ದೇವೆ. ಸದ್ಯದ ಮಟ್ಟಿಗೆ ಹೇಳೋದಾದರೆ, ಮಳೆ ಇಲ್ಲದೆ ಇಳೆಗೆ ಚೆಲುವಿಲ್ಲ, ಮಳೆ ಇಲ್ಲದೆ ರೈತನ ಬದುಕು ಕಷ್ಟವಾಗಿದೆ. ಕೃಷಿ ಪ್ರಧಾನ ದೇಶ ನಮ್ಮದು. ಈಗ ಮಳೆ ಇಲ್ಲದೆ ಹಳ್ಳ ಕೊಳ್ಳಗಳು ಬತ್ತಿವೆ, ಪ್ರಾಕೃತಿಕ ಅಸಮತೋಲನ ಉಂಟಾಗಿದೆ. ತಾಪಮಾನದಿಂದಾಗಿ ಇಡೀ ದಿನ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಆಗಸ್ಟ್ ತಿಂಗಳು ಬಂದರೂ ಕೂಡ ಮಳೆ ಮಾತ್ರ ಕೆಲವೇ ಕೆಲವು ಕಡೆಗಳಲ್ಲಿ ಬರ್ತಾ ಇದೆ, ಹೆಚ್ಚು ಕಡೆಗಳಲ್ಲಿ ಮಳೆ ಆಗ್ತಾ ಇಲ್ಲ. ಪಂಚಮಹಳ್ ಬಂಡಿಯವರ ಧ್ವನಿಯಲ್ಲಿ ರಂಜನಿ ಪ್ರಭು ಅವರ ಒಂದು ರಚನೆಯನ್ನ ಕೇಳೋಣ. ಉಪಾಸನಾ ಮೋಹನ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಕೇಳಿ ಈ ಗೀತೆ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ನೀವೀಗ ಕೇಳಿದ್ರಿ ಅರ್ಚಿಕಾ ವೆಂಕಟೇಶ್ ಅವರ ರಚನೆ, ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ. ಭಾವಗೀತೆಗಳು ಮತ್ತೆ 7:45 ಪ್ರಸಾರವಾಗುತ್ತವೆ. 102.9 FM ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:35, ಕೇಳೋಣ ಕನ್ನಡದಲ್ಲಿ ವಾರ್ತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಹೈದರಾಬಾದ್ನಲ್ಲಿ ಇಂದಿನಿಂದ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಹಾಗೂ ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ ಎರಡನೇ ಸಭೆ ಆಯೋಜನೆ. ಪೆಟ್ರೋಲ್, ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಪ್ರಧಾನಿಯವರ ಸಾಮಾಜಿಕ ಮಾಧ್ಯಮ ಸಂದೇಶ ತೆರವು ಪ್ರಕರಣ 10 ದಿನದ ಒಳಗೆ ಸಂಪೂರ್ಣ ಲಿಖಿತ ವರದಿ ನೀಡುವಂತೆ ಮೆಟಾಗೆ ಕೇಂದ್ರ ಸರ್ಕಾರ ಸೂಚನೆ. ಈಶಾನ್ಯ ರಾಜ್ಯಗಳ ಪ್ರವಾಹ ನಿಯಂತ್ರಣಕ್ಕೆ ಕೇಂದ್ರದಿಂದ 2,536 ಕೋಟಿ ರೂಪಾಯಿ ನೆರವು, ಜಲಶಕ್ತಿ ಸಚಿವಾಲಯ. ಬಿಡಬ್ಲ್ಯೂಎಫ್ ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್, ಭಾರತದ ಬಿರಿ ತರ್ಕ್ಗೆ 2 ಪದಕ. ವಾರ್ತೆಗಳ ವಿವರ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ 2026 ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಹಾಗೂ ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ ಎರಡನೆಯ ಸಭೆ ಇಂದು ಮತ್ತು ನಾಳೆ ಹೈದರಾಬಾದ್ನಲ್ಲಿ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಆಯೋಜನೆ ಮಾಡಿರುವ ಈ ಉನ್ನತ ಮಟ್ಟದ ಸಭೆಯನ್ನು ಇಲಾಖೆಯ ಕಾರ್ಯದರ್ಶಿ ರಚನಾ ಶಾ ಉದ್ಘಾಟನೆ ಮಾಡಲಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟಗಳ ಹಿರಿಯ ನೀತಿ ನಿರೂಪಕರು, ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಡೆಯುತ್ತಿರುವ ಈ ಸಭೆಯಲ್ಲಿ ಭ್ರಷ್ಟಾಚಾರ ನಡೆಸಿ ವಿದೇಶಕ್ಕೆ ಪರಾರಿಯಾಗಿರುವ ಅಪರಾಧಿಗಳ ಪತ್ತೆ, ಗಡಿಯಾಚೆಗಿನ ಭ್ರಷ್ಟಾಚಾರ ತಡೆ, ಸುಲಲಿತ ಹಸ್ತಾಂತರ ಪ್ರಕ್ರಿಯೆ ಮತ್ತು ಫಿನ್ಟೆಕ್ ಮತ್ತು ಡಿಜಿಟಲ್ ಹಣಕಾಸು ಕ್ಷೇತ್ರದಲ್ಲಿ ಉದ್ಭವಿಸುವ ಭ್ರಷ್ಟಾಚಾರದ ಸವಾಲುಗಳನ್ನು ಎದುರಿಸುವ ಕುರಿತಂತೆ ವಿವರವಾಗಿ ಚರ್ಚಿಸಲಾಗುವುದು. ಇದರ ಜೊತೆಗೆ ಆಗಸ್ಟ್ 5 ತಂತ್ರಜ್ಞಾನ ಮತ್ತು ನಾವೀನ್ಯತೆ ಆಧಾರಿತ ನೈತಿಕ ಆಡಳಿತ ಎಂಬ ವಿಷಯದ ಕುರಿತು ವಿಶೇಷ ಗೋಷ್ಠಿ ನಡೆಯಲಿದೆ. ಡೀಸೆಲ್, ಪೆಟ್ರೋಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದ್ದು, ನೂತನ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಡೀಸೆಲ್ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 1.50 ರೂಪಾಯಿ, ರಸ್ತೆ ಮತ್ತು ಮೂಲಸೌಕರ್ಯ ಸೇರಿದಂತೆ 25.50 ರೂಪಾಯಿಗೆ ಮತ್ತು ವಿಮಾನ ಇಂಧನ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 22 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಅದೇ ರೀತಿ ಪೆಟ್ರೋಲ್ ರಫ್ತು ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 3.50 ರೂಪಾಯಿಗೆ ಪರಿಷ್ಕರಿಸಲಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಇಂಧನ ಕೊರತೆಯಾಗದಂತೆ ತಡೆಯಲು ಈ ವರ್ಷದ ಮಾರ್ಚ್ 27 ಈ ರಫ್ತು ಸುಂಕವನ್ನು ಜಾರಿಗೆ ತರಲಾಗಿತ್ತು. ಅಂತಾರಾಷ್ಟೀಯ ಮಾರುಕಟ್ಟೆಯ ಕಚ್ಚಾತೈಲ ದರಗಳ ಆಧಾರದ ಮೇಲೆ ಪ್ರತಿ 15 ದಿನಗಳಿಗೊಮ್ಮೆ ಈ ದರಗಳನ್ನು ಮರು ಪರಿಶೀಲಿಸಲಾಗುತ್ತದೆ. ಆದರೆ ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಹಾಲಿ ಅಬಕಾರಿ ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಅಧಿಕೃತ ಫೇಸ್ಬುಕ್ ಪೋಸ್ಟ್ ಒಂದನ್ನು ತಾತ್ಕಾಲಿಕವಾಗಿ ತೆರವುಗೊಳಿಸಿದ್ದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಸದೀಯ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಮಿತಿ ಮೆಟಾ ಸಂಸ್ಥೆಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಇದನ್ನು ಕೇವಲ ತಾಂತ್ರಿಕ ದೋಷ ಎಂದು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಸಮಿತಿ ಸ್ಪಷ್ಟಪಡಿಸಿದೆ. ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ನೇತೃತ್ವದ ಈ ಸಮಿತಿ ಮೆಟಾ, ಗೂಗಲ್, ಯೂಟ್ಯೂಬ್, ಸ್ನಾಪ್ಚಾಟ್ ಮತ್ತು ಎಕ್ಸ್ ಸಂಸ್ಥೆಯ ಪ್ರತಿನಿಧಿಗಳು ಸೇರಿದಂತೆ ಗೃಹ ಮತ್ತು ಐಟಿ ಸಚಿವಾಲಯದ ಅಧಿಕಾರಿಗಳಿಂದ ವಿವರಣೆ ಕೇಳಿದೆ. ಪ್ರಧಾನಿಯವರಂತಹ ಉನ್ನತ ಹುದ್ದೆಯಲ್ಲಿರುವಂತಹವರ ಪೋಸ್ಟ್ಗಳೇ ಇಂತಹ ಲೋಪ ಉಂಟಾದರೆ ಸಾಮಾನ್ಯ ಬಳಕೆದಾರರ ಭದ್ರತೆಯ ಪರಿಸ್ಥಿತಿ ಏನು ಎಂದು ಸಮಿತಿ ಪ್ರಶ್ನಿಸಿತ್ತು. 10 ದಿನಗಳ ಒಳಗೆ ಸಂಪೂರ್ಣ ಆಡಿಟ್ ವರದಿ ಮತ್ತು ಲಿಖಿತ ವಿವರಣೆ ನೀಡುವಂತೆ ಮೆಟಾಗೆ ಸೂಚನೆ ನೀಡಿದೆ. ಇದರ ಜೊತೆಗೆ 2025 ದೇಶದಲ್ಲಿ ನಡೆದಂತಹ 22,495 ಕೋಟಿ ರೂಪಾಯಿ ಮೊತ್ತದ 28.15 ಲಕ್ಷಕ್ಕೂ ಹೆಚ್ಚಿನ ಸೈಬರ್ ವಂಚನೆ ಪ್ರಕರಣಗಳು, ಎಐ ಆಧಾರಿತ ಡೀಪ್ ಫೇಕ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚುತ್ತಿರುವಂತಹ ಸುಳ್ಳು ಹೂಡಿಕೆ ವಂಚನೆಗಳ ಕುರಿತು ಸಮಿತಿಯು ಗಂಭೀರ ಕಳವಳ ವ್ಯಕ್ತಪಡಿಸಿದೆ. ಮಾರ್ಚ್ 2026 ಈವರೆಗೆ ಸಿಕ್ಕಿಂ ಸೇರಿದಂತೆ ಈಶಾನ್ಯ ರಾಜ್ಯಗಳಲ್ಲಿನ 263 ಪ್ರವಾಹ ನಿರ್ವಹಣಾ ಯೋಜನೆಗಳಿಗೆ ಪ್ರವಾಹ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳ ಕಾರ್ಯಕ್ರಮದ ಅಡಿಯಲ್ಲಿ 2,536 ಕೋಟಿ ರೂಪಾಯಿ ಕೇಂದ್ರ ನೆರವು ನೀಡಲಾಗಿದೆ ಎಂದು ಕೇಂದ್ರ ಸರ್ಕಾರ ರಾಜ್ಯಸಭೆಗೆ ಮಾಹಿತಿ ನೀಡಿದೆ. ಈ ಕುರಿತು ಲಿಖಿತ ಉತ್ತರ ನೀಡಿದ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಬ್ರಹ್ಮಪುತ್ರ ಮಂಡಳಿಯು ಈಶಾನ್ಯ ರಾಜ್ಯಗಳಿಗಾಗಿ 52 ಕ್ರಿಯಾ ಯೋಜನೆಗಳನ್ನು ಸಿದ್ದಪಡಿಸಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಕೇಂದ್ರ ಜಲ ಆಯೋಗ ದೇಶದ 360 ಕೇಂದ್ರಗಳ ಮೂಲಕ ಮುನ್ನೆಚ್ಚರಿಕೆ ಹಾಗೂ ಪ್ರವಾಹ ಮುನ್ಸೂಚನೆಗಳನ್ನು ನೀಡುತ್ತಿದ್ದು, ನದಿ ಕೊಳ್ಳಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ನೆರೆ ದೇಶಗಳೊಂದಿಗೂ ಹವಾಮಾನ ದತ್ತಾಂಶಗಳನ್ನು ಹಂಚಿಕೊಳ್ಳಲಾಗುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಸಂಸತ್ತಿನ ಮುಂಗಾರು ಅಧಿವೇಶನದ ಕೊನೆಯ 10 ದಿನಗಳ ಕಾರ್ಯತಂತ್ರ ರೂಪಿಸಲು ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದ ಸಾಪ್ತಾಹಿಕ ಸಂಸದೀಯ ಪಕ್ಷದ ಸಭೆ ಮಂಗಳ ಮಿಲನ ಇಂದು ಜರುಗಲಿದೆ. ಪ್ರಧಾನಿ ನರೇಂದ್ರ ಮೋದಿ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲಾ ಸಂಸದರು ಭಾಗಿಯಾಗಲಿದ್ದಾರೆ. ಶಿಕ್ಷಣ ಎಂಬುದು ಕೇವಲ ಜ್ಞಾನಾರ್ಜನೆಯ ಮಾರ್ಗವಲ್ಲ, ಅದು ಚಾರಿತ್ರ ನಿರ್ಮಾಣ, ಸಾಮಾಜಿಕ ಪರಿವರ್ತನೆ ಮತ್ತು ರಾಷ್ಟ್ರ ನಿರ್ಮಾಣದ ಅಡಿಪಾಯವಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಪ್ರಾಯಪಟ್ಟಿದ್ದಾರೆ. ಒಡಿಶಾದ ಕಟಕ್ನಲ್ಲಿ ಜಗದ್ಗುರು ಕೃಪಾಳು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2042 ಹಾಗೂ ವಿಕಸಿತ ಒಡಿಶಾ 2036 ಗುರಿಗಳನ್ನು ತಲುಪುವಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಪ್ರಮುಖ ಪಾತ್ರವನ್ನು ವಹಿಸಲಿವೆ ಎಂದು ಹೇಳಿದ್ದಾರೆ. ಮೌಲ್ಯಾಧಾರಿತ ಶಿಕ್ಷಣ, ಸಂಶೋಧನೆ ಮತ್ತು ನಾವೀನ್ಯತೆಗಳ ಮೂಲಕ ಯುವ ಜನರಲ್ಲಿನ ಸಾಮರ್ಥ್ಯವನ್ನು ಹೊರತರಲು ವಿಶ್ವವಿದ್ಯಾಲಯಗಳು ಸೂಕ್ತ ವಾತಾವರಣವನ್ನು ನಿರ್ಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಇದೇ ವೇಳೆ ಹೆಣ್ಣುಮಕ್ಕಳು, ಬುಡಕಟ್ಟು ವಿದ್ಯಾರ್ಥಿಗಳು ಮತ್ತು ವಂಚಿತ ವರ್ಗಗಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ವಿಶ್ವವಿದ್ಯಾಲಯಕ್ಕೆ ಮನವಿ ಮಾಡಿದ ರಾಷ್ಟಪತಿಗಳು, ನೈತಿಕ ಮೌಲ್ಯವುಳ್ಳಂತಹ ನಾಯಕರು ಮತ್ತು ಉದ್ಯೋಗ ಸೃಷ್ಟಿಕರ್ತರನ್ನು ರೂಪಿಸಲು ಆಡಳಿತ ಮಂಡಳಿಗಳಿಗೆ ಕಿವಿಮಾತನ್ನ ಹೇಳಿದರು. ರಾಷ್ಟಪತಿಗಳು ತಮ್ಮ ತವರು ರಾಜ್ಯವಾದ ಒಡಿಶಾಕ್ಕೆ ನಿನ್ನೆಯಿಂದ 3 ದಿನಗಳ ಭೇಟಿಯಲ್ಲಿದ್ದಾರೆ. ಆಹಾರ ಸುರಕ್ಷತಾ ನಿಯಮಗಳ ತೀವ್ರ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ನಿನ್ನೆ ಪ್ರಮುಖ ಕ್ರಮವನ್ನು ಕೈಗೊಂಡಿದ್ದು ತ್ರಿಪುರಾದ ಮಾತ್ರಿ ಡ್ರಿಂಕಿಂಗ್ ವಾಟರ್ ಸಂಸ್ಥೆಯ ಪರವಾನಗಿಯನ್ನು ಅಮಾನತುಗೊಳಿಸಿದೆ. ಜೊತೆಗೆ ಪಂಜಾಬ್ನ ಮೊಹಾಲಿಯ ನೋಬಲ್ ಹೆಲ್ತ್ ಕೇರ್ ಸಂಸ್ಥೆಯ ವೆನೋಲೆಕ್ಸ್ ಫೋರ್ಟೆ ಎಂಬ ಉತ್ಪನ್ನದ ತಯಾರಿಕೆ, ಸಂಗ್ರಹಣೆ ಮತ್ತು ಮಾರಾಟವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ನಿಯಂತ್ರಕ ತಪಾಸಣೆಯ ವೇಳೆ ಈ ಉತ್ಪನ್ನದಲ್ಲಿ ಅನುಮತಿ ಇಲ್ಲದ ಔಷಧೀಯ ಘಟಕಗಳಾದಂತಹ ಕ್ಯಾಲ್ಸಿಯಂ ಡೊಬೆಸಿಲೇಟ್, ಡಿಯೋಸ್ಮಿನ್ ಹಾಗೂ ಯುರೋಫೋಪ್ಟಿಯಾ ಪ್ರೋಟ್ಸ್ಟ್ರಾಟ್ ಬಳಸಿರುವುದು ಪತ್ತೆಯಾಗಿದೆ. ಅಲ್ಲದೆ ಇದರಲ್ಲಿನ ವಿಟಮಿನ್ ಸಿ ಪ್ರಮಾಣ ICMR NIN ನಿಗದಿಪಡಿಸಿದ ದೈನಂದಿನ ಮಾನದಂಡಕ್ಕಿಂತ ಹೆಚ್ಚಾಗಿದೆ ಎಂದು ಪ್ರಾಧಿಕಾರ ಹೇಳಿದೆ. ಉತ್ಪನ್ನದ ಮೇಲೆ ಆಹಾರ ಪೂರಕ ಎಂದು ನಮೂದಿಸಿ FSSAI ಪರವಾನಗಿ ಸಂಖ್ಯೆಯನ್ನು ಪ್ರದರ್ಶಿಸುವ ಮೂಲಕ ಗ್ರಾಹಕರನ್ನು ದಾರಿ ತಪ್ಪಿಸಲಾಗುತ್ತಿದ್ದು ಎಂದು ಸ್ಪಷ್ಟಪಡಿಸಿದಂತಹ FSSAI ಸಾರ್ವಜನಿಕರ ಆರೋಗ್ಯ ರಕ್ಷಣೆಯ ಹಿತದೃಷ್ಟಿಯಿಂದ ಈ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ನವದೆಹಲಿಯಲ್ಲಿ ಉಜ್ಬೇಕಿಸ್ತಾನದ ವಿದೇಶಾಂಗ ಸಚಿವ ಬಕ್ತಿಯೋರ್ ಸೈದೋ ಅವರೊಂದಿಗೆ ಸಭೆ ನಡೆಸಿದರು. ಭಾರತ ಮತ್ತು ಉಜ್ಬೇಕಿಸ್ತಾನ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ವರ್ಷಗಳಿಂದ ವಿಸ್ತರಿಸಿದ್ದು ಇದೀಗ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿದೆ ಎಂದು ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಬಕ್ತಿಯೋರ್ ಸೈದೋ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ರಾಷ್ಟಪತಿ ಭವನದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದರು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದ್ದು ಪ್ರತಿಭಟನಾಕಾರರು ಸ್ಥಳದಿಂದ ತೆರಳಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಭದ್ರತಾ ಪಡೆಗಳು ಗುಂಡಿನ ದಾಳಿಯನ್ನು ನಡೆಸಿವೆ. ಬ್ರೆಜಿಲ್ನಲ್ಲಿ ನಡೆದಂತಹ BWF ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಅರುಣಾಚಲ ಪ್ರದೇಶದ ಪ್ಯಾರಾ ಶಟ್ಲರ್ ಬಿರಿ ತಕ್ಕರ್ ಪುರುಷರ ಡಬಲ್ಸ್ನಲ್ಲಿ ಚಿನ್ನ ಮತ್ತು ಸಿಂಗಲ್ಸ್ನಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ದ್ವಿಪದಕದ ಸಾಧನೆ ಮಾಡಿದ್ದಾರೆ. ಈ ಅಂತಾರಾಷ್ಟೀಯ ಸಾಧನೆಗಾಗಿ ಬಿರಿ ತಕ್ಕರ್ ಅವರನ್ನು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೇಮಾ ಖಂಡು ಅಭಿನಂದಿಸಿದ್ದಾರೆ. ತರಕ್ ಅವರು ರಾಜ್ಯ ಸರ್ಕಾರದ ಸಿಎಂ ACES ಯೋಜನೆಯ ಫಲಾನುಭವಿಯಾಗಿದ್ದು ಅವರ ಈ ಯಶಸ್ಸು ರಾಜ್ಯದಲ್ಲಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಸರ್ಕಾರದ ಪ್ರಯತ್ನಗಳಿಗೆ ಸಾಕ್ಷಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೈದರಾಬಾದ್ನಲ್ಲಿ ಇಂದಿನಿಂದ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಮತ್ತು ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ 2ನೇ ಸಭೆ ಆಯೋಜನೆ. ಪೆಟ್ರೋಲ್, ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಪ್ರಧಾನಿಯವರ ಸಾಮಾಜಿಕ ಮಾಧ್ಯಮ ಸಂದೇಶ ತೆರವು ಪ್ರಕರಣ 10 ದಿನದ ಒಳಗೆ ಸಂಪೂರ್ಣ ಲಿಖಿತ ವರದಿ ನೀಡುವಂತೆ ಮೆಟಾಗೆ ಕೇಂದ್ರ ಸರ್ಕಾರ ಸೂಚನೆ. ಈಶಾನ್ಯ ರಾಜ್ಯಗಳ ಪ್ರವಾಹ ನಿಯಂತ್ರಣಕ್ಕೆ ಕೇಂದ್ರದಿಂದ 2,536 ಕೋಟಿ ರೂಪಾಯಿ ನೆರವು, ಜಲಶಕ್ತಿ ಸಚಿವಾಲಯ. BWF ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್ ಭಾರತದ ಬಿರಿ ತರಕಕ್ಕೆ 2 ಪದಕ.

0: 7:46 ಸಮಯ ಆಗಿದೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಕೇಳ್ತಾ ಇದ್ದೀರಾ 102.9 ಎಫ್ಎಂ.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳ ಜೊತೆಗೆ ಮುಂದೆ ಸಾಗೋಣ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವಿತೆ ಶಿವಮೊಗ್ಗ ಸುಬ್ಬಣ್ಣವರ ಹಾಡುಗಾರಿಕೆಯಲ್ಲಿದೆ.
4: ಮುಗಿಲು ಸುರಿಸುವುದು ನೀರು ಅದ ಮೇಲೆ

ಈಗಲೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೇವೆ, ಮುಗಿಲಿನಿಂದ ನೀರು ಧಾರೆ ಧಾರೆಯಾಗಿ ಸುರಿಯಲಿ, ನೆಲದಲ್ಲಿ ಎಲ್ಲ ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲರೂ ಕೂಡ ಆನಂದವಾಗಿರಲಿ ಅಂತ. ಅಂದರೆ ಸುಮಾರು ಒಂದು 50 ವರ್ಷಗಳ ಹಿಂದಕ್ಕೆ ನೋಡಿದ್ರೆ ಕಾಲಕಾಲಕ್ಕೆ ಮಳೆ ಬರ್ತಾ ಇತ್ತು, ಬೆಳೆ ಆಗ್ತಾ ಇತ್ತು, ಎಂಥ ಬೇಸಿಗೆ ಇದ್ರೂ ಕೂಡ ನೀರಿನ ಸಮಸ್ಯೆ ಅಷ್ಟೊಂದಾಗಿ ಕಾಡ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಹಿರಿಯರ ಮಾಡಿದಂತಹ ಕೆಲಸಗಳನ್ನು ನಾವು ಕಡೆಗಣಿಸ್ತಾ ಇದ್ದೇವೆ, ಕೆರೆ ಕಟ್ಟೆಗಳನ್ನು ಮೈಂಟೈನ್ ಮಾಡ್ತಾ ಇಲ್ಲ, ಅದರಿಂದನೇ ಮಳೆ ಆಗಾಗ ಕೈಕೊಡ್ತಾ ಇದೆ.

0: ಮಳೆ ಬರಲಿ ಪ್ರೀತಿಯ ಬನಕೆ, ಮಳೆಯ ಗೈರು ಹಾಜರಿಗೆ ಹಸಿರು ಬಾಡಿದೆ, ಮುಗಿಲ ಧಗೆಗೆ ಬೆದರಿ ಹಕ್ಕಿ ಕೂಡ ಹಾರದೆ ಮುದುಡಿ ಕುಳಿತಿದೆ. ಒಣ ಹವೆಯನ್ನ ಓಡಿಸಲು ಒಂದಷ್ಟು ಮಳೆ ಬರಬಾರದೆ, ತಂಗಾಳಿ ಬೀಸಿ ಇಳೆ ತಂಪಾಗಬಾರದೆ. ಮಳೆ ಬರಲಿ ಪ್ರೀತಿಯ ಬನಕೆ ಈ ಹಾಡು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವಿತೆ, ಎಚ್ ಕೆ ನಾರಾಯಣ ಹಾಗೂ ಸುಲೋಚನ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ನೀರಿನ ಅಭಾವವನ್ನು ಕಡೆಗಾಣಿಸಲು ನಾವೆಲ್ಲ ಪಣ ತೊಡಬೇಕು. ನೀರಿಲ್ಲದೆ ಜೀವಿಗಳು ಇರಲಾರವು, ಜೀವ ಉಳಿಯಲಾರದು.
2: ರೈತನ ನೋವಿಗೆ ಕರಗಿದು ಮೋಡ, ಸುರಿಯುತ ನೆಲದಲ್ಲಿ ಹರಿದಿದೆ ನೋಡ.
1: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ.
3: ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು.
1: ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರ ಅಧಿಕೃತ ಫೇಸ್ಬುಕ್ ಪೋಸ್ಟ್ವೊಂದನ್ನು ತಾತ್ಕಾಲಿಕವಾಗಿ ತೆರವುಗೊಳಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಸದೀಯ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಮಿತಿ ಮೆಟಾ ಸಂಸ್ಥೆಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಇದನ್ನು ಕೇವಲ ತಾಂತ್ರಿಕ ದೋಷ ಎಂದು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಸಮಿತಿ ಸ್ಪಷ್ಟಪಡಿಸಿದೆ. ಪೆಟ್ರೋಲ್, ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದ್ದು, ನೂತನ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಡೀಸೆಲ್ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 1.50 ರೂಪಾಯಿ, ರಸ್ತೆ ಮತ್ತು ಮೂಲಸೌಕರ್ಯ ಸೆಸ್ ಸೇರಿದಂತೆ 25.50 ರೂಪಾಯಿಗೆ ಮತ್ತು ವಿಮಾನ ಇಂಧನ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 22 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಆಹಾರ ಸುರಕ್ಷತಾ ನಿಯಮಗಳ ತೀವ್ರ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ನಿನ್ನೆ ಪ್ರಮುಖ ಕ್ರಮವನ್ನು ಕೈಗೊಂಡಿದ್ದು, ತ್ರಿಪುರಾದ ಮಾತ್ರಿ ಡ್ರಿಂಕಿಂಗ್ ವಾಟರ್ ಸಂಸ್ಥೆಯ ಪರವಾನಗಿಯನ್ನು ಅಮಾನತುಗೊಳಿಸಲಾಗಿದೆ. ಜೊತೆಗೆ ಪಂಜಾಬ್ನ ಮೊಹಾಲಿಯ ನೋಬಲ್ ಹೆಲ್ತ್ ಕೇರ್ ಸಂಸ್ಥೆಯ ವೆನೋಲೆಕ್ಸ್ ಫೋರ್ಟಿ ಎಂಬ ಉತ್ಪನ್ನದ ಮೇಲೂ ನಿಷೇಧ ಹೇರಲಾಗಿದೆ. ಮಾರ್ಚ್ 2026 ಈವರೆಗೆ ಸಿಕ್ಕಿಂ ಸೇರಿದಂತೆ ಈಶಾನ್ಯ ರಾಜ್ಯಗಳಲ್ಲಿನ 263 ಪ್ರವಾಹ ನಿರ್ವಹಣಾ ಯೋಜನೆಗಳಿಗೆ ಪ್ರವಾಹ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳ ಕಾರ್ಯಕ್ರಮದ ಅಡಿಯಲ್ಲಿ 2536 ಕೋಟಿ ರೂಪಾಯಿ ಕೇಂದ್ರ ನೆರವು ನೀಡಲಾಗಿದೆ ಎಂದು ಕೇಂದ್ರ ಸರ್ಕಾರ ರಾಜ್ಯಸಭೆಗೆ ಮಾಹಿತಿ ನೀಡಿದೆ. ಕಾವೇರಿ ಜಲಾನಯನ ಪ್ರದೇಶ ಮತ್ತು ಕೊಡಗಿನಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಭಾರಿ ಹೆಚ್ಚಳ ಕಂಡಿದ್ದು 100 ಗಡಿ ದಾಟಿದೆ. 124.80 ಅಡಿ ವಿಸ್ತೀರ್ಣದ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಮಟ್ಟ 100.34 ಇದೆ. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದ್ದು, ಇದುವರೆಗೂ 949,493 ಮತದಾರರ ಗಣತಿ ನಮೂನೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ. ಒಟ್ಟು 120,011 ಮತದಾರರನ್ನು ಗುರುತಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಬ್ರೆಜಿಲ್ನಲ್ಲಿ ನಡೆದಂತಹ ಬಿಡಬ್ಲ್ಯೂಎಫ್ ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಅರುಣಾಚಲ ಪ್ರದೇಶದ ಪ್ಯಾರಾ ಶಟ್ಲರ್ ಬೆರಿ ತರಕ್ ಪುರುಷರ ಡಬಲ್ಸ್ನಲ್ಲಿ ಚಿನ್ನ ಮತ್ತು ಸಿಂಗಲ್ಸ್ನಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ದ್ವಿಪದಕದ ಸಾಧನೆ ಮಾಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕವಿ ಡಿವಿಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ.
2: ಜಗತ್ತಿನ ಒಳಿತಿಗಾಗಿ ಪ್ರಕೃತಿ ಮಾಡುವ ಕೆಲಸ ಸದ್ದುಗದ್ದಲವಿಲ್ಲದೆ ನಡೆಯುತ್ತದೆ. ಬೀಜ ಮೊಳಕೆಯೊಡೆಯುವುದು, ಕಾಯಿ ಹಣ್ಣಾಗುವುದು, ಸೂರ್ಯಚಂದ್ರರು ಬೆಳಕು ನೀಡುವುದು, ಇವೆಲ್ಲ ಮೌನವಾಗಿ ನಡೆಯುತ್ತದೆ. ನಿನಗೆ ನೀನೇ ಬಹುಪರಾಕು ಹೇಳಿಕೊಳ್ಳಬೇಡ. ಇದು ಮನುಕುಲಕ್ಕೆ ಕವಿಮಾತು, ಕಿವಿಮಾತು. ಸಮರ್ಪಣೆ ಇರುವಲ್ಲಿ ಅಹಂಕಾರ ಇರಲಾರದು. ಪ್ರಚಾರದ ತೋರಣಕ್ಕಿಂತ ವಿಚಾರದ ಹೂರಣ

8:04:30 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ಇನ್ನೀಗ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತಾ ಚಿತ್ರಗೀತೆಗಳ ಜೊತೆಗೆ ಸಾಗೋಣ. ಚಂಡ ಚಿತ್ರದ ಗೀತೆ ಇದು. ಕುನಾಲ್ ಗಾಂಜವಾಲ, ಶ್ರೇಯಾ ಘೋಷಾಲ್ ಅವರ ಧ್ವನಿಗಳು, ಸಾಹಿತ್ಯ ಮತ್ತು ಸಂಗೀತ ಎಸ್ ನಾರಾಯಣ್ ಅವರದ್ದು.

ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೇವೆ. ನಾದೋಪಾಸನೆ, ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆ ಎಲ್ಲವೂ ಕೂಡ ನಮ್ಗೆ ಇಷ್ಟ ಅಂತ ಹೇಳಿ ಬೆಳಗಿನಿಂದನೂ ಕೂಡ ನಿಮ್ಮ ಹಾಜರಿಯನ್ನ ಹಾಕಿದ್ದೀರಾ, ಎಲ್ಲರೂ ಪ್ರೀತಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದೀರಾ. ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ, ಹಾಗೆ ಚಂದ್ರಶೇಖರ್ ಶುಭೋದಯ ಅಂತ ಹೇಳಿದ್ರೆ, ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ ನಮಸ್ಕಾರ ಎಲ್ಲರಿಗೂ ಅಂತ ಹೇಳ್ತಾರೆ. ಕೌಸಲ್ಯ ವನಶಂಕರಿಯಿಂದ ಶುಭೋದಯ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಅಂತ. ಹೊನ್ನೂರು ಅಲ್ಲಿ ಅವರು ಕಳಿಸಿರುವಂತಹ ಸಂದೇಶ ಬಂದಿದೆ. ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ ಗುಡ್ ಮಾರ್ನಿಂಗ್ ವಿ ಭಾಕ ಅಂತ ಹೇಳ್ತಾರೆ. ಬೊಪ್ಪ ವೆಂಕಟೇಶ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಮತ್ತು ಕವಿತಾ ಶ್ರೀನಿವಾಸ್ ಧಾರವಾಡದಿಂದ ಸಂದೇಶ ಕಳಿಸಿದ್ರೆ, ಶುಭೋದಯ ಬೆಳಗಿನ ವಂದನೆ ನಾದೋಪಾಸನೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ. ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟಿಂದ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ಇಲ್ಲಿಂದ ಶುಭೋದಯ ಅಂತ ಹೇಳ್ತಾರೆ. ಆಮೇಲೆ ಮಧುಜೆ ಚಿತ್ರದುರ್ಗದಿಂದ ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಮನೆಯವರು, ಗೋಕಾಕ್ ತಾಲೂಕು ಬೆರ್ನಟ್ಟಿ ಗ್ರಾಮದ ದೇವರಾಜ್ ಖಿಲಾರಿ ನಿವೃತ್ತ ಸೈನಿಕರು, ಧನುಷ್ ದರ್ಶನ್ ಖಿಲಾರಿ, ರಾಜಶ್ರೀ ಖಿಲಾರಿ, ಪುಂಡಲೀಕ ಸಿದ್ದಲಿಂಗವ್ವ ಖಿಲಾರಿ ಮತ್ತು ಇವರೆಲ್ಲರೂ ಕೂಡ ಕಾರ್ಯಕ್ರಮಗಳ ಜೊತೆಯಾಗಿದ್ದೇವೆ ಅಂತ ಹೇಳ್ತಾರೆ. ಚಂದುಲಾಲ್ ಅವರು ಕಲಬುರಗಿಯಿಂದ ಎಲ್ಲ ಹಾಡುಗಳು ಚಂದ ಅಂತ ಹೇಳಿದ್ರೆ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ನಿ ಮರೆಯಬೇಡ ಮನವೇ ಈ ಹಾಡು ಕೇಳಿ ತುಂಬಾ ಖುಷಿಯಾಯಿತು ಅಂತ ಹೇಳಿದ್ರೆ, ಹನುಮಂತಪ್ಪ ಹುಲ್ಗಮ್ಮನವರು ಅಕ್ಷಯ ಪಾರ್ಕ್ ಗೋಕುಲ ರೋಡ್ ಹುಬ್ಳಿಯಿಂದ, ಮಂಗಳ ಅವರು ಮೈಸೂರಿನಿಂದ, ಶ್ರದತ್ ಮುಳೈ ನೇತಾಜಿ ರಸ್ತೆ ನ್ಯಾಮತಿ, ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ವಿವಿಧ ಭಾರತಿಗೆ ಮುಂಜಾನೆಯ ಶುಭಾಶಯಗಳು ಅಂತ ಅಂಬಿಕಾ ಅಂಕಿತಾ ಕುಂಬಾರ ಚಡಚಣ ಲೋಣಿಯಿಂದ, ವಿಜಯಕುಮಾರ್ ಆರಾಧ್ಯ ರಕ್ಷಿತಾ ಪಾರ್ವತಿ ಕಾಕನಕೋಟೆಯಿಂದ, ನಳಿನ ಲಂಕೇಶ್ ವಿಜಯನಗರದಿಂದ, ಬಾಗಲಕೋಟೆಯ ದೀಪ ಅಂಕುಶ್ ಮಹಾದೇವ ಗುಮ್ಮಟಿ, ನಾವು ಕೂಡ ವಿವಿಧ ಭಾರತಿ ಜೊತೆಯಾಗಿದ್ದೇವೆ, ನಮ್ಮ ಅನುದಿನದ ಸಂಗಾತಿ ಸ್ವಾಮಿ ಚಿನ್ಮಯಾನಂದ ಅವರ ಬಗ್ಗೆ ಹೇಳಿದ ಮಾಹಿತಿ ಇಷ್ಟ ಆಯಿತು ಅಂತ ಹೇಳ್ತಾರೆ. ಬಸಯ್ಯಸ್ವಾಮಿ ಬೀದರ್ ತಾಲೂಕು ಇಮಾಮಾಬಾದ್ ನಾದೋಪಾಸನೆಯ ಭಕ್ತಿಗೀತೆ ಮಾಹಿತಿ ಇಷ್ಟ ಆಯಿತು ಅಂತಾರೆ. ಮತ್ತೊಬ್ಬರು ಸತೀಶ್ ನಿರ್ಮಲಾ ಮೇಘನಾ ಧನ್ಯತಾ ತಿತಿಮತಿಯಿಂದ, ನಾಗ ಉಪಾಸನೆ ಅಂತ ಹೇಳಿದ್ರ, ನಾಗ ಉಪಾಸನೆ ಅಲ್ಲ, ಅದು ನಾದದ ಉಪಾಸನೆ, ನಾದೋಪಾಸನೆ. ಬೆಳಗಿನ 6 ಗಂಟೆಯಿಂದ 7 ಗಂಟೆವರೆಗೆ ಪ್ರಸಾರ ಆಗೋದು ನಾದೋಪಾಸನೆ ಭಕ್ತಿಗೀತೆಗಳ ಕಾರ್ಯಕ್ರಮ ಇಷ್ಟ ಆಯಿತು ಅಂದಿದ್ದೀರಾ. ಪ್ರೇರಣಾ ಹೊಸೇಕರ ಅಂತೂರ ಬೆಂತೂರ ಇವರು ಸಂದೇಶ ಕಳಿಸಿದರೆ, ಮಂಜುಳ ಮುನಿಯಪ್ಪ ಪಂತ್ರಪಾಳ್ಯದಿಂದ, ಮತ್ತು ಸುಮಿತ್ರಾ ಅವರು ಸಂಡೂರಿನಿಂದ ಹೇಳ್ತಾ ಇದ್ರೆ, ಅಬ್ಬ ಚೀನಾ ಮಂಗಳ ಅವ್ರದ್ದು ಎಂಥ ಮಾತು ಅವರ ಶಿಷ್ಯನ ಬಗ್ಗೆ, ಜಗತ್ತನ್ನು ಪ್ರೀತಿಸಬೇಕು, ಎಕ್ಸಾಕ್ಟ್ಲಿ ಕರೆಕ್ಟ್ ಅವರು ಹೇಳಿರೋ ಮಾತು, ತುಂಬಾ ಖುಷಿಯಾಯಿತು ಅಂತ ಹೇಳ್ತಾರೆ. ಹರೀಶ್ ಅವರು ಕೂಡ ಚೀನಾ ಮಂಗಳ ಅವ್ರ ಮಾತು ಕೇಳಿ ಭಾಳನೇ ಸಂತೋಷ ಆಯಿತು. 80ರ ದಶಕದಲ್ಲಿ NMKRV ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾಗ ರಾಮಕೃಷ್ಣ ಮಠಕ್ಕೆ ಬಂದಿದ್ದರು, ಆಗ ನಾನು ಭೇಟಿ ಮಾಡಿದ್ದೆ ಅಂತ ನೆನಪನ್ನು ಹೇಳ್ತಾ ಇದ್ದಾರೆ. ಮತ್ತು ಚಂದ್ರಿಕಾ ಜಗನ್ನಾಥ್ ನೇರಳಗುಂಡಿಯಿಂದ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿದರೆ, ಚನ್ನಪ್ಪ JP ನಗರ ಕೇಳುಗರ ಅಭಿರುಚಿಗೆ ತಕ್ಕ ಹಾಗೆ ಹಾಡುಗಳು ತುಂಬ ಚೆನ್ನಾಗಿರುತ್ತೆ, ಕೋಟಿ ಕೋಟಿ ವಂದನೆಗಳು ಅಂತ ಹೇಳಿದ್ರೆ, ಪ್ರಸನ್ನ ಯಲಹಂಕದಿಂದ ಹೇಳ್ತಾ ಇದ್ದಾರೆ, ನಾದೋಪಾಸನೆಯ ಹಾಡು ಶ್ರೀ ಚಿನ್ಮಯಾನಂದ ಅವರ ವಿವರಗಳು ಚೆನ್ನಾಗಿತ್ತು, ಕನ್ನಡ ರತ್ನ ಭಂಡಾರದಲ್ಲಿ ಚೀನಾ ಮಂಗಳ ಅವರ ನುಡಿಗಳು ಚೆನ್ನಾಗಿತ್ತು, ಅವರ ತಂದೆ ನರಸಿಂಹಮೂರ್ತಿಯವರು ಭಾರತ ಸರ್ಕಾರದಲ್ಲಿ ಹೈಕಮಿಷನರ್ ಆಗಿದ್ರಂತೆ, ಅವರು ನಮ್ಮ ದೊಡ್ಡಪ್ಪನ ಕ್ಲಾಸ್ಮೇಟ್ ಅಂತ ಹೇಳ್ತಾ ಇದ್ದಾರೆ ಇವರು. ಓಹೋ, ಹೌದಾ. ಮತ್ತು ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ, ಶುಭೋದಯ ಕರ್ನಾಟಕ ಚೆನ್ನಾಗಿದೆ ಅಂತ ಹೇಳ್ತಾರೆ. ಯಾರಿದು ಗುಡ್ ಮಾರ್ನಿಂಗ್ ಅಂತ ಹೇಳಿ, ವಾಣಿಶ್ರೀ ಧಾರವಾಡದಿಂದ, ಶುಭೋದಯ ಚೆನ್ನಾಗಿತ್ತು, ಆಮೇಲೆ ಕನ್ನಡ ರತ್ನ ಭಂಡಾರ ಚೆನ್ನಾಗಿತ್ತು, ಭಾವಗೀತೆ ಚೆನ್ನಾಗಿತ್ತು ಅಂತ ಹೇಳಿ ಗಾಂಧಿ ಬಜಾರ್ನಿಂದ ಅಂಜನಾ ಅವರು ಮೆಸೇಜ್ ಕಳಿಸಿದ್ದಾರೆ. ಅರುಣಾ ಮೈತ್ರಿ JC ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ಇಳಕಲ್ ತಾಲೂಕು ಕಂದಗಲ್ ಗ್ರಾಮದ ಶ್ಯಾಮಮೂರ್ತಿಯವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಮಂಡಿಕಲ್ ಕೃಪಾ ಅವರು ನಮಸ್ಕಾರ, ಬೆಳಗಿನ ನಾದೋಪಾಸನೆಯಲ್ಲಿ ಚಿನ್ಮಯ ಮಿಷನ್ ಬಗ್ಗೆ ಮಾಹಿತಿ ಭಕ್ತಿಗೀತೆ ನನಗೆ ತುಂಬಾ ಇಷ್ಟ ಆಯಿತು, ಕನ್ನಡ ರತ್ನ ಭಂಡಾರದಲ್ಲಿ ಚೀನಾ ಮಂಗಳ ಅವರ ಶಾಶ್ವತಿ ಪ್ರತಿಷ್ಠಾನದ ಬಗ್ಗೆ ಮಾಹಿತಿ ಭಾವಗೀತೆ ಎಲ್ಲವೂ ಸೊಗಸಾಗಿ ಮೂಡಿಬಂತು, ಮತ್ತೆ ಮತ್ತೆ ಕೇಳಬೇಕು ಅನಿಸುವಂಥ ಕಾರ್ಯಕ್ರಮ ವಿವಿಧ ಭಾರತಿ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ರೆ, ಎಷ್ಟು ಜನರ ಜೊತೆಗೆ ಮತ್ತಷ್ಟು ಜನ ನಾವು ಕೂಡ ನಿಮ್ಮ ಜೊತೆಯಾಗಿದ್ದೇವೆ ಅಂತ ಸಂದೇಶ ಕಳಿಸಿದ್ದೀರಿ. ಎಲ್ಲರ ಸಂದೇಶಗಳನ್ನು ಮತ್ತೊಮ್ಮೆ ನೋಡೋಣ. ಈಗ ಸಮಯ 8:15 ಆಗ್ತಾ ಇದೆ. ನಾವೀಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವನ್ನು ಕೇಳಿಕೊಂಡು ಮತ್ತೆ 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮ್ಮ
ಮಾತುಗಳ ಜೊತೆಗೆ ವಿವಿಧ ಭಾರತಿಯಿಂದ ಚಂದದ ಹಾಡುಗಳು, ಮಾತು, ಮಾಹಿತಿ ಎಲ್ಲವೂ ಕೂಡ ನಿರಂತರವಾಗಿ ಸಾಕ್ತಾನೆ ಇರುತ್ತೆ. ನೀವು ತಪ್ಪದೆ ಕೇಳ್ತಾ ಇರಿ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಇದು ಯಾವಾಗಲೂ ನಿಮ್ಮ ಸಂಗಡ.

0: 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 8:31:15 ಸಮಯವಾಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಆಗಸ್ಟ್ 4ನೇ ತಾರೀಕು. ಏನಾದರೂ ವಿಶೇಷತೆಗಳಿದೆಯಾ, ಏನಾದರೂ ಆಚರಣೆಗಳಿದೆಯಾ ಅಂತ ನಾವು ಚೆಕ್ ಮಾಡಿದ್ರೆ, ಈ ಭೂಮಿ ಮೇಲೆ ಎಷ್ಟೊಂದು ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿವೆ, ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಸಹಾಯಕಾರಿ ಆಗಿವೆ. ಹಾಗೆಯೇ ಗೂಬೆ ಕೂಡ ಒಂದು ಪಕ್ಷಿ. ಆ ಗೂಬೆಯ ಬಣ್ಣ, ರಾತ್ರಿಯಲ್ಲಿ ನಿದ್ರೆ, ಹಗಲಿನಲ್ಲಿ ಎಚ್ಚರ, ಮತ್ತೆ ಒಂದೇ ಕಡೆ ಕುಳಿತಿರುವಂತಹ ಒಂದು ಗುಣ, ಇದೇ ಕಾರಣಕ್ಕೂ ಏನೋ ಕೆಲವರನ್ನ ಕೆಲವರು ಪ್ರೀತಿಯಿಂದ ಗೂಬೆ ಅಂತ ಕೂಡ ಕರೆಯೋದನ್ನ ನಾವು ಕೇಳಿದ್ದೇವೆ. ಗೂಬೆ ಪ್ರಕೃತಿಯಲ್ಲಿ ಪರಿಸರ ಸಮತೋಲನವನ್ನ ಕಾಪಾಡುತ್ತೆ, ಇಲಿಗಳನ್ನ ಬೇಟೆಯಾಡಿ ತಿನ್ನತ್ತೆ, ಕೀಟಗಳ ನಿಯಂತ್ರಣಕ್ಕೆ ಸಹಾಯಕಾರಿ. ಹೊಲದಲ್ಲಿರೋದ್ರಿಂದ ಇಲಿಗಳನ್ನು, ಬೇರೆ ಬೇರೆ ರೀತಿಯ ಕೀಟಗಳನ್ನು ಕೂಡ ತಿನ್ನೋದ್ರಿಂದ ಇದು ಕೂಡ ರೈತರ ಮಿತ್ರ. ಇಲಿಗಳ ಹಾವಳಿಯನ್ನು ತಡೆದು ರೈತರ ಬೆಳೆಯನ್ನು ನಷ್ಟದಿಂದ ಕಾಪಾಡುತ್ತೆ ಅಂತ ಕೂಡ ಹೇಳ್ತಾರೆ. ಮತ್ತು ಒಂದಷ್ಟು ನಂಬಿಕೆಗಳ ಪ್ರಕಾರ ಲಕ್ಷ್ಮಿಯ ವಾಹನ ಅಂತ ಕೂಡ ಕೆಲವರು ಹೇಳ್ತಾರೆ. ಹಾಗಾಗಿ ಸಮೃದ್ಧಿಯ ಸಂಕೇತ, ಕೆಲವರು ಅದೃಷ್ಟ ಅಂತ ನಂಬ್ತಾರೆ, ಬುದ್ಧಿವಂತಿಕೆ ಅಂತಲೂ ಕೂಡ ನಂಬ್ತಾರೆ. ಅದೆಲ್ಲ ಅವರವರ ನಂಬಿಕೆಗೆ ಸಂಬಂಧಪಟ್ಟಂಥ ವಿಷಯ. ಆದರೆ ಪ್ರತಿ ವರ್ಷ ಆಗಸ್ಟ್ 4ನೇ ತಾರೀಕು ಗೂಬೆಯ ದಿನ ಅಂತ ಹೇಳಿ, ಗೂಬೆಗಳ ದಿನ ಅಂತ ಹೇಳಿ ಕೂಡ ಆಚರಣೆ ಮಾಡ್ತಾರೆ.
1: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
2: ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ.
3: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ,

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
2: ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಹಗಲು ಹೊತ್ತಿನಲ್ಲಿ ನಿದ್ದೆ ಮಾಡುವಂತಹ ವಿಶೇಷ ಗುಣ ಹೊಂದಿರುವಂತಹ ಪಕ್ಷಿ ಗೂಬೆ. ಆಗಸ್ಟ್ 4 ಅಂತಾರಾಷ್ಟ್ರೀಯ ಗೂಬೆಗಳ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಅದೇ ಥರ ಇನ್ನೊಂದು ಆಚರಣೆ ಅಂತ ಹೇಳಿದಾಗ ಸಹಾಯಕ ನಾಯಿ ಅಂದರೆ ಅಸಿಸ್ಟೆನ್ಸ್ ಡಾಗ್ಸ್ ಡೇ ಅಂತ ಬೇರೆ ಬೇರೆ ಕಡೆಗಳಲ್ಲಿ ಆಚರಣೆ ಮಾಡ್ತಾರೆ. ಅಂದರೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಹೊಂದಿರುವಂಥ ವ್ಯಕ್ತಿಗಳಿಗೆ ದಿನನಿತ್ಯದ ಕೆಲಸಗಳಲ್ಲಿ ಸಹಾಯ ಮಾಡೋದಕ್ಕೆ ಅಂತಲೇ ತರಬೇತಿ ಪಡೆದಂಥ ಪ್ರಾಣಿ ನಾಯಿ. ಅವು ಅಂದರೆ ದೃಷ್ಟಿ ಇಲ್ಲದವರಿಗೆ ದಾರಿಯನ್ನು ತೋರಿಸೋದಕ್ಕೆ, ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತವೆ. ಕಿವಿ ಕೇಳಿಸದೇ ಇರುವವರಿಗೆ ಡೋರ್ ಬೆಲ್ ಅಥವಾ ಅಲಾರಾಮ್ಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಡುತ್ತವೆ. ಮತ್ತು ಅವ್ರಿಗೆ ಏನಾದರೂ ವಸ್ತುಗಳನ್ನು ಎತ್ಕೊಳ್ಳೋದಕ್ಕೆ, ಬಾಗಿಲು ತೆಗೆಯೋದಕ್ಕೆ, ಓಡಾಡೋದಕ್ಕೆ ಬೇಕಾದಂಥ ನೆರವನ್ನು

ಕೊಡುವಂಥ ತರಬೇತಿಯನ್ನು ಕೆಲವು ನಾಯಿಗಳಿಗೆ ಕೊಡಲಾಗಿರುತ್ತಂತೆ. ಅದೇ ಪ್ರಕಾರ ಅವು ಕೆಲಸ ಮಾಡಿಕೊಡ್ತವೆ. ಅಂದರೆ ಸಾಕಷ್ಟು ತರಬೇತಿಯನ್ನು ಪಡ್ಕೊಂಡಂತಹ ಇಂತಹ ವಿಶೇಷವಾದಂಥ ನಾಯಿಗಳು ತಮ್ಮ ಮಾಲೀಕರಿಗೆ ಒಂದಷ್ಟು ಆತ್ಮವಿಶ್ವಾಸವನ್ನು, ಸ್ವಾವಲಂಬನೆಯನ್ನು ಹೊಂದೋದಕ್ಕೆ ಕೂಡ ನೆರವಾಗ್ತವೆ. ಅದಕ್ಕೋಸ್ಕರ ಅಂಥ ಒಂದು ವಿಶೇಷವಾದಂಥ ತರಬೇತಿ ಪಡೆದಂಥ ಅಸಿಸ್ಟೆನ್ಸ್ ಡಾಗ್ಸ್ ಡೇ ಅಂತ ಕೂಡ ಪ್ರತಿ ತಿಂಗಳ ಆಗಸ್ಟ್ 4ನೇ ತಾರೀಖಿನಿಂದ ಆಚರಣೆ ಮಾಡಲಾಗ್ತಾ ಇದೆ.

ಮೈಸೂರು ಮಲ್ಲಿಗೆ ಚಿತ್ರಕ್ಕಾಗಿ ಕೆಎಸ್ ನರಸಿಂಹಸ್ವಾಮಿ ಅವರ ಕವಿತೆಯನ್ನು ಅಳವಡಿಸಲಾಗಿತ್ತು. ಸಂಗೀತ ಸಂಯೋಜನೆ ಮಾಡಿದವರು ಸಿ ಅಶ್ವಥ್, ಹಾಡಿಗೆ ದನಿಯಾಗಿದ್ದರು ಎಸ್ ಜಾನಕಿ ಅವರು. ಎಂಟು ಗಂಟೆ 8:40 ಸಮಯ ಆಗಿದೆ. ಆಗಸ್ಟ್ ತಿಂಗಳ 4ನೆಯ ತಾರೀಖು. ಭಾರತೀಯ ಚಿತ್ರರಂಗದ ಹಿನ್ನೆಲೆ ಗಾಯಕ, ನಟ, ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಉನ್ನತ ಸ್ಥಾನವನ್ನು ಹೊಂದಿರುವಂತಹ ಗಾಯಕ ಕಿಶೋರ್ ಕುಮಾರ್ ಅವರ ಜನ್ಮದಿನ 1929 ಆಗಸ್ಟ್ 4ರಂದು ಜನಿಸಿದ ಕಿಶೋರ್ ಕುಮಾರ್ ಅವರು ಸಾಕಷ್ಟು ಒಳ್ಳೆಯ ಹಾಡುಗಳನ್ನು ಹಾಡಿದ್ದಾರೆ. ಅವರ ಮೊದಲ ಹೆಸರು ಅಭಾಸ್ ಕುಮಾರ್ ಗಂಗೂಲಿ ಅಂತ ಹೇಳಿ ಸಿನಿಮಾ ಕ್ಷೇತ್ರಕ್ಕೆ ಬಂದ ನಂತರ ಅವರು ಕಿಶೋರ್ ಕುಮಾರ್ ಅಂತಾದರು. ಕೇಳೋಣ ಅವರದ್ದೇ ಒಂದು ಹಾಡು.

0: ಮೈಯನ್ನು ಕುಣಿಸು ಕುಣಿಸು, ಕಣ್ಣನ್ನು ತಣಿಸು ತಣಿಸು, ಅತ್ತ ಇತ್ತ ಸುತ್ತಾಡು, ಬೇಗ ಬೇಗ ಬೇಗ ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು, ಆ ರಾಜ ಹೇ ರಾಣಿ ಏ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾ ಇಡು.
1: ಕುಳ್ಳ ಏಜೆಂಟ್ 0000 ಚಿತ್ರದ ಹಾಡನ್ನು ನೀವು ಕೇಳಿದ್ರಿ. ಚಿ ಉದಯ ಶಂಕರ್ ಅವರು ಹಾಡನ್ನ ಬರೆದಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು, ಕಿಶೋರ್ ಕುಮಾರ್ ಅವರು ಹಾಡಿಗೆ ದನಿಯಾಗಿದ್ರು. ಆಗಸ್ಟ್ 4 ಭಾರತದ ಸಾರ್ವಕಾಲಿಕ ಶ್ರೇಷ್ಠ ಗಾಯಕ ನಟ ಬಹುಮುಖ ಪ್ರತಿಭೆ ಕಿಶೋರ್ ಕುಮಾರ್ ಅವರ ಜನ್ಮದಿನ. ಸಂಗೀತ ಲೋಕದ ಮಾಂತ್ರಿಕ ಅಂತಲೇ ಅವ್ರನ್ನ ಕರೀತಾ ಇದ್ರು. ಹಾಗೆಯೇ ಆಗಸ್ಟ್ 4 ಮತ್ತೊಬ್ಬ ಮಹಾನಾಯಕನ ಜನ್ಮದಿನ ಕೂಡ ಹೌದು. ಅಮೆರಿಕದ ಅಧ್ಯಕ್ಷರು, ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಬರಾಕ್ ಒಬಾಮಾ ಅವರ ಜನ್ಮದಿನ ಕೂಡ ಹೌದು. 2009 2017 ಅವರು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. ಆರೋಗ್ಯ ಸುಧಾರಣೆಯಲ್ಲಿ ತಂದಂತಹ ಅವರೇನು ಆರೋಗ್ಯ ಕ್ಷೇತ್ರದಲ್ಲಿ ತಂದ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಶಾಂತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ದಿನ ಅವರ ಜನ್ಮದಿನ ಕೂಡ ಹೌದು.

ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ ಕೇಳಿದ್ರಿ. ನಗು ಎಂದಿದೆ ಮಂಜಿನಾ ಬಿಂದು ಅನ್ನುವ ಗೀತೆ ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ರು. ಇಳೆಯರಾಜ ಅವರು ಸಂಗೀತ ನೀಡಿದ್ರು. ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ಹಾಗೆ ಚಲಿಸುವ ಮೋಡಗಳು ಚಿತ್ರದ ಗೀತೆ ನೀನೆಲ್ಲೋ ನಾನಲ್ಲೇ ಈ ಹಾಡು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಬಂತು. ಚಿವುದಯ ಶಂಕರ್ ಅವರು ಬರೆದ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು.

ಸುವರ್ಣ ಸೇತುವೆ ಚಿತ್ರದ ಗೀತೆ ನೀವು ಕೇಳಿದ್ದು. ಗೀತಾಪ್ರಿಯ ಅವರು ಬರೆದಿದ್ರು, ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದ್ರು, ಪಿ ಜಯಚಂದ್ರನ್ ಮತ್ತು ವಾಣಿ ಜಯರಾಮ್ ಅವರು ಜೊತೆಯಾಗಿ ಹಾಡಿದ್ರು. ಗಿರೀಶ್ ಅವರು ಕೋರ್ಮಂಗ್ಲದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ಕೆಲಸದ ನಿಮಿತ್ತ ನಾನು ಹಿಮಾಚಲ ಪ್ರದೇಶಕ್ಕೆ ಬಂದಿದ್ದೀನಿ, ಆದರೂ ಕೂಡ ವಿವಿಧ ಭಾರತಿಯನ್ನ ನಾನು ಕೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಆಮೇಲೆ ರುಕ್ಮಿಣಿ ರಾಜು ಕುಂಬಾರ್ ಅವರ ಸಂದೇಶ ಬಂದಿದೆ ಕಮತೇನಹಟ್ಟಿಯಿಂದ. ಆದೂರು ಪ್ರಕಾಶ್ ಆನೇಕಲ್, ಸೊಗಸಾದ ಹಾಡು, ಸೊಗಸಾದ ಕಾರ್ಯಕ್ರಮ ಕೇಳಿ ಮನ ಪುಳಕಗೊಂಡಿದೆ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ಹೇಳಿ ಶಿವಾನಂದ ವಿ ಕುಂಬಾರ್ ಮುರುಗೋಡು ಬೆಳಗಾವಿಯಿಂದ ಹೇಳ್ತಾರೆ. ಸಿರುಗುಪ್ಪದಿಂದ ಕಂಪ್ಲಿ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ, ಕಾಕ್ಸ್ಟೌನಿಂದ ಗಿಳಿಯಾರು ಸದಾನಂದ ಶೆಟ್ಟಿ, ನಾಗೇಶ್ ಅವರು ಕಾರ್ಯಕ್ರಮ ಕೇಳ್ತಾ ನಮ್ಮ ಕೆಲಸದಲ್ಲಿ ಮುಳುಗಿದ್ದೇವೆ ಅಂತ ಹೇಳ್ತಾರೆ. ನೆಲ ರಾಮಮೂರ್ತಿಯವರು ನಲ್ಬೆಳಗು ಮಂಗಳವಾರದ ಬೆಳಗಿನ ಸುಪ್ರಭಾತ, ಕನ್ನಡ ರತ್ನ ಭಂಡಾರದ ಧ್ವನಿ ಬೆಳಕಿನ ಕಾರ್ಯಕ್ರಮ, ಶಿಕ್ಷಣ ತಜ್ಞೆ ಬರಹಗಾರ್ತಿ ಚೀನಾ ಮಂಗಳವರ ಭರವಸೆ ಮತ್ತು ಆಶಾದಾಯಕ ಮಾತುಗಳು, ಅವರು ಮಾತಿನಲ್ಲಿ ನೀಡಿದಂತಹ ಉದಾಹರಣೆ ದೃಷ್ಟಾಂತ ನಿಜಕ್ಕೂ ಶ್ಲಾಘನೀಯ ಮನನೀಯ. ಇವು ಮಕ್ಕಳ ಮೇಲೆ ಆಶಾವಾದದ ಬೆಳಕು ಚೆಲ್ಲುವ ದಾರಿದೀಪ ಅಂದರೆ ಖಂಡಿತ ಅತಿಶಯೋಕ್ತಿ ಅಲ್ಲ ಅಂತ ಹೇಳ್ತಾರೆ. ಮಳೆ ಬರಲಿ ಈ ಹಾಡು ಎಷ್ಟೊಂದು ಮಧುರವಾಗಿತ್ತು ಅಂತ ಹೇಳಿ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ. ಹೀಗೆ ಸಾಕಷ್ಟು ಜನರ ಸಂದೇಶಗಳು ಬಂದಿದೆ. ಚಂದ್ರಕಾಂತ್ ಅವರು ಹೇಳ್ತಾ ಇದ್ರೆ, ದಿನ

0: ವಿಶೇಷಗಳ ಕುರಿತಾಗಿ ಎಷ್ಟೊಂದು ವಿಷಯಗಳನ್ನು ತಿಳಿಸ್ಕೊಡ್ತೀರಿ ನೀವು ಅಂತ ಹೇಳಿ ಎಸ್ ಇಷ್ಟೊತ್ತು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾಹಿತಿ ಹಾಡುಗಳನ್ನು ಕೇಳಿದ್ವಿ. ನಾವೀಗ ಮುಂದಿನ ಕಾರ್ಯಕ್ರಮದ ಕಡೆಗೆ ಹೋಗೋಣ.
1: ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

ಮಧುರವಾದ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಬೆಳಗಿನ ನಾದೋಪಾಸನೆ ಆಯಿತು, ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆಗಳು, ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೇಳಿದ್ದಾಯಿತು. ಈಗ ಸಮಯ 9:30 ಹೌದು, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇಂದಿನ ವಿಶೇಷ ಈ ಬಗ್ಗೆ ಒಂದಷ್ಟು ಮಾತಾಡ್ತಾ ಹಾಡುಗಳ ಜೊತೆಗೆ ನಮ್ಮ ಈ ಪ್ರಯಾಣ ಮುಂದುವರಿಯುತ್ತೆ. ಈಗಾಗಲೇ ನಾವು 4 ತಾರೀಕು ಏನೆಲ್ಲ ವಿಶೇಷತೆ ಇದೆ ಅನ್ನೋದನ್ನು ತಿಳ್ಕೊಂಡ್ವಿ. ಅದೇ ಥರ ಮುಂದಕ್ಕೆ ಯೋಚನೆ ಮಾಡೋದಾದರೆ ಈ ದಿನ 4 ಪ್ರತಿ ವರ್ಷ 1 ಅಂದರೆ 1 7 ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸಲಾಗ್ತಾ ಇದೆ. ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಕಾಪಾಡುವುದಕ್ಕೆ ಮತ್ತು ಸ್ತನ್ಯಪಾನದ ಮಹತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು, ಬೇರೆ ಬೇರೆ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸುವ ಉದ್ದೇಶದಿಂದಾಗಿ ಪ್ರತಿ ವರ್ಷ 1 to 7 ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಇಡೀ ಜಗತ್ತಿನಾದ್ಯಂತ ಆಚರಿಸಲಾಗ್ತಾ ಇದೆ. ಅದಕ್ಕಿನಲ್ಲಿ ಒಂದಿಷ್ಟು ಮಾತಾಡ್ತಾ ಚಂದದ ಹಾಡುಗಳ ಜೊತೆಗೆ ಹೋಗೋಣ. ಸ್ತನ್ಯಪಾನದ ಮಹತ್ವದ ಬಗ್ಗೆ ನಮಗೆ ಪ್ರತಿ ವರ್ಷನೂ ಕೂಡ ಅದರ ಬಗ್ಗೆ ಅರಿವು ಕಾರ್ಯಕ್ರಮಗಳ ಮೂಲಕ ಸಿಗ್ತಾನೆ ಇರುತ್ತೆ. ಮಗುವಿನ ಉತ್ತಮ ಆರೋಗ್ಯ ಮತ್ತು ಬುದ್ಧಿಶಕ್ತಿಯ ಬೆಳವಣಿಗೆಗೆ ಎದೆ ಹಾಲು ಅತ್ಯಂತ ಅಗತ್ಯ. ಹಾಗಾಗಿ ನವಜಾತ ಶಿಶುಗಳಿಗೆ ಸ್ತನ್ಯಪಾನವನ್ನು ಮಾಡಿಸುವುದು ಅತ್ಯಂತ ಅಗತ್ಯ ಅನ್ನುವುದನ್ನು ಹೇಳುವುದಕ್ಕಾಗಿ ಈ 7 ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸಲಾಗುತ್ತೆ.

ಕಲಿಯುಗ ಭೀಮಾ ಚಿತ್ರದ ಹಾಡು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಅವರ ಧ್ವನಿಯಲ್ಲಿತ್ತು. ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದವರು ಹಂಸಲೇಖ. ಸ್ತನ್ಯಪಾನ ಸಪ್ತಾಹ ಆಗಸ್ಟ್ 1ರಿಂದ 7ನೇ ತಾರೀಕಿನವರೆಗೆ ಸಾಗುತ್ತೆ. ಈ ಜಗತ್ತಿನಲ್ಲಿ ತಾಯಿಗೆ, ತಾಯಿ ಹಾಲಿಗೆ ಸಮನಾದದ್ದು ಬೇರೇನೂ ಇಲ್ಲ. ಸಸ್ತನಿಗಳು ಅಂದರೆ ಎದೆ ಹಾಲುಣಿಸುವಂಥ ಹಸು, ಎಮ್ಮೆ, ಹಂದಿ, ನಾಯಿ, ಸಿಂಹ ಮುಂತಾದ ಜೀವಿಗಳಿಗೆ ದೇವರ ವರ ಎದೆ ಹಾಲು. ನವಜಾತ ಶಿಶುವೊಂದು ಆಹಾರವನ್ನು ತಿನ್ನಲು ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಅಮೃತದ ಹಾಗೆ ಪೊರೆದು ಕಾಪಾಡುವಂಥ ಶಕ್ತಿ ಅಮ್ಮನ ಹಾಲು. ಅಮ್ಮ, ಅವ್ವ, ಅಬ್ಬೆ ಹೀಗೆ ಬೇರೆ ಬೇರೆ ಹೆಸರಿನಿಂದ ಕರೆದರೂ ಕೂಡ ತಾಯಿಯ ಪ್ರೀತಿ ಮಾತ್ರ ಒಂದೇ. ಮಕ್ಕಳಿಗಾಗಿ, ಮಕ್ಕಳ ಆರೋಗ್ಯಕ್ಕಾಗಿ, ಮಕ್ಕಳ ಬದುಕಿಗಾಗಿ ಸದಾ ಹೋರಾಡುವಂಥ ಜೀವ ಅಮ್ಮ. ಮಕ್ಕಳ ಆರೋಗ್ಯ, ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ತಾಯಂದಿರ

0: ಬೇಕೆಂದು ಬೇಡ.
1: ಹಗಲಾರ

0: la la la la la la la la la la la.
1: ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಎರಡು ಹಾಡುಗಳನ್ನು ಕೇಳ್ಕೊಂಡು ಬಂದ್ರಿ. ಭಾಗ್ಯವಂತ ಚಿತ್ರದ ಗೀತೆ ನಗುಕಂದ ಜ್ಯೋತಿಯವರ ಧ್ವನಿಯಲ್ಲಿತ್ತು, ಚಿವದೇಶಂಕರ್ ಅವರು ಬರೆದಿದ್ರು, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ಹಾಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆ ಚಿವದೇಶಂಕರ್ ಅವರದ್ದೇ, ಸಾಹಿತ್ಯ ಬಿ ಆರ್ ಛಾಯಾ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ರು, ಸಂಗೀತಂ ಶ್ರೀನಿವಾಸ ರಾವ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು.
2: ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.
1: ಕಾಲ ಬದಲಾದ ಹಾಗೆ ಮಕ್ಕಳ ಹುಟ್ಟು ಬೆಳವಣಿಗೆಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಾವು ಗಮನಿಸಬಹುದು. ಅದರಲ್ಲೂ ಗಂಡ ಹೆಂಡತಿ ಇಬ್ಬರು ಹೊರಗಡೆ ದುಡಿಯೋದಕ್ಕೆ ಅಂತ ಹೋಗುವಾಗ ಮಕ್ಕಳನ್ನು ಹೆತ್ತು ಹೊತ್ತು ಸಾಕಿ ಸಲಹೋದು ಕಷ್ಟ ಅಂತಾನೆ ಒಂದಷ್ಟು ಜನ ಅಂದ್ಕೊಳ್ತಾರೆ. ಒಂದೇ ಮಗು ಸಾಕು ಅಂತ ಹೇಳ್ತಾರೆ. 6 ತಿಂಗಳವರೆಗೆ ಅಗತ್ಯವಾಗಿ ಎದೆಹಾಲನ್ನು ನೀಡುವುದು ಕೆಲವೊಮ್ಮೆ ಕೆಲವರಿಗೆ ಸಾಧ್ಯ ಆಗದೆ ಹೋಗಬಹುದು. ಅಂತಹ ಸಂದರ್ಭಗಳಲ್ಲಿ ಈಗೀಗ ಅತ್ಯಂತ ಆಧುನಿಕ ಸೌಕರ್ಯಗಳು ಬಂದಿದೆ. ತಾಯಿಯ ಹಾಲನ್ನು ಸಂಗ್ರಹ ಮಾಡಿ ಮಕ್ಕಳಿಗೆ ಕೊಡಿಸುವಂತಹ ವ್ಯವಸ್ಥೆ ಕೂಡ ಜಾರಿಯಲ್ಲಿದೆ. ಅಂದರೆ ಪರಿಶುದ್ಧವಾದಂಥ ಒಂದು ಬಾಟಲ್ನಲ್ಲಿ ತಾಯಿ ಹಾಲನ್ನು ತೆಗೆದು ಮಗುವಿಗೆ ಬೇಕಾದಾಗ ಕೊಡಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮನೆಯಲ್ಲಿ ಮಾಡಿಕೊಳ್ಳಬಹುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಈ ನವಜಾತ ತಾಯಿಯಂದಿರು, ಅಂದರೆ ಮೊದಲನೇ ಸಲ ಹೆರಿಗೆಯಾಗಿ ಮಗುವಿಗೆ ಹಾಲುಣಿಸುವಂಥ ತಾಯಿಯಂದಿರು ಕೂಡ ಅದ್ರ ಬಗ್ಗೆ ಒಂದಷ್ಟು ಅರಿವನ್ನು ಮೂಡಿಸಿಕೊಂಡು ಆ ದಿಕ್ಕಿನಲ್ಲಿ ಕೂಡ ಪ್ರಯತ್ನಶೀಲರಾಗಬಹುದು.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: 102.9 FM ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಇಂದಿನ ವಿಶೇಷ ಕಾರ್ಯಕ್ರಮ. ಇಂದಿನ ವಿಶೇಷ, ಆಗಸ್ಟ್ ತಿಂಗಳ ಮೊದಲ ವಾರ, ಸ್ತನ್ಯಪಾನ ಸಪ್ತಾಹ ಅಂತೇಳಿ ಎಲ್ಲ ಕಡೆ ಆಚರಿಸಲಾಗ್ತಾ

ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥ ಒಂದು ಚಿನ್ನದ ದ್ರವ ಅಂತಲೇ ಕರೀತಾರೆ ವೈದ್ಯ ಲೋಕದಲ್ಲಿದು. ತಾಯಿ ತನ್ನ ಮಗುವಿಗೆ ಕೊಡಬಹುದಾದಂತಹ ಅತ್ಯುತ್ತಮ ರೋಗ ನಿರೋಧಕ ಶಕ್ತಿ, ಅಂದರೆ ಮಗು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಕೊಡಬೇಕಾದಂತಹ ಹಾಲು ಇದು, ಇದನ್ನು ಮಗುವಿಗೆ ಕೊಡಲೇಬೇಕು ಅಂತ ಕೂಡ ಡಾಕ್ಟರು ಹೇಳ್ತಾರೆ. ಹಾಗೆ ಕೆಲವೊಂದು ಸಲ ಅಂದರೆ ಉದ್ಯೋಗದಲ್ಲಿರುವಂತಹ ಕೆಲಸಕ್ಕೆ ಹೋಗುವಂತಹ ಹೆಣ್ಮಕ್ಕಳಿಗೆ ಸರಿಯಾಗಿ ಹಾಲುಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ದುಡಿಯುವಂಥ ಅನಿವಾರ್ಯತೆ ಇರೋದ್ರಿಂದ ಹಾಲುಣಿಸುವಂಥ ಈ ಒಂದು ಕ್ರಿಯೆಯಲ್ಲಿ ಸರಿಯಾಗಿ ಮಗುವಿನ ಕಡೆಗೆ ಎದೆ ಹಾಲು ಕೊಡೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಆ ಪ್ರಕಾರ ಹೇಳೋದಾದರೆ ಒಂದು ಅಂಕಿಅಂಶದ ಪ್ರಕಾರ 30-50% ದುಡಿಯುವಂಥ ಮಹಿಳೆಯರು ಮಾತ್ರ 6 ತಿಂಗಳವರೆಗೆ ಮಗುವಿಗೆ ಸ್ತನ್ಯಪಾನ ಮಾಡಿಸಿದ್ದಾರೆ. ಕೆಲವು ಮಹಿಳೆಯರು ಹೆರಿಗೆಯ ರಜಾದ ನಂತರ ಉದ್ಯೋಗಕ್ಕೆ ಹೋಗಬೇಕು, ಅಲ್ಲಿ ಹೇಗೋ ಏನೋ ಅಂತ ಹೇಳಿ ತುಂಬ ಅವಸರದಲ್ಲಿ 3-4 ತಿಂಗಳಿಗೆ ಎದೆ ಹಾಲನ್ನು ಬಿಡಿಸಿ ಪೂರಕ ಆಹಾರವನ್ನು ಕೊಡೋದಕ್ಕೆ ಕೂಡ ಕೆಲವರು ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಕೂಡ ಒಂದು ಸರ್ವೆಯಿಂದ ತಿಳಿದು ಬಂದಂಥ ಅಂಶ. ಆದರೆ ಹಾಗೆ ಮಾಡದೆ 6 ತಿಂಗಳ ಹೆರಿಗೆ ರಜೆಯಲ್ಲಿ ತಪ್ಪದೆ ಸ್ತನ್ಯಪಾನವನ್ನು ಎದೆ ಹಾಲನ್ನು ಕೊಡಬೇಕು. ಅದಾದಮೇಲೆ ಕೂಡ ಕನಿಷ್ಠ 2 ವರ್ಷಗಳವರೆಗೆ ಸ್ತನ್ಯಪಾನವನ್ನು ಮಾಡಬೇಕು ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಕಳು ಅನ್ನುವುದು ಹೇಳುವಂತಹ ಮಾತು. ಅಥವಾ ಒಂದು ವೇಳೆ ಮನೆಗೆ ಹತ್ತಿರದಲ್ಲೇನಾದರೂ ಆಫೀಸ್ ಇದ್ದರೆ ಹೋಗಿ ಹಾಲು ಕೊಟ್ಟು ಮಗುವಿಗೆ ಹಾಲು ಉಣಿಸಿ ವಾಪಸ್ ಬರಬಹುದು. ಅದೇ ಥರ ಹಿಂಡಿದ ಹಾಲನ್ನು ರೂಮ್ ಟೆಂಪರೇಚರ್ನಲ್ಲಿ 6-8 ಗಂಟೆಗಳವರೆಗೆ ಇಡಬಹುದು. ಹಾಗೆ 24 ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿ ಇಟ್ಟು ಕೂಡ ಹಾಲನ್ನು ಮಗುವಿಗೆ ಬಳಸಬಹುದು. ಹಾಗಾಗಿ ಎದೆ ಹಾಲು ಅನ್ನುವಂಥದ್ದು ತಾಯಿ ಮತ್ತು ಮಗುವಿನ ಬಾಂಧವ್ಯದಲ್ಲಿ ಒಂದು ಪವಿತ್ರವಾದ ಗಾಢವಾದ ಒಂದು ಭಾವನಾತ್ಮಕ ಸಂಬಂಧ. ಇದು ತಾಯಿಯ ಗರ್ಭದಿಂದ ಶುರುವಾಗಿ ಹುಟ್ಟಿನ ನಂತರ ಎದೆ ಹಾಲುಣಿಸುವುದರಿಂದ ಮಗುವಿನ ಸ್ಪರ್ಶ ಕಾಳಜಿಯಿಂದಾಗಿ ತಾಯಿ ಮಗುವಿನ ಬಾಂಧವ್ಯ ಹೆಚ್ಚಾಗುತ್ತೆ ಅನ್ನೋದು ಕೂಡ ನಾವು ಮರೀಬಾರದು.

0: ಬೇಡಮ್ಮ ಅಳ್ಬೇಡಮ್ಮರಿ ಅಳ್ಬೇಡಮ್ಮರಿ. ಚಂದಮ್ಮ ನೋಡ್ದ ಅಲ್ಲಿ ಚಂದಮ್ಮನ್ನ ಹಾಲು ಕುಡಿಸ್ಲ ಬೆಣ್ಣೆ ತಿಳಿಸ್ಲ ಬೇಡ ಅಂತೀಯ?
1: ಏನಪ್ಪ ಮಾಡ್ಲಿ ನಾನು ಇವಾಗ?
0: ಬ್ಯಾಡಮರಿ ಬ್ಯಾಡಮರಿ ಅಳ್ಬಿಡಮ್ಮ ಅಳ್ಬಿಡಮ್ಮ ಅಳ್ಬಿಡಮ್ಮ. ಬಾ ಮುತ್ತು ಕೊಡ್ಬೇಕಂತಾನೆ ನನ್ನ ಮುದ್ದು ರಾಜ, ಬಾ ಮುತ್ತು ಕೊಡ್ಬೇಕಂತಾನೆ ನನ್ನ ಮುದ್ದು ರಾಜ, ಬಾ ಮುತ್ತು ಕೊಡ್ಬೇಕಂತಾನೆ ನನ್ನ ಮುದ್ದು ರಾಜ.
2: ಕಾಮನಬಿಲ್ಲು ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರು ಬರೆದ ಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಇದ್ದ ಹಾಡನ್ನ ಕೇಳಿದ್ರಿ. ಸಮಯ ಆಗಿದೆ 9:37, 20 ಸೆಕೆಂಡುಗಳು.

ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸರ್ವಮಂಗಳ ಚಿತ್ರಕ್ಕಾಗಿ ಸತ್ಯಂ ಅವರು ಸಂಗೀತಕ್ಕೆ ಅಳವಡಿಸಿದ್ದ ಗೀತೆಯನ್ನ ಕೇಳಿದ್ರಿ. ಒಂದು ಸಾಂಪ್ರದಾಯಿಕ ರಚನೆಯಾಗಿತ್ತು ಇದು. ಪಿ ಸುಶೀಲ್ ಅವರು ಹಾಡಿಗೆ ದನಿಯಾಗಿದ್ದರು. 9:42 ಸಮಯ ಆಗಿದೆ. ತಾಯಿ ಮಗುವಿನ ಬಾಂಧವ್ಯವನ್ನು ಹೆಚ್ಚಿಸುವಂತಹ ಎದೆ ಹಾಲಿನ ಮಹತ್ವದ ಕುರಿತು ಮಾತಾಡ್ತಾ ಇದ್ದೇವೆ. ಆಗಸ್ಟ್ ಮೊದಲ ವಾರ ಸ್ತನ್ಯಪಾನ ಸಪ್ತಾಹ ಅಂತ ಹೇಳಿ ಇಡೀ ಜಗತ್ತಿನಾದ್ಯಂತ ಆಚರಿಸಲಾಗುತ್ತೆ. ಈ ಎದೆಹಾಲು ಮಗುವಿಗೆ ಅಗತ್ಯ ಇರುವಂತಹ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಕೊಡುತ್ತೆ. ಮಗುವಿನಲ್ಲಿ ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತೆ. ಆರೋಗ್ಯಕರ ತೂಕ ಹೆಚ್ಚಾಗುವುದನ್ನು ಮತ್ತು ಬಾಲ್ಯದಲ್ಲಿ ಬೊಜ್ಜು ಕಡಿಮೆ ಆಗೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ತಾಯಂದಿರಿಗೆ ಕೂಡ ತೂಕ ಇಳಿಸೋದಕ್ಕೆ ಮಗುವಿಗೆ ಎದೆ ಹಾಲುಣಿಸುವುದು ಸಹಾಯಕಾರಿ. ಗರ್ಭಾಶಯದ ಸಂಕೋಚನಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಹೆರಿಗೆಯಾದಂಥ ಸಂದರ್ಭದಲ್ಲಿ ಗರ್ಭಕೋಶ ಹಿಗ್ಗಿರುವುದನ್ನು ಕುಗ್ಗಿಸುವುದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಇರುವುದಕ್ಕೆ ಕೂಡ ತಾಯಿ ಹಾಲುಣಿಸುವುದು ಬಹಳ ಕೆಲಸ ಮಾಡುತ್ತೆ. ಮತ್ತು ಹಾಲುಣಿಸುವ ತಾಯಂದಿರಿಗೆ ರೋಗದ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ. ಅಂದರೆ ಬೇರೆ ಬೇರೆ ರೀತಿಯ ಗಂಭೀರವಾದ ಕಾಯಿಲೆಗಳಿಂದ ರಕ್ಷಿಸುವುದಕ್ಕೆ ಒಂದೆರಡು ವರ್ಷಗಳ ಕಾಲ ಹಾಲುಣಿಸುವಂಥ ತಾಯಂದಿರಿಗೆ ಅಧಿಕ ರಕ್ತದೊತ್ತಡ ಬರೋದಿಲ್ಲ, ಸಂಧಿವಾತ, ಅಧಿಕ ರಕ್ತದ ಕೊಲೆಸ್ಟ್ರಾಲ್, ಹೃದ್ರೋಗ ಮತ್ತು ಟೈಪ್ 2 ಮಧುಮೇಹ ಇಂತಹ ಆರೋಗ್ಯದ ಸಮಸ್ಯೆಗಳಿಂದ ಅವರು ಬಚಾವಾಗಬೇಕು ಅಂತ ಹೇಳಿದ್ರೆ ಹಾಲುಣಿಸುವುದು ಬಹಳ ಮುಖ್ಯ ಅಂತ ಹೇಳ್ತಾರೆ ವೈದ್ಯರು. ತಾಯಿ ಮತ್ತು ಮಗುವಿನ ಸಂಬಂಧವನ್ನು ಈ ಜಗತ್ತಿನಲ್ಲಿ ಒಂದು ವಿಶೇಷ ಅಂತಲೇ ಪರಿಗಣಿಸಲಾಗಿದೆ. ಚಿಕ್ಕವರಾಗಿದ್ದಾಗಿಂದ ಹಿಡಿದು ದೊಡ್ಡವರಾಗುವವರೆಗೂ ಕೂಡ ಮಕ್ಕಳಿಗೆ ತಾಯಿಯೇ ಎಲ್ಲವೂ ಆಗಿ ಆ ಮಕ್ಕಳನ್ನು ಕಾಪಾಡ್ತಾಳೆ. ತಾಯಿಯ ಆ ನಿಸ್ವಾರ್ಥ ಬೇಷರತ್ತಾದಂಥ ಆ ಪ್ರೀತಿಯಿಂದಾಗಿ ಮಗುವಿಗೆ ಯಾವತ್ತಿಗೂ ಕೂಡ ಏನೇ ತೊಂದರೆ ಆಗದೆ ಇರೋ ಹಾಗೆ ಅವಳು ಕಾಪಾಡಿಕೊಂಡು ಹೋಗ್ತಾಳೆ. ಮಗು ಕೂಡ ಯಾವಾಗಲೂ ತನ್ನ ತಾಯಿಯಲ್ಲಿ ಒಂದು ಸುರಕ್ಷತೆಯನ್ನು ಕಂಡುಕೊಳ್ಳುತ್ತೆ. ಆ ತಾಯಿಯ ಜೊತೆಯಲ್ಲಿ ಮಾತಾಡೋದಕ್ಕೆ ಅಳು, ನಗು, ಕೋಪ, ತಾಪ ಎಲ್ಲ ರೀತಿಯ ಭಾವನೆಗಳನ್ನು ತಾಯಿಯ ಮುಂದೆ ಮಗು ಸ್ವಚ್ಛಂದವಾಗಿ ವರ್ತಿಸುತ್ತೆ. ಹೀಗಿರಬೇಕಾದ್ರೆ ಇದಕ್ಕೆಲ್ಲದಕ್ಕೂ ಕಾರಣ ಅಂತ ಹೇಳಿದ್ರೆ ತಾಯಿ ಮಗುವಿನ ಬಾಂಧವ್ಯ ಮತ್ತು ತಾಯಿಯ ಎದೆ ಹಾಲು.

0: ಹೊಸ ಜೀವನ ಚಿತ್ರದ ಗೀತೆ ನೀವು ಕೇಳಿದ್ದು ಕೆಜೆ ಯೇಸುದಾಸ್ ಹಾಗೂ ಚಂದ್ರಿಕಾ ಅವರ ಧ್ವನಿಗಳಲ್ಲಿತ್ತು. ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು ಹಂಸಲೇಖ.
1: ಮಮ್ಮಿ ಮಮ್ಮಿ ಮಮ್ಮಿ ಆಟ ಆಡಕ್ಕೆ ಹೋಗ್ಲಾ,
2: ಬೇಡ ಬೇಡ ಬೇಡ.
3: ಮಕ್ಕಳ ಉತ್ತಮ ಕೆಲಸ ಅದು ಎಷ್ಟೇ ಸಣ್ಣದಾದರೂ ಅದನ್ನು ಗುರುತಿಸಿ ಬೆನ್ನು ತಟ್ಟಬೇಕು.
4: ತಟ್ಟು ತಟ್ಟು ಚಪ್ಪಾಳೆ ಪುಟ್ಟ ಮಗು.
3: ಹೆತ್ತವರ ಇಂತಹ ಪ್ರೋತ್ಸಾಹದಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಯಲು ಸಾಧ್ಯ.

ತಾಯಿ ಮತ್ತೆ ಮಗುವಿನ ಬಾಂಧವ್ಯ ಇದೆ, ಆ ಹಾಲು ಉಣಿಸುವುದರ ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ದಿನದ ವಿಶೇಷ ಅಂತ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಹೌದು, ತಾಯಿ ಮತ್ತೆ ಮಗುವಿನ ಬಾಂಧವ್ಯನೇ ಒಂದು ರೀತಿ ವಿಶೇಷ ಅಂತ ಹೇಳಬಹುದು. ಮಗು ಬೇರೆಯವ್ರ ಮುಂದೆ ಏನೇ ಮಾತಾಡೋದಕ್ಕೆ, ಏನಾದರೂ ಹೇಳೋದಕ್ಕೆ, ಕೇಳೋದಕ್ಕೆ ಹಿಂಜರಿಬಹುದು. ಆದರೆ ತಾಯಿಯ ಮುಂದೆ ನಿರಾಳವಾಗಿ ಬಹಳ ಆರಾಮವಾಗಿ

ಏನೇ ವಿಷಯ ಇದ್ರೂ ಕೂಡ ಹೇಳುತ್ತೆ, ಕೇಳುತ್ತೆ, ಹಠ ಮಾಡುತ್ತೆ. ಎಲ್ಲವೂ ಕೂಡ ತಾಯಿ ಮಗುವಿನ ನಡುವೆ ಸಾಧ್ಯ. ಯಾಕಂತ ಹೇಳಿದ್ರೆ ತಾಯಿಯಲ್ಲಿ ಆ ಮಗುವಿನ ಬಗ್ಗೆ ಅಷ್ಟೊಂದು ಪ್ರೀತಿ, ವಾತ್ಸಲ್ಯ, ಮಮಕಾರ ಇರುತ್ತೆ. ಹಾಗಾಗಿ ಅವಳು ಮಗುವಿನ ಆಹಾರದ ಬಗ್ಗೆ ನೋಡ್ಕೊಳ್ತಾಳೆ. ಬಟ್ಟೆ, ಬರೆ, ಸ್ವಚ್ಛತೆ, ಓದು, ಬರಹ, ಹೀಗೆ ಎಲ್ಲದರಲ್ಲೂ ಕೂಡ ವಿಶೇಷವಾದಂಥ ಕಾಳಜಿಯನ್ನು ತಗೊಳ್ಳೋದ್ರಿಂದಾನೇ ತಾಯಿ ಮತ್ತೆ ಮಗುವಿನ ಆ ಬಾಂಧವ್ಯ ಅಷ್ಟು ಗಟ್ಟಿಯಾಗಿರುತ್ತೆ. ಮಗು ತಾಯಿ ಮುಂದೆ ತನಗೆ ಬೇಕಾದ ಹಾಗೆ ವರ್ತಿಸುತ್ತೆ. ತಾಯಿ ಕೂಡ ಹಾಗೆಯೇ ಮಗು ಏನೇ ತಪ್ಪು ಮಾಡಿದ್ರೂ ಕೂಡ ಅದನ್ನು ತಿದ್ದಿ ತೀಡಿ ಸರಿಯಾದ ದಾರಿಯಲ್ಲಿ ಹೋಗುವ ಹಾಗೆ ಒಂದು ಕ್ರಮವನ್ನು ವಹಿಸ್ತಾಳೆ ಅಂತಲೇ ತಾಯಿ ಮಗುವಿನ ಆ ಒಂದು ಬಾಂಧವ್ಯ ಅಷ್ಟೊಂದು ವಿಶೇಷ ಅಂತ ಹೇಳೋದು.

ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಕೆಲವು ಹೆಣ್ಮಕ್ಳು ಎದೆ ಹಾಲನ್ನ ಕೊಡೋದಕ್ಕೆ ಹೆಂಜರಿತಾ ಇದ್ದಾರೆ. ಆದರೆ ತಾಯಂದಿರು ಮಕ್ಕಳಿಗೆ ಹಾಲು ಉಣಿಸಲಿಲ್ಲ ಅಂದರೆ ಕ್ಯಾನ್ಸರ್ನಂತಹ ಸಮಸ್ಯೆಗೆ ಒಳಗಾಗಬಹುದು, ಅಥವಾ ಬಾಡಿ ವೆಯ್ಟ್ ಕೂಡ ಜಾಸ್ತಿ ಆಗಬಹುದು, ಗರ್ಭಾಶಯದ ಸಮಸ್ಯೆ ಬರಬಹುದು. ಅದರ ಬದಲಾಗಿ ಮಗುವಿಗೆ ಪ್ರೀತಿಯಿಂದ ಹಾಲುಣಿಸಿದ್ರೆ ಸುಂದರವಾಗಿ ಕಾಣಬಹುದು, ಪ್ರೀತಿಯನ್ನು ಧಾರೆ ಎರೆದಂತಹ ಸಂತೃಪ್ತಿಯ ಭಾವ ಇರುತ್ತೆ, ಇವೆಲ್ಲವೂ ಕೂಡ ನಿಜ ಅಂತ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನಮ್ಮ ಕೇಳುಗರೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಒಂದಷ್ಟು ಜನರ ಸಂದೇಶ ಬಂದಿದೆ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಬಗ್ಗೆ ಮಾಹಿತಿ, ಹಾಡುಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತೇಳಿ ಗೀತಾ ಜೋಶಿಯವರು ಕಲಬುರಗಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಭೀಮರಾವ್ ಅವರು SBM ಕಾಲೋನಿಯಿಂದ ಸ್ತನ್ಯಪಾನದ ಮಹತ್ವ, ತಾಯಿ ಮಗುವಿನ ಸಂಬಂಧದ ಹಾಡುಗಳು ತುಂಬ ಸೂಕ್ತವಾಗಿತ್ತು ಅಂತ ಹೇಳಿದರೆ, ಜನ್ನಾಪುರ ಭದ್ರಾವತಿಯಿಂದ ಮಯೂರ್ ಕೋಟಿಯವರು ಕಾರ್ಯಕ್ರಮ ಸೊಗಸಾಗಿದೆ ಅಂತ ಹೇಳ್ತಾರೆ. ನಿರ್ಮಲ ಅವರು ಗೊರಗುಂಟೆಪಾಳ್ಯದಿಂದ ಮಾಹಿತಿಗೆ ತಕ್ಕ ಹಾಡುಗಳು ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಅರುಣಾ ಮೈತ್ರಿ ಜೆಸಿ ನಗರದಿಂದ ತಾಯಿ ಮತ್ತು ಮಗುವಿನ ಬಾಂಧವ್ಯವನ್ನು ಎಷ್ಟು ಚಂದವಾಗಿ ನಾವು ತಿಳ್ಕೊಂಡ್ವಿ ವಿಶೇಷವಾದ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾರೆ. ವರಲಕ್ಷ್ಮಿ ಪಿಣ್ಯದಿಂದ ಸೂಪರಾದ ಹಾಡುಗಳು, ಶೀರ್ಷಿಕೆ, ಮಾಹಿತಿ ಎಲ್ಲವೂ ಚೆನ್ನಾಗಿದೆ, ಕೇಳುಗರ ಸ್ಪಂದನೆ ಕೂಡ ಸೊಗಸಾಗಿದೆ ಅಂತ ಹೇಳ್ತಾರೆ. ತಾಯಿಯ ಹಾಲು ತುಂಬ ಶ್ರೇಷ್ಠ, ತಾಯಿಯ ಹಾಲಿಗಿಂತ ಮತ್ತೊಂದು ವಸ್ತುವಿಲ್ಲ, ಅದು ಮಕ್ಕಳಿಗೆ ಅಮೃತ ಇದ್ದ ಹಾಗೆ, ಮಕ್ಕಳಿಗೆ ಒಳ್ಳೆಯದು, ತಾಯಿಗೂ ಕೂಡ ಇದು ಬಹಳ ಒಳ್ಳೆಯದು ಅನ್ನುವ ಮಾತನ್ನು ಕೇಳಿ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಉತ್ತಮ ಉಪಯುಕ್ತವಾದ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ ವಾಣಿಶ್ರೀ ಧಾರವಾಡದಿಂದ. ಉತ್ತಮ ವಿಚಾರ, ಸಲಹೆ, ಸೂಚನೆಗೆ ವಿವಿಧ ಭಾರತಿಗೆ ಧನ್ಯವಾದ ಅಂತ ಶ್ರೀನಿವಾಸ್ ಪದ್ಮನಾಭ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸುಜಾತ, ಗಣೇಶ್, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ ಅವರು ಮತ್ತು ಹರೀಶ್ ಅವರು ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ದಾರೆ. ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ಮರಿಗಳಿಗೆ ಹಾಲು ಉಣಿಸಿ ಸಾಕುತ್ತವೆ. ಇದೊಂದು ದೇವರು ಕೊಟ್ಟಂಥ ವರ. ಕಾರ್ಯಕ್ರಮ ಚೆನ್ನಾಗಿದೆ, ತಾಯಿಯ ಹಾಲಿನ ಋಣವನ್ನು ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಯಾರು, MC ವೀರಣ್ಣ ಕಸ್ತೂರಿ ನಗರದಿಂದ, ಕಾರ್ಯಕ್ರಮ ಚೆನ್ನಾಗಿದೆ, ನನ್ನ ಮೊಮ್ಮಗಳಿಗೊಂದು ಹಾಡು ಹಾಕಿ ಅಂತ ಕೇಳಿದ್ದೀರಾ. ಸದ್ಯಕ್ಕೆ ಮೊಮ್ಮಗಳಿಗೆ ಹಾಡು ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇರುವಂಥ ಎಲ್ಲ ಹಾಡುಗಳು ನಿಮಗೋಸ್ಕರ, ನಿಮ್ಮ ಮೊಮ್ಮಗಳಿಗೋಸ್ಕರ ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು. ಹಾಗೆಯೇ ಕತ್ರಿಗುಪ್ಪೆಯಿಂದ ಸಂಜೆಯವರು, ಬೆಳಗಿನಿಂದನೂ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇನೆ, ತುಂಬ ವಿಶೇಷವಾಗಿದೆ, ಒಳ್ಳೆಯ ಮಾಹಿತಿ, ಧನ್ಯವಾದಗಳು ವಿವಿಧ ಭಾರತಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ, ಯಾಕೆಂದರೆ ಸಮಯ ಈಗಾಗಲೇ 10 ಗಂಟೆ ಆಯಿತು. ನಾವೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನದ ಕೊನೆಯ 10 ದಿನಗಳ ಕಾರ್ಯತಂತ್ರ ರೂಪಿಸಲು ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದ ಸಾಪ್ತಾಹಿಕ ಸಂಸದೀಯ ಪಕ್ಷದ ಸಭೆ ಮಂಗಳ ಮಿಲನ ನಡೆಯುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲಾ ಸಂಸದರು ಭಾಗಿಯಾಗಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಉಜ್ಬೇಕಿಸ್ತಾನದ ವಿದೇಶಾಂಗ ಸಚಿವ ಭಕ್ತಿಯೋರ್ ಸೈದೋವ್ ಅವರೊಂದಿಗೆ ಸಭೆ ನಡೆಸಿದರು. ಭಾರತ ಮತ್ತು ಉಜ್ಬೇಕಿಸ್ತಾನ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ವರ್ಷಗಳಿಂದ ವಿಸ್ತರಿಸಿದ್ದು ಇದೀಗ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿವೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದ್ದು ಪ್ರತಿಭಟನಾಕಾರರು ಸ್ಥಳದಿಂದ ತೆರಳು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಭದ್ರತಾ ಪಡೆಗಳು ಗುಂಡಿನ ದಾಳಿಯನ್ನು ನಡೆಸಿವೆ. ಇರಾನ್ನೊಂದಿಗೆ ಅಮೆರಿಕದ ಯಾವುದೇ ಮಾತುಕತೆ ನಡೆಯುತ್ತಿಲ್ಲ ಮತ್ತು ಸಭೆ ನಡೆಸುವ ಯಾವುದೇ ಯೋಜನೆಯೂ ಇಲ್ಲ ಎಂದು ಇರಾನ್ ಸ್ಪಷ್ಟಪಡಿಸಿದೆ. ಮಧ್ಯವರ್ತಿಗಳ ಮೂಲಕ ಮಾತುಕತೆ ನಿಗದಿಯಾಗಿದೆ ಎಂದು

ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಇರಾನ್ನ ಈ ಹೇಳಿಕೆ ವ್ಯತಿರಿಕ್ತವಾಗಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇದೇ ತಿಂಗಳ 9ರಂದು 2ನೇ ಆವೃತ್ತಿಯ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಹಮ್ಮಿಕೊಂಡಿದ್ದು, ಕ್ರೀಡಾಪಟುಗಳ ಸುರಕ್ಷತೆಯ ದೃಷ್ಟಿಯಿಂದ ಇದೇ 8ರ ರಾತ್ರಿ 11 ಗಂಟೆಯಿಂದ ಇದೇ 9ರ ಮಧ್ಯಾಹ್ನ 12 ಗಂಟೆಯವರೆಗೆ ನಂದಿಬೆಟ್ಟಕ್ಕೆ ಹೋಗುವ ರಸ್ತೆಯಲ್ಲಿ ಎಲ್ಲಾ ರೀತಿಯ ಸಾರ್ವಜನಿಕ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು, ಇದುವರೆಗೆ ಸುಮಾರು 12,91,000 ಹೆಚ್ಚು ಗಣತಿ ನಮೂನೆಗಳ ಗಣಕೀಕರಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಸೇರಿದಂತೆ ಪಂಜಾಬ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಉತ್ತರಾಖಂಡ, ಕೇರಳ ಮತ್ತು ಈಶಾನ್ಯ ರಾಜ್ಯಗಳ ಹಲವು ಜಿಲ್ಲೆಗಳಿಗೆ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಯುವ ಸೈಕ್ಲಿಸ್ಟ್ ಹರ್ಷಿತಾ ಜಾಖರ್ ಅವರು ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದಂತಹ ಟೂರ್ ಡಿ ಫ್ರಾನ್ಸ್ ಫೇಮ್ಸ್ ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಭಾಗಿಯಾದಂತಹ ಮೊದಲ ಭಾರತೀಯ ಮಹಿಳಾ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಸ್ಪರ್ಧೆ ಆಗಸ್ಟ್ 1ರಂದು ಲಾಸಾನ್ನಲ್ಲಿ ಆರಂಭಗೊಂಡಿದ್ದು ಆಗಸ್ಟ್ 9ರಂದು ನೈಸ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
2: ನೀ ಬಂದು ನಿಂತಾಗ ನಿಂತು ನೀನಾಗ
3: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
1: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
3: ಹಳೆಯ ಬಂಗಾರದ ಗೀತೆಗಳು,
1: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ. ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
3: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
1: ಹಾಗೂ ಸಂಜೆ 5:02.

ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ರ. ಇದು ನಿಮ್ಮ ಮೆಚ್ಚಿನ ಸಂಗಾತಿ ವಿವಿಧ ಭಾರತಿ. 10:04:30 ಸಮಯ ಆಗಿದೆ. ಬೆಳಗ್ಗಿನಿಂದನೂ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ, ಸಂದೇಶಗಳನ್ನು ಕಳಿಸ್ತಾ ಇದ್ದೀರಾ. ನಿಮ್ಮ ಒಂದಷ್ಟು ಬ್ಯುಸಿ ಕೆಲಸ ಕಾರ್ಯಗಳು ಈಗ ಸದ್ಯಕ್ಕೆ ಮುಗಿದಿರಬಹುದು. ಯಾಕಂತ ಹೇಳಿದ್ರೆ ಶಾಲೆಗಳಿಗೆ ಕಾಲೇಜುಗಳಿಗೆ ಕೆಲಸಕ್ಕೆ ಹೋಗೋರೆಲ್ಲರೂ ಕೂಡ ಹೋಗಿದ್ದಾರೆ. ಅವರವರು ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಸದ್ಯಕ್ಕೆ ರೇಡಿಯೋವನ್ನು ಮನೆಯಲ್ಲಿ, ಅಂಗಡಿಲಿ, ಹೊಲದಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಕೇಳ್ತಾ ಇರುವವರಿಗೋಸ್ಕರ ಈಗ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಚಂದದ ಗೀತೆಗಳ ಕಾರ್ಯಕ್ರಮ. ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ಕೇಳೋದು ನಿಮಗಿಷ್ಟ, ನಿಮಗಾಗಿ ಹಳೆಯ ಹಾಡುಗಳನ್ನು ಕೇಳಿಸೋದು ನಮಗೂ ಕೂಡ ಇಷ್ಟ. ಈ ದಿನದ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಎಂದಿನಂತೆ ಚಂದದ ಹಾಡುಗಳು ನಿಮಗೋಸ್ಕರ ಕಾಯ್ತಾ ಇದೆ. ಬನ್ನಿ, ಒಂದಷ್ಟು ಚಂದದ ಹಾಡುಗಳ ಜೊತೆಗೆ ಈ ಒಂದು ಗಂಟೆಯ ಪ್ರಯಾಣವನ್ನು ಎಂಜಾಯ್ ಮಾಡೋಣ. ಕಾರ್ಯಕ್ರಮದ ಮೊದಲಲ್ಲಿ ಕೆರಳಿದ ಸಿಂಹ ಚಿತ್ರದ ಹಾಡು ಬರ್ತಾ ಇದೆ. ರಾಜ್ಕುಮಾರ್ ಹಾಗೂ ಸುಲೋಚನ ಅವರ ಧ್ವನಿಗಳು, ಚಿವುದೇ ಶಂಕರ್ ಅವರು ಗೀತೆಯನ್ನು ಬರೆದಿದ್ದಾರೆ, ಸತ್ಯಂ ಅವರ ಸಂಗೀತ ಇದೆ. ಕೇಳಿ ಈ ಸೊಗಸಾದ ಹಾಡು.

ಇನಿಯನ ಸ್ನೇಹಕ್ಕೆ ಒಲವಿನ ಕಾಣಿಕೆ ಅವಸರದಿಂದ ತಂದೆಯ ನೀ ತಂದೆಯ ಮಡಿಲಿನ ಮಗುವಿನ ನಗುವಿನ ಅಳುವಿನ ದನಿಯನ್ನು ಕೇಳೋ ಬಯಕೆಯ ಆ ಬಯಕೆಯ

0: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರದಲ್ಲಿ ಎರಡು ಹಾಡುಗಳನ್ನು ಕೇಳ್ಕೊಂಡು ಬಂದ್ರಿ. ಶರಪಂಜರ ಚಿತ್ರದ ಗೀತೆ, ದರಾ ಬೇಂದ್ರೆಯವರ ಕವಿತೆ, ವಿಜಯ್ ಭಾಸ್ಕರ್ ಅವರ ಸಂಗೀತ, ಪಿ ಸುಶೀಲಾ ಮತ್ತು ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದರು. ಇನ್ನೊಂದು ಹಾಡು ಅಂತ ಚಿತ್ರದ ಗೀತೆ ಬಾರಮ್ಮ ಅಂತ ಹೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಗೆ ಎಸ್ ಜಾನಕಿ ಅವರು ಧ್ವನಿಯಾಗಿದ್ದರು. ಚಿವುದಯಶಂಕರ್ ಅವರು ಗೀತೆಯನ್ನು ಬರೆದಿದ್ದರು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಹಾಡಿಗೆ ಇತ್ತು.
1: ವಿವಿಧ ಭಾರತಿ 102.9.

10:19:20 ಸಮಯ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರದಲ್ಲಿ ಬರ್ತಾ ಇದೆ. ಅವಳ ಹೆಜ್ಜೆ ಚಿತ್ರದಿಂದ ಒಂದು ಹಾಡು, ಇದು ಕೂಡ ಚಿವುದೇಶಂಕರ್ ಅವರೇ ಬರೆದಿರೋದು. ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ ಸುಂದರವಾದ ಹಾಡು.

0: 10:24 ಸಮಯ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಮಧುರವಾದ ಇಂಪಾದ ಹಾಡುಗಳನ್ನ ಕೇಳ್ತಾ ಇದ್ದೀವಿ ಅಂತೇಳಿ ನೀವೆಲ್ಲ ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ದೀರಾ. ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಯಾರು ಅಂತ ಹೇಳಿದ್ರೆ, ಒಂದು ಮಾತು ನನಗೆ ಗೊತ್ತು, ಈ ದಿನ 11 ಗಂಟೆವರೆಗೆ ಹಳೆಯ ಮನಮೋಹಕ ಹಾಡುಗಳು ಪ್ರಸಾರ ಆಗುತ್ತೆ ಅಂತ. ವಿವಿಧ ಭಾರತಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ ಅಂತ ಹೇಳಿ, ಒಂದು ಮಾತು ನನಗೆ ಗೊತ್ತು ಹಾಡನ್ನ ಕೇಳಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ.
1: ನಗು ಮನುಷ್ಯನ ಬದುಕನ್ನ ಅರಳಿಸುವ ದಿವ್ಯೌಷಧ, ನಗು ಜೀವರಸವನ್ನ ಉದ್ದೀಪಿಸುವ ಸಂಜೀವಿನಿ, ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ.

0: ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದೂ ನಗು. 108 ಒತ್ತಡಗಳ ಸುಳಿಯಲ್ಲಿ ನಲುಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗುರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.

ಹಳೆಯ ಹಾಡುಗಳನ್ನ ಕೇಳೋದಕ್ಕೆ ನಾವು ಕಾಯ್ತಾ ಇರ್ತೇವೆ ಅಂತ ಹೇಳಿ ನೀವೆಲ್ಲ ಸಂದೇಶವನ್ನ ಕಳಿಸ್ಕೊಟ್ಟಿದ್ದೀರಾ. ಅಪರೂಪದ ಹಾಡುಗಳು ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಎಂಥ ಸುಂದರವಾದ ಹಾಡುಗಳು, ತುಂಬಾ ಇಷ್ಟ ಆಗುತ್ತೆ ಅಂತ ಎಲ್ಲ ಕೂಡ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನೀವು ಕಳಿಸಿರುವಂತಹ ಸಂದೇಶಗಳು ಬಂದಿದೆ. ಸಂದೇಶಗಳ ಜೊತೆಗೆ ಹಾಡುಗಳ ಈ ಜರ್ನಿ ಮುಂದುವರಿತಾ ಇದೆ. ಗಾಳಿಮಾತು ಚಿತ್ರದ ಗೀತೆ ನಾಗೇಂದ್ರ, ರೇಣುಕ ಮತ್ತು ಸಂಗಡಿಗರ ಧ್ವನಿ, ಚಿವದೇಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

0: ಮಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ, ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ.
1: ಮನೆಯೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಹಳೆ ಹಾಡುಗಳ ಪ್ರಸಾರದಲ್ಲಿ ನೀವು ತಾನೇ ಈಗ ತಾನೇ ನೀವು ಕೇಳಿದ ಗೀತೆ ಚಲಗಾರ ಚಿತ್ರದ್ದು, ಹೇಳಲೇ ನಾನಿನಗೆ. ಶ್ಯಾಮಸುಂದರ ಕುಲಕರ್ಣಿಯವರು ಬರೆದದ್ದು, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ದನಿಯಾಗಿದ್ದರು. 10:35 102.9 FM ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಹಳೆಯ ಕನ್ನಡ ಚಿತ್ರಗೀತೆಗಳು, ಓಲ್ಡ್ ಈಸ್ ಗೋಲ್ಡ್. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಮುಂದೆ ಕೇಳುವ ಗೀತೆ ಹೆಣ್ಣಿನ ಸೇಡು ಚಿತ್ರದ್ದು. ಎಸ್ ಜಾನಕಿಯವರು ಧ್ವನಿಯಾಗಿದ್ದಾರೆ, ದೊಡ್ಡರಂಗೇಗೌಡರ ಸಾಹಿತ್ಯ ಇದೆ, ರಮೇಶ್ ನಾಯ್ಡು ಅವರ ಸಂಗೀತ ಇರುವ ಈ ಗೀತೆಯನ್ನು ಕೇಳೋಣ.

0: ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ.
1: ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು.
0: ದೇಹದಾನ ಜೀವದಾನಕ್ಕೆ ಸಮಾನ.

0: ಬಂದೆ.
1: ಜೀವ ಹೂವಾಗಿದೆ, ಭಾವಾಜ್ ಏನಾಗಿದೆ ಅಂತ ನೀನನ್ನ ಗೆಲ್ಲಲಾರೆ ಚಿತ್ರದ ಗೀತೆ ಕೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿಯವರ ಧ್ವನಿಯಲ್ಲಿತ್ತು, ಚಿವದೇಶಂಕರ್ ಅವರು ಬರೆದಿದ್ರು, ಇಳಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿತ್ತು ಗೀತೆ, ಅದಾದ್ಮೇಲೆ ರಂಗನಾಯಕಿ ಚಿತ್ರದ ಹಾಡು. ಪ್ರೇಮದಲ್ಲಿ, ಸ್ನೇಹದಲ್ಲಿ ಕೋಪ ತಾಪ ಎಲ್ಲ ಯಾಕೆ ಅಂತ ಕೇಳಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು. ಇದು ಎಂ ಎನ್ ವ್ಯಾಸರಾವ್ ಅವರ ರಚನೆಯಾಗಿತ್ತು, ಎಂ ರಂಗರಾವ್ ಅವರ ಸಂಗೀತದಲ್ಲಿತ್ತು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ತುಂಬ ಜನ ಸಂದೇಶ ಕಳಿಸ್ಕೊಟ್ಟಿದ್ದೀರಾ, ಹಳೆ ಹಾಡುಗಳು ಚೆನ್ನಾಗಿದೆ ಅಂತ. ಮತ್ತು ನಾನು ಆಸ್ಪತ್ರೆಗೆ ಹೋಗಬೇಕಾಗಿತ್ತು, ಹಾಡುಗಳನ್ನ ಕೇಳ್ಕೊಂಡು ಕೂತಿದ್ದೀನಿ, ಹೋಗೋಕ್ಕಾಗ್ತಾ ಇಲ್ಲ ಅಂತ ಒಬ್ಬರು ಹೇಳ್ತಾರೆ. ಯಾಕೋ ಇವತ್ತು ಗೋಲ್ಡ್ ಗೋಲ್ಡ್ ಅಂದರೆ ಡೈಮಂಡ್ ಅಂತ ಹಾಡುಗಳನ್ನ ನೀವು ಪ್ರಸಾರ ಮಾಡಲಿಲ್ಲ ಅಂತ ಒಬ್ಬರು ಹೇಳ್ತಾ ಇದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ತುಂಬ ಹಳೆ ಹಾಡುಗಳನ್ನು ಕೇಳೋದಕ್ಕೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತು 9 ಗಂಟೆಯಿಂದ 10 ಗಂಟೆವರೆಗೆ ಸ್ತನ್ಯಪಾನ ಸಪ್ತಾಹದ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, 1 ರಿಂದ 7 ತಾರೀಕಿನವರೆಗೆ. ಹಾಗೆಯೇ 12 ತಾರೀಕಿಗೆ ಕೈಮಗ್ಗ ದಿನಾಚರಣೆ ಕೂಡ ಇದೆ, ಅದರ ಬಗ್ಗೆಯೂ ಕೂಡ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಒಬ್ಬರು ಕೇಳಿದ್ರು ಹೇಳ್ತಾ ಇದ್ದಾರೆ. ಮತ್ತು ಒಳ್ಳೊಳ್ಳೆ ಹಾಡುಗಳನ್ನು ಸೆಲೆಕ್ಟ್ ಮಾಡಿ ಹಾಕ್ತಾ ಇದ್ದೀರಾ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೂಪರ್ ಹಾಡುಗಳು ಅಂತ ಹೇಳ್ತಾರೆ. ಎಸ್, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಹಳೆಯ ಹಾಡುಗಳು ಅಮೇಝಿಂಗ್ ಆಗಿದೆ, ಮೆಲೋಡಿಯಸ್ ಹಾಡುಗಳು ಅಂತ ಹೇಳ್ತಾರೆ. ಕನ್ನಡ ವಿವಿಧ ಭಾರತಿ ಗುಡಿಯಿಂದ ಪ್ರಸಾರ ಆಗುವ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಪ್ರವೇಶಕ್ಕೆ ನಾವು ಯಾವ ಶುಲ್ಕವನ್ನು ಕಟ್ಟಬೇಕಾಗಿಲ್ಲ, ಬರೀ ನ್ಯೂಸ್ ಆನ್ ಏರ್ ಆ್ಯಪ್ ಓಪನ್ ಮಾಡಿದ್ರೆ ಸಾಕು. ಚಂದ ಚಂದದ ಬಂಗಾರದ ಹಾಡುಗಳ ನದಿ ಹರಿದು ನಮ್ಮ ಮನಸ್ಸು ಅನ್ನುವ ಕಡಲನ್ನು ಸೇರುತ್ತೆ. ವಿವಿಧ ಭಾರತಿ ನಮ್ಮ ನಿತ್ಯದ ಸಂಗಾತಿ ಅಂತ ಹೇಳ್ತಾರೆ. ಬೆಳಗಿನಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ. ಚಿನ್ಮಯಾನಂದ ಗುರೂಜಿಗಳ ಬಗ್ಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಖುಷಿಯಾಯಿತು, ಅದಕ್ಕೆ ಹೊಂದುವಂಥ ಹಾಡುಗಳು, ಎಷ್ಟು ಚಂದವಾದ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿ

ಬಯಸ್ತೀರಿ ಅಂತ ಹೇಳ್ತಾ ಇದ್ದಾರೆ. ದೇವರ ಆಟ ಬಲ್ಲವರಾರು ಈ ಹಾಡನ್ನು ಎಷ್ಟು ಸಲ ಕೇಳಿದ್ರು ಕೂಡ ಬೋರ್ ಆಗೋದೇ ಇಲ್ಲ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಹೆಚ್ಚು ಹಾಡುಗಳನ್ನು ಕೇಳಬೇಕು, ಯಾವುದೇ ಸಂದೇಶವನ್ನು ಓದದೆ ಹಾಡುಗಳನ್ನು ಹಾಕಿ ಅಂತ ಕೂಡ ಕೇಳ್ತಾ ಇದ್ದಾರೆ. ವಿವಿಧ ಭಾರತೀಯ ಧ್ವನಿ ಎಷ್ಟು ಚಂದನೋ ಹಾಡುಗಳು ಕೂಡ ಅಷ್ಟೇ ಚಂದ, ನಮಗೆ ಡಬಲ್ ಧಮಾಕ ಅಂತ ಕೂಡ ಸಂದೇಶ ಕಳಿಸ್ಕೊಟ್ಟಿದ್ರೆ. ಹೀಗೆ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಯಾವಾಗಲೂ ಕೂಡ ಸ್ವಾಗತ ಇರುತ್ತೆ. ವಿವಿಧ ಭಾರತಿಯನ್ನು ಕೇಳ್ತಾ ಕೇಳ್ತಾ ನಿಮ್ಮ ಮನಸ್ಸಿನ ಮಾತುಗಳನ್ನು ನಮಗೆ ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9489109129. ಈ ಸಂಖ್ಯೆಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸ್ಕೊಡಬಹುದು.

0: ಯಾಕೆ ಹೋಗ್ತೀರಿ?
1: ಶಿಕಾರಿ ಚಿತ್ರದ ಹಾಡು, ಶ್ಯಾಮಸುಂದರ ಕುಲಕರ್ಣಿ ಅವರ ರಚನೆ, ಇಳೆಯರಾಜ ಅವರ ಸಂಗೀತ, ಎಸ್ ಜಾನಕಿ ಅವರ ಧ್ವನಿ.
2: ನಗೆಯೋ ಬರುತ್ತಿದೆ. I know your taste. Come on, friends. Now listen. La la la la la la la.

ವಿವಿಧ ಭಾರತಿ ಕಾರ್ಯಕ್ರಮ ಕೇಳೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಎಲ್ಲಿಂದ ಹೆಕ್ಕಿ ತರ್ತೀರಪ್ಪ ಇಂತಹ ಹಾಡುಗಳನ್ನ, ಒಂದಕ್ಕಿಂತ ಒಂದು ಖುಷಿ ಕೊಡುತ್ತೆ. ನಮ್ಮ ಮನೇಲಿ ಯಾವಾಗಲೂ ವಿವಿಧ ಭಾರತೀಯ ಸಂಗೀತದ ಅಲೆಗಳು ಮನೆ ತುಂಬಾ ಹರಡಿರುತ್ತೆ. ನಾನಂತೂ ಸ್ವಲ್ಪ ಸೌಂಡ್ ಜಾಸ್ತಿನೇ ಕೊಟ್ಕೊಂಡು ಕಾರ್ಯಕ್ರಮ ಕೇಳ್ತಾ ಇರ್ತೇನೆ. ಪಕ್ಕದ ಮನೆಯವರೆಲ್ಲ ಹೇಳ್ತಾ ಇರ್ತಾರೆ ಯಾವಾಗಲೂ ನಿಮ್ಮ ಮನೇಲಿ ರೇಡಿಯೋ ಕೇಳ್ತಾನೆ ಇರುತ್ತೆ ಅಂತ. ನನ್ನ ಮೆಚ್ಚಿನ ಗೆಳತಿ ವಿವಿಧ ಭಾರತಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಎಂಥ ಹಾಡಿಗೂ ಸೈ ಅನ್ನಿಸುವಂತಹ ಧ್ವನಿ ಎಸ್ ಜಾನಕಿ ಅಮ್ಮ ಅವರದ್ದು. ತುಂಬ ಮಧುರವಾದ ಹಾಡುಗಳು ಪ್ರಸಾರ ಆಯಿತು ವಿವಿಧ ಭಾರತಿಯಲ್ಲಿ ಅಂತ ಹೇಳ್ತಾರೆ. ಮತ್ತೊಬ್ರು ಹೇಳ್ತಾ ಇದ್ರೆ ವಿವಿಧ ಭಾರತಿಯನ್ನು ಎಷ್ಟು ಹೊಗಳಿದ್ರೂ ಸಾಕಾಗೋದಿಲ್ಲ, 48 ವರ್ಷದ ಸ್ನೇಹಿತ ನನಗಿವನು ಅಂತ ಹೇಳ್ತಾ ಇದ್ರೆ. ಮಂಗಳವಾರದ ಮಧುರವಾದ ನಮಸ್ಕಾರ, ಓಲ್ಡ್ ಈಸ್ ಗೋಲ್ಡ್ ಕೇಳಿ ತುಂಬಾ ಖುಷಿ ಆಯಿತು ಅಂತ ಒಬ್ರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ತುಂಬ ಜನರು ಹೇಳ್ತಾ ಇದ್ರೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ಹೌದು, ವಿವಿಧ ಭಾರತಿ ಅಂದರೆ ಹಾಗೆ, ಆಕಾಶವಾಣಿ ಅಂದರೆ ಹಾಗೆ, ಹಾಡುಗಳು ಅಂದರೆ ಹಾಗೇನೆ ಇರುತ್ತೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಒಂದು ಸಣ್ಣ ತುಣುಕನ್ನು ನೀವು ಕೇಳಬಹುದು. ದೇವರ ಆಟ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಪಿ ಸುಶೀಲ್ ಅವರ ಧ್ವನಿಯಲ್ಲಿದೆ. ಚಿವುದೇಶಂಕರ್ ಅವರು ಬರೆದಿರೋದು, ಸತ್ಯಂ ಅವರ ಸಂಗೀತದಲ್ಲಿರುವ ಈ ಗೀತೆಯ ಜೊತೆಗೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ. ಬೆಳಗಿನಿಂದ ಇಷ್ಟು ಹೊತ್ತಿನವರೆಗೂ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು ಬಾನುಲಿ ಬಂಧು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಕೇಳ್ತಾನೇ ಇರಿ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿಂದು ನಡೆಯಲಿರುವಂತಹ 14ನೇ ಆವೃತ್ತಿಯ ಬೆಂಗಳೂರು ಇಂಡಿಯಾ ನ್ಯಾನೋ ಶೃಂಗಸಭೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿಂದು ಮುಖ್ಯಮಂತ್ರಿ ಚಾಮುಂಡೇಶ್ವರಿ ಕರಗ ಮಹೋತ್ಸವಕ್ಕೂ ಕೂಡ ಚಾಲನೆ ನೀಡಲಿದ್ದಾರೆ. ಜೇನುತುಪ್ಪ, ಗೋವಿನ ತುಪ್ಪ ಮತ್ತು ಖಾದ್ಯ ತೈಲ ಸೇರಿದಂತೆ ಹಲವು ಉತ್ಪನ್ನಗಳನ್ನು 100% ಎಂಬ ಹಕ್ಕು ಪ್ರತಿಪಾದನೆಯೊಂದಿಗೆ ಮಾರಾಟ ಮಾಡಲಾಗುವ ಡಾಬರ್ ಇಂಡಿಯಾ ಸಂಸ್ಥೆಯ ಉತ್ಪನ್ನಗಳ ಮೇಲೆ ಆಹಾರ ನಿಯಂತ್ರಕ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ನಿರ್ಬಂಧ ಹೇರಿದೆ. ಅರುಣಾಚಲ ಪ್ರದೇಶದ ಗ್ಲಾವ್ ಸರೋವರವನ್ನು ಭಾರತದ 101ನೇ ರಾಮ್ಸರ್ ತಾಣವಾಗಿ ಘೋಷಣೆ ಮಾಡಲಾಗಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ತಿಳಿಸಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೂಡಿಕೆ ಯೋಜನೆಯೊಂದನ್ನು ಪ್ರಚಾರ ಮಾಡುತ್ತಿದ್ದಾರೆ ಎಂಬ ವಿಡಿಯೋ ನಕಲಿಯಾಗಿದ್ದು ಕೃತಕ ಬುದ್ಧಿಮತ್ತೆ ಬಳಸಿ ಸೃಷ್ಟಿಸಲಾಗಿದೆ ಎಂದು ಕೇಂದ್ರ ವಾರ್ತಾ ಶಾಖೆ ಸತ್ಯ ಸಂಶೋಧನಾ ಘಟಕ ತಿಳಿಸಿದೆ. ಅಮೆರಿಕದೊಂದಿಗೆ ಒಪ್ಪಂದಕ್ಕೆ ಬರಲು ಇರಾನ್ಗೆ ಕೊನೆಯ ಅವಕಾಶ ನೀಡಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ.

ಇರಾನ್ ಮತ್ತು ಹಲವು ಕೊಲ್ಲಿ ರಾಷ್ಟ್ರಗಳು ರಾಜತಾಂತ್ರಿಕ ಮಾತುಕತೆಗೆ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಇರಾನ್ ವಿರುದ್ಧ ನಡೆಸಲು ಉದ್ದೇಶಿಸಿದ್ದ ಸೇನಾದಾಳಿಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ತಿಳಿಸಿದ್ದಾರೆ. ಕೇರಳದಲ್ಲಿ ಮುಂಗಾರು ಮಳೆ ಆರ್ಭಟ ಮುಂದುವರೆದಿದ್ದು ಪ್ರವಾಹ ಮತ್ತು ಭೂಕುಸಿತದಿಂದಾಗಿ ಮೃತಪಟ್ಟವರ ಸಂಖ್ಯೆ 21ಕ್ಕೆ ಏರಿಕೆಯಾಗಿದೆ. ಇನ್ನು 6 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪತ್ತನಂತಿಟ್ಟ ಜಿಲ್ಲೆಯ ಅರ್ಮನ್ಮೋಳ ಮತ್ತು ರಾನ್ನಿ ಪ್ರದೇಶಗಳಿಗೆ ಮುಖ್ಯಮಂತ್ರಿ ವಿಡಿ ಸತೀಶನ್ ಭೇಟಿ ನೀಡಿ ಪರಿಹಾರ ಕಾರ್ಯಾಚರಣೆಗಳ ಪರಿಶೀಲನೆ ನಡೆಸಲಿದ್ದಾರೆ. ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 97 ಅಂಕಗಳ ಏರಿಕೆಯನ್ನು ದಾಖಲಿಸಿ 78,736 ಆರಂಭಿಕ ವಹಿವಾಟು ನಡೆಸಿದರೆ ನಿಫ್ಟಿ 173 ಅಂಕ ಕುಸಿತ ಕಂಡು 24,600 ಆರಂಭಿಕ ವಹಿವಾಟು ನಡೆಸಿದೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ಇಂದು ಬಿಡಬ್ಲ್ಯೂಎಫ್ ಸೂಪರ್ 300 ಕೊರಿಯಾ ಮಾಸ್ಟರ್ಸ್ 2023 ಬ್ಯಾಡ್ಮಿಂಟನ್ ಟೂರ್ನಿ ಆರಂಭಗೊಂಡಿದ್ದು ಹಲವು ಭಾರತೀಯ ಶಟ್ಲರ್ಗಳು ಕಣಕ್ಕೆ ಇಳಿಯುತ್ತಿದ್ದಾರೆ. ಭಾರತದ ತುಷಾರ್ ಸುವೀರ್ ಪ್ರಸ್ತುತ ಜಪಾನ್ನ ಶೋಗೋ ಒಗಾವಾ ವಿರುದ್ಧ ಅರ್ಹತಾ ಸುತ್ತಿನ ಪಂದ್ಯದಲ್ಲಿ ಸೆಣಸಾಟ ನಡೆಸುತ್ತಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಕೆಡಿ ಚಿತ್ರದ ಗೀತೆ ಮೊದಲಿಗೆ ಪ್ರಸಾರ ಆಗ್ತಾ ಇದೆ ಕೈಲಾಶ್ ಖೇರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನಕ್ಕೆ ಯೋಗರಾಜ್ ಭಟ್ ಅವರ ರಚನೆ ಇದೆ. ಈ ಗೀತೆಯ ನಂತರ ಕಲ್ಟ್ ಚಿತ್ರದ ಗೀತೆ ಜಸ್ಕರಣ್ ಸಿಂಗ್ ಮತ್ತು ಪೃಥ್ವಿ ಭಟ್ ಅವರ ಧ್ವನಿಗಳಲ್ಲಿ ಅನಿಲ್ ಕುಮಾರ್ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ ಇದೆ.

ಸಂಜಿತ್ ಹೆಗಡೆ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮದರ್ ಪ್ರಾಮಿಸ್ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು. ಡಾಲಿ ಧನಂಜಯ್ ಅವರು ಬರೆದಂತಹ ಗೀತೆಗೆ ನವನೀತ್ ಶ್ಯಾಮ್ ಅವರ ಸಂಗೀತ ನಿರ್ದೇಶನ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮದೇ ವಾಹಿನಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಲ್ಯಾಂಡ್ಲಾರ್ಡ್ ಚಿತ್ರದ ಈ ಗೀತೆಯನ್ನು ಇನ್ನು ಮುಂದೆ ಕೇಳಲಿದ್ದೀರಿ, ಸಂಜಿತ್ ಹೆಗ್ಡೆ ಮತ್ತು ಹರ್ಷಿಕಾ ದೇವನಾಥ್ ಅವರ ಧ್ವನಿಗಳಲ್ಲಿ. ನಾಗಾರ್ಜುನ್ ಶರ್ಮಾ ಅವರು ಬರೆದಂತಹ ಗೀತೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸ್ವರಕಲ್ಪನೆ.

0: ಕರಾವಳಿ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಸಿದ್ದ ಶ್ರೀರಾಮ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ಪ್ರಮೋದ್ ಮರವಂತೆ ಅವರು ಬರೆದಂತಹ ಗೀತೆಗೆ ಸಚಿನ್ ಬಸರೂರು ಅವರ ಸಂಗೀತ ನಿರ್ದೇಶನ. ಈ ಗೀತೆಯೊಂದಿಗೆ ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹನ್ನೊಂದು ಗಂಟೆ 11:24 ಈ ಸಮಯ ಕಲಾ ಭಾರತಿ ಕಾರ್ಯಕ್ರಮದ್ದು. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಕಲಾವಿದರ ಪರಿಚಯ, ಅವರ ಬಗ್ಗೆ ಒಂದಿಷ್ಟು ಮಾತು, ಹಾಗೆಯೇ ಅವರ ಅಭಿನಯದ ಚಿತ್ರಗೀತೆಗಳು ಎಲ್ಲವೂ ನಿಮಗಾಗಿ ಎಂದಿನಂತೆ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ಇನ್ನು ಇವತ್ತಿನ ತಾರೆ ಯಾರು ಅಂತ ನಿಮ್ಮ ಮನಸ್ಸು ಪ್ರಶ್ನೆ ಕೇಳ್ತಾ ಇದ್ರೆ ಉತ್ತರ ತುಂಬ ಸುಲಭ. ಹಾಗೆಯೇ ಸುಲಭ ಅನ್ನೋದಕ್ಕಿಂತ ನಿಮ್ಮ ಮುಂದೆ ಇನ್ನೀಗ ಉತ್ತರಕ್ಕೆ. ಮಾಸ್ಟರ್ ಆಫ್ ಬಿಸ್ನೆಸ್ ಅಪ್ಲಿಕೇಶನ್ಸ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಮೂಲತಃ ಮಂಗಳೂರಿನವರು, ಆನಂತರ ಸಿನಿ ಪಯಣ ಪ್ರಾರಂಭ ಆಗಲಿಕ್ಕೆ ಮುನ್ನ ಕಿರುತೆರೆಯಲ್ಲಿ ಕೆಲಸ ಮಾಡ್ತಾ, ನಿರ್ಮಾಪಕರಾಗಿ ಕೆಲಸ ಮಾಡ್ತಾ, ನಟಿಯಾಗಿ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕಾಣ್ತಾ ಬೆಳ್ಳಿ ಪರದೆಗೆ ಹಾರಿದ್ರು. ಇನ್ನು ಇತ್ತೀಚೆಗಂತೂ ಬಹಳ ಬ್ಯುಸಿಯಾಗಿರುವ ಸದ್ಯದ ಪರಿಸ್ಥಿತಿಯಲ್ಲಿ ಸ್ಯಾಂಡಲ್ವುಡ್ನ ಅತ್ಯಂತ ಬೇಡಿಕೆಯ ಹಾಗೆಯೇ ಮುದ್ದು ಮುಖದ ನಮ್ಮ ಪಕ್ಕದಲ್ಲೇ ಇವರು ಇದ್ದಾರೇನೋ ಪಕ್ಕದ ಮನೆಯಲ್ಲಿ, ಆ ಥರ ಚೆಲುವೆ ಒಬ್ಬರು ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇರ್ತಾರೆ. ಯಾರವರು, ಒಂದು ಹಾಡನ್ನು ಕೇಳಿ ಬನ್ನಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅನೇಕ ಗೆಳೆಯರು ಮೆಸೇಜ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ಹೆಸರನ್ನು ಹೇಳ್ತಾ ಇದ್ದಾರೆ. ಯಾರು ಯಾರು ಅನ್ನುವಂಥ ಪ್ರಶ್ನೆ. ಹಾಗೇ ಉತ್ತರ ಅಂತೂ ಸುಲಭವಾಗಿದೆ. ಸ್ಯಾಂಡಲ್ವುಡ್ನ ಸದ್ಯದ ಬಹಳ ಬೇಡಿಕೆಯ, ಹಾಗೇ ಜನರು ಇಷ್ಟಪಟ್ಟು ಇವರ ಚಿತ್ರಗಳನ್ನು ನೋಡುವಂತೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರ ಅಭಿನಯ, ಮುದ್ದು ಮುಖ ಎಲ್ಲರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಅವರ ಹೆಸರು ಮೇಘಾ ಶೆಟ್ಟಿ. ಮೇಘಾ ಶೆಟ್ಟಿ ಅವರು ಧಾರಾವಾಹಿಗಳ ಮುಖಾಂತರ ನಮಗೆಲ್ಲ ಪರಿಚಿತರಾದರು, ಮನೆ ಮಗಳು ಅಂತ ಅನ್ಸ್ಕೊಂಡ್ರು. ಆನಂತರ ಅವರ ಬೆಳವಣಿಗೆ, ಅವರ ಇಷ್ಟದ ಕೆಲಸ, ಹಾಗೇ ಈ ಕೆಲಸದಲ್ಲಿ ಭರ್ತಿಯನ್ನು ತಗೊಂಡು ಅವರು ಹಿರಿತೆರೆಗೆ ಅಂದರೆ ಬೆಳ್ಳಿ ಪರದೆಗೆ ಬರ್ತಾರೆ. ದಾರಿ ಎಲ್ಲರಿಗೂ ಇರೋ ಹಾಗೆ ಅವರಿಗೂ ಸುಗಮವಾಗಿ ಇರೋದಿಲ್ಲ. ಚಿತ್ರಗಳಿಂದ ಚಿತ್ರಕ್ಕೆ ಹೆಸರನ್ನು ಮಾಡ್ತಾ, ತಮ್ಮ ಅಭಿನಯದ ಮುಖಾಂತರ ಒಳ್ಳೆಯ ಕಲಾವಿದೆ ಅಂತ ಅನ್ನಿಸ್ಕೊಳ್ತಾ ಮುಂದೆ ಸಾಗ್ತಾ ಇದ್ದಾರೆ ಮೇಘಾ ಶೆಟ್ಟಿ.

ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ಕಲಾವಿದೆ ಅಂತ ಅನ್ನಿಸ್ಕೊಳ್ಳೋದು ಬಹಳ ಕಷ್ಟ ಸಾಧ್ಯ. ಯಾಕೆ ಈ ಮಾತು ಅಂದರೆ, ಹಿಂದಿನ ಕಾಲದಲ್ಲಿ ಬಹುತೇಕ ಅವಕಾಶಗಳು ಒಮ್ಮೆ ಅವರಿಗೆ ಪ್ರಾರಂಭ ಆದರೆ ನಿಲ್ತಾ ಇರಲಿಲ್ಲ, ಅಥವಾ ಬಹಳಷ್ಟು ಚಿತ್ರಗಳು ಎಲ್ಲ ಸೂಪರ್ ಸ್ಟಾರ್ ಗಳ ಜೊತೆ ಅಭಿನಯ ಮಾಡುವಂತಹ ಅವಕಾಶ ಸಿಗ್ತಾ ಇತ್ತು. ಆದರೆ ಈಗ ಹಾಗಲ್ಲ. ಒಂದು ಒಳ್ಳೆಯ ಚಿತ್ರ ತಯಾರಾಗಬೇಕು ಅಂದರೆ ಸಾಕಷ್ಟು ವರ್ಷಗಳೇ ಕಾಯಬೇಕಾಗತ್ತೆ. ಸೊ ಇನ್ನು ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಂಡಿರುವಂತಹ ನಟರ ಚಿತ್ರಗಳನ್ನು ನಾವು ನೋಡಬೇಕು ಅಂದರೆ ಬಹುತೇಕ ವರ್ಷಗಳು ಕಾಯಬೇಕಾಗತ್ತೆ, ಯಾಕೆಂದರೆ ರಿಲೀಸ್ಗಳು ಸಹ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅಭಿನೇತ್ರಿಗಳು ಅಂದರೆ ನಾಯಕ ನಟಿಯರು ಸಹ ಆ ಒಂದು ಅವಕಾಶವನ್ನು ಹುಡುಕಿ ಬರಬೇಕು, ಅಥವಾ ತಮ್ಮ ಕೆಲಸದಿಂದ ಗುರುತಿಸ್ಕೋಬೇಕು ಅಂದರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಇನ್ನು ಮೇಘ ಶೆಟ್ಟಿಯವರು ಕಿರುತೆರೆಯ ಮುಖಾಂತರ ಪಯಣವನ್ನು ಶುರು ಮಾಡಿದ್ರು ಅಂತ ಹೇಳಿದ್ದೆ. ಜೊತೆ ಜೊತೆಯಲ್ಲಿ ಹಾಗೆಯೇ ಕೆಂಡಸಂಪಿಗೆ ಚಿತ್ರದಲ್ಲಿ ಸಹ ನಿರ್ಮಾಪಕರಾಗಿ ಕೆಲಸ ಮಾಡ್ತಾರೆ. ಚೊಚ್ಚಲ ಧಾರಾವಾಹಿ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಅನಿರುದ್ಧ್ ಅವರ ಎದುರುಗಡೆ ಅಂದರೆ ಅವರ ಆಪೋಸಿಟ್ ಕ್ಯಾರೆಕ್ಟರಾಗಿ ಇವರು ಕೆಲಸವನ್ನು ಮಾಡ್ತಾರೆ. ತುಂಬ ಒಳ್ಳೆಯ ಹೆಸರು, ಹಾಗೇ ಪ್ರಶಂಸೆ, ಅನೇಕ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಖಾಸಗಿ ವಾಹಿನಿ ಮತ್ತು ಸಂಘ ಸಂಸ್ಥೆಗಳಿಂದ ಈ ಒಂದು ಧಾರಾವಾಹಿಯಿಂದ ಅವರಿಗೆ ಲಭಿಸುತ್ತೆ. ಆನಂತರ ಅವರು ಹಿಂತಿರುಗಿ ನೋಡಿದ್ದೆ ಎಲ್ಲ ಬೆಳ್ಳಿ ಪರದೆಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಟ್ರಿಪಲ್ ರೈಡಿಂಗ್ ಚಿತ್ರದ ಮುಖಾಂತರ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆ ಇವರ ಅಭಿನಯ. ಆನಂತರ ದಿಲ್ ಪಸಂದ್ ಚಿತ್ರದಲ್ಲೂ ಇವರು ಮಿಂಚು ಅನ್ನುವಂತಹ ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರ ಜೊತೆಗೂಡಿ.

ಕೆಳವರೆ, ಕಲಾಭಾರತಿ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಘಾ ಶೆಟ್ಟಿ ಅವರನ್ನು ಕುರಿತಾದ ಕಾರ್ಯಕ್ರಮ. ಇನ್ನು ಅವರ ಅಭಿನಯದ ಚಿತ್ರಗಳ ಸಂಖ್ಯೆ ಕಡಿಮೆ ಆದರೂ ಒಳ್ಳೆಯ ಚಿತ್ರಗಳನ್ನು ಆಯ್ಕೆ ಮಾಡಿಕೊಳ್ತಾ ವಿಭಿನ್ನವಾದ ಪಾತ್ರಗಳನ್ನು ಆಯ್ಕೆ ಮಾಡಿಕೊಳ್ತಾ ಮುಂದೆ ಸಾಗ್ತಾ ಇದ್ದಾರೆ. ಟ್ರಿಪಲ್ ರೈಡಿಂಗ್ ಅವರ ಪ್ರಾರಂಭದ ಮೊದಲ ಚಿತ್ರ, ಆನಂತರ ದಿಲ್ ಪಸಂದ್, ಕೈವಾ ಚಿತ್ರದಲ್ಲಿ ಸಲ್ಮಾ ಅನ್ನುವಂತಹ ಪಾತ್ರ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಇನ್ನು ಆನಂತರ ಆಪರೇಷನ್ ಲಂಡನ್ ಕೆಫೆ ನಂತರ ಈ ಚಿತ್ರದಲ್ಲಿ ಭವ್ಯ ಅನ್ನುವಂತಹ ಪಾತ್ರದಲ್ಲಿ ಇವರು ಅಭಿನಯವನ್ನು ಮಾಡಿದ್ದಾರೆ. ಇದು ಏಕಕಾಲಕ್ಕೆ ಮರಾಠಿಯಲ್ಲೂ ಸಹ ಚಿತ್ರೀಕರಣ ಆಗಿದೆ. ಇನ್ನು ಇತ್ತೀಚೆಗೆ ಬಿಡುಗಡೆಯಾದಂತಹ ಗ್ರಾಮಾಯಣ ಚಿತ್ರದ ಕುಸುಮ ಅನ್ನುವಂತಹ ಪಾತ್ರ ಇವರಿಗೆ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ತಂದುಕೊಡುತ್ತೆ. ಹಾಗೆಯೇ ಚಿತ್ರ ಸಹ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಹೆಸರನ್ನು ಮಾಡುತ್ತೆ. ಇನ್ನು ಮುಂಬರುವ ಚಿತ್ರಗಳು ಸಾಕಷ್ಟು ಪಟ್ಟಿಯಲ್ಲಿವೆ. ಹಾಗೆಯೇ ಕೆಲವು ಚಿತ್ರೀಕರಣದಲ್ಲಿದೆ, ಕೆಲವು ಮಾತುಕತೆಯಲ್ಲಿದೆ, ಕೆಲವು ಬಿಡುಗಡೆಗೆ ಸಿದ್ಧವಾಗಿದೆ. ಹಾಗಾಗಿ ಮುಂಬರುವ ಎಲ್ಲ ಚಿತ್ರಗಳಿಗೆ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ಗೀತೆಯನ್ನು ಕೇಳಿಬರೋಣ.

ಮೇಘಾ ಶೆಟ್ಟಿ ಅವರಿಗೆ ಶಾಲಾ ದಿನಗಳಲ್ಲೇ ಅಭಿನಯದ ಕಡೆ ಹೆಚ್ಚು ಆಸಕ್ತಿ ಇತ್ತು ಅಂತ ಹೇಳಲಾಗುತ್ತೆ. ಹಾಗೆಯೇ ಆನಂತರ ಕಾಲೇಜು ದಿನಗಳಲ್ಲಿ ಅವರು ಮಾಡ್ಲಿಂಗ್ ಮತ್ತು ಕ್ರೀಡೆಯಲ್ಲಿ ಹೆಚ್ಚಾಗಿ ಉತ್ಸಾಹವನ್ನು ತೋರಿಸ್ತಾರೆ. ಇನ್ನು ಅನ್ವೇಷಣೆ ಎಲ್ಲಿ ನಿಮಗೆ ಇಷ್ಟ ಆಗುತ್ತೋ ಅಲ್ಲಿ ಹೆಚ್ಚಾಗಿರುತ್ತೆ. ಅಂತಹ ಒಂದು ತಮ್ಮ ಪರಿಧಿಯನ್ನು ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಿಕ್ಕೆ ಅವ್ರು ಯಾವಾಗಲೂ ಬಯಸ್ತಾರೆ. ಹಾಗೆಯೇ ಬೇರೆ ಭಾಷೆಯಲ್ಲೂ ಅವಕಾಶಗಳು, ಒಳ್ಳೆಯ ಪಾತ್ರಗಳು ಸಿಕ್ಕರೆ ಖಂಡಿತ ಅಭಿನಯವನ್ನು ಮಾಡ್ತೀನಿ ಅಂತ ಇಂಗಿತವನ್ನು ತೋರಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಮನರಂಜನೆ ಮತ್ತು ತಮ್ಮ ಪ್ರಯಾಣವನ್ನು ಒಂದು ರೀತಿ ಅಂದರೆ ಒಂದೇ ಪಾತ್ರಗಳಿಗೆ ಸೀಮಿತಗೊಳಿಸದೆ ಎಲ್ಲ ರೀತಿಯ ವಿಭಿನ್ನತೆ ಇರುವಂತಹ ಪಾತ್ರಗಳಿಗೆ ಕಲಾವಿದೆ ತಮ್ಮನ್ನು ತಾವು ಅರ್ಪಿಸಿಕೊಂಡ್ರೆ ಖಂಡಿತ ಜನರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನವನ್ನು ಪಡೆಯಬಹುದು ಅಂತ ಅವರ ಅನಿಸಿಕೆ. ಇನ್ನು ಅನೇಕರು ನಮಗೆ ಸಂದೇಶಗಳನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಮಾಗಡಿ ರೋಡ್ ಇಲ್ಲಿಂದ ಶ್ರೀನಾಥ್ ಅವರು ಹಾಡುಗಳು ಮತ್ತು ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ, ಶ್ರೀ ಹೂವೆಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಇಲ್ಲಿಂದ ಕಾರ್ಯಕ್ರಮ ಕಲಾಭಾರತಿ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಗುಡೇದಗುಡ್ಡ ಇಲ್ಲಿಂದ ವಿರೂಪಾಕ್ಷ ಅವರು ರಾಮಾರಾಮ ಈ ಹಾಡು ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು, ಅವರ ಅಭಿನಯದ ಚಿತ್ರಗಳು ಚೆನ್ನಾಗಿರುತ್ತೆ, ಅವರ ನೃತ್ಯ ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಹಾಗೆಯೇ ಕಾರ್ಯಕ್ರಮ ಹಾಡುಗಳು ಇಷ್ಟ ಆಯಿತು ಅಂತ ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ ಇವರೆಲ್ಲ ನಮಗೆ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಇನ್ನು ಸೋಮಶೇಖರ್ ತಟ್ಟಿ ಇವರು ಹಂಪಸಾಗರದಿಂದ ಈಗಷ್ಟೇ ಸಂದೇಶವನ್ನು ಕಳಿಸಿದ್ದಾರೆ, ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳು.

ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಇನ್ನು ಮೇಘಾ ಶೆಟ್ಟಿ ಅವರ ಮುಂಬರುವ ಎಲ್ಲ ಚಿತ್ರಗಳಿಗೆ, ಪಾತ್ರಗಳಿಗೆ, ಇಷ್ಟಪಟ್ಟು ಮಾಡುವ ಕೆಲಸಗಳಿಗೆ, ಆಸೆಗಳಿಗೆ, ಆಲೋಚನೆಗಳಿಗೆ, ಎಲ್ಲದಕ್ಕೂ, ವೈಯಕ್ತಿಕ ಬದುಕು, ವೃತ್ತಿ ಬದುಕು, ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ತುಂಬ ಪ್ರೀತಿಯಿಂದ ಹಾರೈಸ್ತಾ, ಅವರ ಅಭಿಮಾನಿಗಳ ಪರವಾಗಿ, ವಿವಿಧ ಭಾರತಿಯ ಪರವಾಗಿ ಮತ್ತು ಎಲ್ಲ ನಮ್ಮ ಕೇಳುಗರ ಪರವಾಗಿ ನಟಿ ಮೇಘಾ ಶೆಟ್ಟಿ ಅವರಿಗೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಮತ್ತು ಅವಕಾಶಗಳು ಅರಸಿ ಬರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಲಾ ಭಾರತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ.

ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಎನ್ಎಂ ಕರ್ಜಗಿ ಮುರುಗೋಡ್ನಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಸಂದೇಶ ಕಳಿಸಿರುವ ಎಲ್ಲ ಗೆಳೆಯರಿಗೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಸಮಯ ಇನ್ನೇನು 12 ಗಂಟೆ ಆಗಲಿದೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಮುಂದುವರೆದಿದ್ದು, ಉತ್ತರ ಕರ್ನಾಟಕ ಭಾಗದ 111 ತಾಲೂಕುಗಳಲ್ಲಿ 4 ವಾರಗಳಿಂದ ಒಣಹವೆ ಇದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ನೂತನ ಸಚಿವ ಸಂಪುಟದ ಸಭೆ ಬಳಿಕ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ರೆಡ್ ಮತ್ತು ಯೆಲ್ಲೋ ಝೋನ್ ಪರಿಶೀಲಿಸಿ ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಣಯಿಸುವುದಾಗಿ ಮಾಹಿತಿ ನೀಡಿದರು. ಕೇಂದ್ರದ 10 ನಿಯಮಗಳ ಪ್ರಕಾರ ಆಗಸ್ಟ್ ಮಾಸಾಂತ್ಯದವರೆಗೆ ಬರ ಘೋಷಣೆ ಸಾಧ್ಯವಿಲ್ಲ, ನಿಯಮಾವಳಿ ಸಡಿಲಿಸುವಂತೆ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದರು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಪ್ರಕಲ್ಪದಡಿ ಸಂಡೇಸ್ ಆನ್ ಬೈಸಿಕಲ್ಸ್ ಅಭಿಯಾನಕ್ಕೆ ಬಲ ತುಂಬಿರುವ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಅಧ್ಯಕ್ಷರಾಗಿ ಶೆಟ್ಟೆಪ್ಪ ಫಿರಂಗಿ ಆಯ್ಕೆಯಾಗಿದ್ದಾರೆ. ಕಾರ್ಯದರ್ಶಿಯಾಗಿ ಶಿವಾನಂದ ದಂಡಾವತಿ ಮಠ್ ನೇಮಕಗೊಂಡಿದ್ದಾರೆ. ನೈರುತ್ಯ ರೈಲ್ವೆ ಸರಕು ಸಾಗಣೆ ಹಾಗೂ ಪ್ರಯಾಣಿಕರ ಸಂಚಾರದಲ್ಲಿ ಕಳೆದ ಜುಲೈ ತಿಂಗಳಾಂತ್ಯಕ್ಕೆ 793.31 ಕೋಟಿ ರೂಪಾಯಿ ಆದಾಯ ಗಳಿಸಿ ದಾಖಲೆ ನಿರ್ಮಿಸಿದೆ ಎಂದು ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಂಜುನಾಥ್ ಕನ್ನಮಡಿ ತಿಳಿಸಿದ್ದಾರೆ. ಒಟ್ಟು 4.69 ಮಿಲಿಯನ್ ಟನ್ ಸರಕು ಸಾಗಣೆ ಮಾಡಿದ್ದು 1.47 ಕೋಟಿ ಜನ ಪ್ರಯಾಣಿಸಿದ್ದಾರೆ. ಭಾರೀ ಮಳೆಯಿಂದಾಗಿ ಪಶ್ಚಿಮ ಘಟ್ಟದಲ್ಲಿ ಎಡಕುಮರಿ ಸಿರಿಬಾಗಿಲು ನಿಲ್ದಾಣಗಳ ನಡುವೆ ಕುಸಿದಿದ್ದ ಗುಡ್ಡದ ಮಣ್ಣು ತೆರವು ಕಾರ್ಯಾಚರಣೆ ಪೂರ್ಣಗೊಂಡಿದೆ. ಸಕಲೇಶಪುರ ಸುಬ್ರಹ್ಮಣ್ಯ ರಸ್ತೆ ರೈಲು ನಿಲ್ದಾಣಗಳ ನಡುವೆ ಸ್ಥಗಿತಗೊಂಡಿದ್ದ ರೈಲು ಸಂಚಾರ ಪುನಾರಂಭಗೊಂಡಿದೆ. ಹುಬ್ಬಳ್ಳಿಯ ಮಜೇಥಿಯಾ ಫೌಂಡೇಶನ್ ನಾಳೆ ಬೆಳಗ್ಗೆ 10:30 ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ನವನಗರದ ರಮೀಲಾ ಹಾಸ್ಪೈಸ್ ಕ್ಯಾನ್ಸರ್ ಆರೈಕೆ ಮತ್ತು ಉಪಶಮನ ಆರೈಕೆ ಕೇಂದ್ರದ ಬಳಿ ನಿರ್ಮಿಸಿರುವ ನಕ್ಷತ್ರವನ ಮತ್ತು ಪಂಚವಟಿ ಉದ್ಯಾನದ ಉದ್ಘಾಟನೆಯಾಗಲಿದೆ. ಬಳಗಾನೂರಿನ ಶಿವಶಾಂತವೀರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದು, ಧಾರವಾಡ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಶೇಖ್ ಅಬ್ದುಲ್

0: ಅಲಿ ಸಿದ್ದಿಕಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮಜೇಥಿಯಾ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಜಿತೇಂದ್ರ ಮಜೇಥಿಯಾ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಫೌಂಡೇಶನ್ ಸಿಇಒ ಕೆ ಸುನೀಲ್ ಕುಮಾರ್ ತಿಳಿಸಿದ್ದಾರೆ. ಆಪೂಸ್ ಮಾವು ಮಾರಾಟಕ್ಕೆ ವ್ಯವಸ್ಥಿತ ಮಾರುಕಟ್ಟೆ ಕಲ್ಪಿಸಲಾಗುವುದು ಎಂದು ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಟಿಆರ್ ವೇದಮೂರ್ತಿ ತಿಳಿಸಿದ್ದಾರೆ. ಕುಂಭಾಪುರದ ತರಕಾರಿ ಉತ್ಕೃಷ್ಟತಾ ಕೇಂದ್ರದಲ್ಲಿ ಉತ್ಕೃಷ್ಟ ಗುಣಮಟ್ಟದ ಮಾವಿನ ಉತ್ಪಾದನೆಯಲ್ಲಿ ಆವಿಷ್ಕಾರಿ ತಾಂತ್ರಿಕತೆಗಳು ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಧಾರವಾಡ ಮಾವು ಬೆಳೆಗಾರರ ಬಳಗದ ಗೌರವಾಧ್ಯಕ್ಷ ಡಾ ರಾಜೇಂದ್ರ ಪೋದ್ದಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಬೇಡಿಕೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ.
1: ಮಾವು ಬೆಳೆಗಾರರಿಗೆ ಬೇಕಾಗುವ ಅನೇಕ ರೀತಿಯ ಪರಿಕರಗಳನ್ನು, ಅದು ಮಾವಿನ ಪೊಟ್ಟಣ ಆಗಿರ್ಬೋದು, ಕ್ರೇಟ್ಸ್ ಗಳಾಗಿರ್ಬೋದು, ಮ್ಯಾಂಗೋ ಸ್ಪೆಷಲ್ ಆಗಿರ್ಬೋದು, ಹಣ್ಣಿನ ಹುಳ ನಿಯಂತ್ರಣ ಪದಾರ್ಥಗಳಾಗಿರ್ಬೋದು, ಕಟಾವು ಮಾಡಲು ದೋಟಿ ಇತ್ಯಾದಿ ಪರಿಕರ ಮತ್ತು ಸಾಮಗ್ರಿಗಳನ್ನು ರಿಯಾಯಿತಿ ದರದಲ್ಲಿ ಒದಗಿಸುವುದು. ಮಾವಿಗೆ ಬಹಳಷ್ಟು ಸಂಸ್ಕರಣಾ ಮತ್ತು ಮೌಲ್ಯವರ್ಧನೆ ಸಾಧ್ಯತೆಗಳಿದ್ದು, ಈಗಾಗಲೇ ಧಾರವಾಡದಲ್ಲಿ ಸ್ಥಾಪಿತವಾದ ಪ್ಯಾಕೇಜ್ ಹೌಸ್ ಅಥವಾ ಇಂಟಿಗ್ರೇಟೆಡ್ ಪ್ಯಾಕಿಂಗ್ ಹೌಸ್ ಅಂತ ನಾವು ಮಾಡಿದ್ದೀವಿ. ಮಾವು ಅಭಿವೃದ್ಧಿ ಕೇಂದ್ರದ ಅಡಿಯಲ್ಲಿ ಮಾವು ಸಂಸ್ಕರಣೆ ಮತ್ತು ಮಾವು ಅಭಿವೃದ್ಧಿ ಘಟಕವನ್ನು ಕೂಡ ಸ್ಥಾಪಿಸಲು ವಿನಂತಿ ಮಾಡಿದ್ದೇವೆ. ಪ್ರತಿ ವರ್ಷ ಮಾವು ಮೇಳ ಮತ್ತು ಮಾರಾಟ ಖರೀದಾರ ಮೇಳ ಮಾಡಲಿಕ್ಕೂ ಕೂಡ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ರಾಷ್ಟೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಮಾವನ್ನು ಮಾರುವ ಸಲುವಾಗಿ ನಮಗೆ ಹಾರ್ಟಿನೆಟ್ ಮತ್ತು ಗ್ಲೋಬಲ್ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಜಿಜಿ ಆಪ್ ಅಥವಾ ಗ್ಯಾಪ್ ಅಂತ ನಾವೇನ್ ಹೇಳ್ತೀವಿ, ಪ್ರಮಾಣ ಪತ್ರಗಳನ್ನು ಕೂಡ ಮಾವು ಅಭಿವೃದ್ಧಿ ಮಂಡಳಿಯಿಂದ ನಮ್ಗೆ ಕೊಡಿಸಲಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದೀವಿ.
0: ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಕೆಬಿಎ ವತಿಯಿಂದ ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ 10ನೇ ತಾರೀಖಿನಿಂದ 16ರವರೆಗೆ ನಡೆಯಲಿದೆ. ಕೆಬಿಎ ಅಧ್ಯಕ್ಷ ಮಧು ಬಂಗಾರಪ್ಪ ಧಾರವಾಡದಲ್ಲಿ ಮಾಹಿತಿ ನೀಡಿ, 19 ವರ್ಷದೊಳಗಿನವರ ಹಿರಿಯರ ವಿಭಾಗದಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಈವರೆಗೆ 500 ಜನ ಬ್ಯಾಡ್ಮಿಂಟನ್ ಪಟುಗಳು ಹೆಸರು ನೋಂದಾಯಿಸಿದ್ದಾರೆ ಎಂದರು. ಧಾರವಾಡದ ಮರಾಠ ವಿದ್ಯಾ ಪ್ರಸಾರಕ ಮಂಡಳಿಯ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಲಾ ವಿಭಾಗದ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ನಫೀಸಾ ದ್ವಿತೀಯ ಥೈಲೆಂಡ್ನಲ್ಲಿ ನಡೆದ ಅಂತಾರಾಷ್ಟೀಯ ಟೇಕ್ವಾಂಡೋ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದಿದ್ದಾರೆ. ಸಂಸ್ಥೆಯ ಪ್ರಾಚಾರ್ಯರು ವಿಶ್ವಸ್ಥರು ಅಭಿನಂದಿಸಿದ್ದಾರೆ. ಮಹಾರಾಷ್ಟದ ಘೋಲಪ್ ಪ್ರಿಷಾ ಮತ್ತು ಅದ್ವಿಕ್ ಅಗರ್ವಾಲ್ 11 ವರ್ಷದೊಳಗಿನವರ ಫಿಡೆರೇಟೆಡ್ ರಾಷ್ಟೀಯ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಬಾಲಕಿಯರ ವಿಭಾಗದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಮೈಸೂರಿನಲ್ಲಿ ಮುಕ್ತಾಯಗೊಂಡ ಎಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ರಾಷ್ಟೀಯ ಚಾಂಪಿಯನ್ಶಿಪ್ನ ಕಿರಿಯರು ಹಾಗೂ ಹಿರಿಯರ ವಿಭಾಗದಲ್ಲಿ ಮಹಾರಾಷ್ಟ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಸೀನಿಯರ್ ವಿಭಾಗದಲ್ಲಿ ಪಶ್ಚಿಮ ಬಂಗಾಳ ತಂಡ 2ನೇ ಸ್ಥಾನ ಪಡೆಯಿತು. ಆತಿಥೇಯ ಕರ್ನಾಟಕ ತಂಡ ಕೇರಳಂ ತಂಡದ ಜೊತೆ ಜಂಟಿಯಾಗಿ 3ನೇ ಸ್ಥಾನ ಗಳಿಸಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ನಮ್ಮ ಏಳ್ಗೆಗಾಗಿ ಬೆವರು ಸುರಿಸಿದ ಅಪ್ಪ, ಆಕಾಶದಷ್ಟು ಪ್ರೀತಿ ತೋರಿದ ಅಮ್ಮ, ಒಳಿತನ್ನು ಹಾರೈಸಿದ ಬಂಧುಗಳನ್ನ ಎಂದಿಗೂ ಮರೆಯದಿರೋಣ.
4: ನಮ್ಮನ್ನು ಸರ್ವಸ್ವವೆಂದು ತಿಳಿದು ಸಾಕಿ ಸಲಹಿದ ತಂದೆ ತಾಯಿಯೊಂದಿಗೆ ಕಳೆಯಲು ದಿನದ ಕೆಲವು ಕ್ಷಣಗಳನ್ನಾದರೂ ಮೀಸಲಿಡೋಣ.
3: ಸ್ವಂತ ಸುಖದ ಬಗ್ಗೆ ಮಾತ್ರ ಗಮನ ಹರಿಸದೆ ಹಿರಿಯ ತಲೆಮಾರಿನ ಅಪೇಕ್ಷೆಗಳು, ನಿರೀಕ್ಷೆಗಳು ಮತ್ತು ಭಾವನಾತ್ಮಕ ಒಡನಾಟದತ್ತ ಗಮನವಿರಲಿ.
4: ಭಾವನಾತ್ಮಕ ಸಂಬಂಧದ ಎಳೆ ಕಡಿದು ಹೋಗದಂತೆ ನೋಡಿಕೊಳ್ಳುವ ಹೊಣೆ ಮಕ್ಕಳಷ್ಟೇ ಹಿರಿಯರಿಗೂ ಇದೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮದ ಸಮಯ. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮೊದಲಿಗೆ ನಿಮ್ಗೆ ಹೇಳೋದಿಷ್ಟೇ, ದಯವಿಟ್ಟು ಕರೆ ಮಾಡುವಾಗ ನಿಶಬ್ದವಾದ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಕರೆ ಮಾಡಿ. ಹಾಗೆಯೇ ನೆಟ್ವರ್ಕ್ ಇರುವ ಪ್ಲೇಸ್ಗೆ ಬನ್ನಿ, ರೇಡಿಯೋನ ಸ್ವಿಚ್ ಆಫ್ ಮಾಡಿ. ಇನ್ನು ಪದೇ ಪದೇ ಕರೆ ಮಾಡಬೇಕು ಅಂತ ಇಚ್ಛೆ ಇರೋರು ದಯವಿಟ್ಟು ಮಾಡಬೇಡಿ, ಹೊಸಬರಿಗೆ ಒಂದು ಅವಕಾಶವನ್ನು ನೀಡಿದಂಥ ಆಗತ್ತೆ ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸಿದ್ಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಮೊದಲ ಗೀತೆಯೊಂದು ಪ್ರಸಾರ ಆಗತ್ತೆ, ಬ್ರಾಟ್ ಚಿತ್ರದ್ದು.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮೊದಲಿಗೆ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ಕಾರ. ಹಲೋ ಹಲೋ
1: ಸರ್ ಹೇಳಿ.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ.
1: ಸರ್ ಗಣೇಶ್.
0: ಹಾ ಗಣೇಶ್, ಎಲ್ಲಿಂದ ಕರೆ ಮಾಡಿರೋದು? ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಹಲೋ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ?

0: ಸರ್ ಏನು ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ.
1: ಕೇಳಿಸ್ತಾ ಇಲ್ವಾ ಈಗ?
0: ಹೇಳಿ ಹೇಳಿ ಸರ್.
1: ನೀವ್ ಎಲ್ಲಿಂದ ಕರೆ ಮಾಡಿರೋದು ಗಣೇಶ್?
0: ಸರ್ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಅಗಸ್ತರಹಳ್ಳಿ ಅಂತ ಒಂದು ಗ್ರಾಮ ಇದೆ.
1: ಅಗಸ್ತರಹಳ್ಳಿ?
0: ಅಗಸರಹಳ್ಳಿ. ಹೌದು,
1: ಅಗಸನಹಳ್ಳಿ.
0: ಅಗಸರಹಳ್ಳಿ, ಅಗಸರ,
1: ಅಗಸರಹಳ್ಳಿ.
0: ಹೌದೌದು.
1: ಅಗಸರಹಳ್ಳಿ ಅಂದ್ರೆ ಏನ್ ವಿಶೇಷತೆ, ಏನಕ್ಕೆ ಆ ಹೆಸರು?
0: ಹಳ್ಳಿನೇ ಬಟ್ ನಮ್ ತಾಲೂಕು ಅಂದ್ರೆ ಕೆಆರ್ಪೇಟೆ ತಾಲೂಕು, ಕೃಷ್ಣರಾಜಪೇಟೆ ತಾಲೂಕು.
1: ಅಲ್ಲ, ಏನಕ್ಕೆ ಆ ಹೆಸರು ಬಂತು ನಿಮ್ ಹಳ್ಳಿಗೆ?
0: ಸರ್
1: ಏನಕ್ಕೆ ಆ ಹೆಸರು ಬಂತು?
0: ಸರ್ ಅದು ಹಿಂದೆ ಮಹಾರಾಜರು ಇರ್ಬೇಕಾದ್ರೆ ಅಲ್ಲಿ ಅಗಸರಗೋಡು ಅಂದ್ರೆ ಅರಸು ಅಂತ ಇತ್ತಂತೆ ಅದು ಹೆಸರು. ಆ ಹಿಂದೆ ವಿದ್ಯಾವಂತರೆಲ್ಲ ಅವ್ರಿಗೆ ಉಚ್ಚಾರಣೆ ಮಾಡಕ್ಕೆ ಬರದೆ ಹೋದಕ್ಕೆ ಅದನ್ನ ಅರಸರ ಹಳ್ಳಿ ಅನ್ನ ಬದ್ಲಿಕ್ಕೆ ಅದನ್ನ ಅಗಸರ ಹಳ್ಳಿ ಅಂತ ಏನು ಹೆಸರು ಬಂತು ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಾರೆ, ನಮ್ಗೂ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ.
1: ಈಗ ಅಗಸರು ಇದಾರಾ
0: ಸರ್?
1: ಈಗಿದಾರಾ ಅಗಸರು?
0: ಸರ್ ಏನ್ ಹೇಳಿ?
1: ಅಲ್ಲ ಕೇಳಿಸ್ತಾ ಇಲ್ವಾ ನಾ ಮಾತಾಡೋದು ನಿಮ್ಗೆ?
0: ಸರ್ ಅಷ್ಟು ವಾಯ್ಸು ಕ್ಲಿಯರೆನ್ಸ್ ಕೇಳಿಸ್ತಲ್ಲ.
1: ಅಲ್ಲ ಈಗ ಇದಾರ ಅಂತ ಕೇಳಿದೆ ಅಗಸರು.
0: ಸರ್ ಇಲ್ಲ ಇಲ್ಲ ಇಲ್ಲ, ಹಿಂದೆ ಪುರಾತನ ಕಾಲದಲ್ಲಿ ಅದಕ್ಕೆ ಹೆಸರು ಹೇಗ್ ಬಂತು ಅಂದ್ರೆ ಮುಂಚೆ ಅರಸು ಇರ್ಬೇಕಾದ್ರೆ ಎಲ್ಲ ಮತ್ತೆಲ್ಲ ಓಡಾಡ್ಕೊಂಡು ಕುದುರೆಲ್ಲ ಓಡಾಡ್ತಾ ಇರೋ ಅಂತ ಸಿಪಾಯಿಗಳವರೆಲ್ಲ.
1: ಗೊತ್ತಾಯ್ತು ಗೊತ್ತಾಯ್ತು.
0: ಅದನ್ನ ಜನಗಳು ಸ್ವಲ್ಪ ಉಚ್ಚಾರಣೆ ಅವಿದ್ಯಾವಂತ ತನಮೆ ಎಲ್ಲ ಅದನ್ನ ಅರಸರ ಹಳ್ಳಿ ಅನ್ನಕ್ಕೆ ಅದನ್ನ ಅಗಸರ ಹಳ್ಳಿ ಅಗಸರ ಹಳ್ಳಿ ಅನ್ಕೊ ಬಂದಿದ್ದೆ ಅದು ಹೆಸರು ಹಂಗೆ ಕಂಟಿನ್ಯೂ ಆಗಿ ಬರುತ್ತಂತೆ.
1: ನೀವೇನ್ ಮಾಡ್ಕೊಂಡಿದ್ದೀರಾ ಗಣೇಶ್?
0: ಸರ್ ನಾವು ಕೃಷಿಕ ಸರ್ ಊರಲ್ಲಿ.
1: ಏನ್ ಬೆಳೆ ಇಟ್ಟಿದ್ದೀರಾ? ಮಳೆ
0: ಸರ್? ಮಳೆ ಈಗ ಸಾಮಾನ್ಯ ಕಡಿಮೆ ಆಗಿದೆ, ಮಳೆ ಅಂತೂ ಇಲ್ಲ. ಆಗಿದ್ರೆ ಬೆಳೆ ಎಲ್ಲ ಅರ್ಧ ಬಂದು ಅರ್ಧ ನಿಂತಿದೆ.
1: ಏನ್ ಬೆಳೆ ಇಟ್ಟಿದ್ದೀರಾ
0: ಸರ್? ನಾವೆಲ್ಲ ಅಂದ್ರೆ ಇವಾಗೆಲ್ಲ ಎಳ್ಳು ತಟ್ನಿಗಳೆಲ್ಲ ಸಾಮಾನ್ಯ ಬಿತ್ತದಿಗೆ ನೆಕ್ಸ್ಟ್ ಭತ್ತ ಹಾಕ್ಬೇಕು. ಮಳೆ ಇಲ್ವಲ್ಲ, ಮಳೆಯಿಂದ ಗಿಡ ಎಲ್ಲ ಒಂಗೋಗ್ತಾ ಇದೆ.
1: ಅಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಅಲ್ವಾ, ಈಗ ಕಳೆದ ಒಂದು ಮೂರ್ನಾಲ್ಕು ದಿನದಿಂದ ಬರ್ತಾ ಇರ್ಬೇಕು, ಒಂದ್ ಎರಡು ಮೂರು ದಿನ
0: ಸ್ವಲ್ಪ ಬರ್ತಾ ಇದೆ ಅಂದ್ರೆ ಮುಂಚೆನೆ ಬರ್ಬೇಕಾಯ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಮಳೆ ಸ್ವಲ್ಪ ಇನ್ನೂ ಸ್ವಲ್ಪ ಅದೆಲ್ಲ ಕ್ಯೂರ್ ಆಗ್ಬೇಕು ಸರ್ ಗಿಡ ಎಲ್ಲ.
1: ಇರ್ಲಿ, ಒಳ್ಳೆ ಮಳೆ ಆಗ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ. ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ
0: ಸರ್? ನನಗೆ ನಾನಿನ್ನ ಬಿಡಲಾರೆ ಫಿಲಂ ಅಲ್ಲಿ ಎಷ್ಟ್ ಜನಕ್ಕೆ ಆಡಿರೋ ಹಾಡು, ರಾಘವೇಂದ್ರ ನೀ ಮೌನವಾದ್ರೆ ನನ್ನ ಗತಿ ಏನು ಅಂತ ಹಾಡಿದಿಲ್ಲ ಸರ್.
1: ಆಯ್ತು ಆಯ್ತು, ಬಿಡೇನು ನಿನ್ನ ಪಾದ ಆ ಹಾಡು ಅಲ್ವಾ?
0: ಹಾ, ಬಿಡೇನು ನಿನ್ನ ಪಾದ ಗುರುವೇ ಅನ್ನೋದೆಲ್ಲ ಹಾಡ್ಬೇಕು ಸರ್.
1: ಆಯ್ತು, ಖಂಡಿತ ಪ್ರಸಾರ ಮಾಡೋಣ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಗಣೇಶ್.
0: ತುಂಬಾ ಥ್ಯಾಂಕ್ ಯು ಸರ್.
1: ನಮಸ್ಕಾರ ನಮಸ್ಕಾರ.
0: ಓಕೆ ಸರ್.

0: ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ರು ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ?
1: ಸರ್, ನಾನು ಶಿವಲಿಂಗಯ್ಯ ಹಿರೇಮಠ ರೀ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೊಡದಿಂದ ಮಾತಾಡಿದ್ರಿ.
0: ಶಿವಲಿಂಗಯ್ಯ ಹಿರೇಮಠ?
1: ಹೌದ ಸರ್.
0: ಶಿವಲಿಂಗಯ್ಯ ಅವರೇ, ಕಾಯಂ ಶ್ರೋತೃ ನೀವು, ಸಾಕಷ್ಟು ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ ಅಲ್ವಾ?
1: ಕೇಳ್ತಿರ್ತೇನೆ ಸರ್, ಕೇಳ್ತಿರ್ತೇನೆ, ಮೆಸೇಜ್ ಹಾಕ್ತಿರ್ತೇನ್ರಿ.
0: ಏನನ್ಸುತ್ತೆ ಈಗ ಇತ್ತೀಚಿನ ಬದಲಾವಣೆಗಳು ಮತ್ತೆ ಹೊಸ ಕಾರ್ಯಕ್ರಮಗಳನ್ನ ಆಡ್ ಮಾಡೋದು? ಬೆಂಗಳೂರು ವಿವಿಧ ಭಾರತಿ ಕೇಳ್ತಾ ಇರ್ತೀರಾ?
1: ಕೇಳ್ತಿರ್ತೇನೆ ಸರ್.
0: ಯಾವ ಕಾರ್ಯಕ್ರಮ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ?
1: ಸರ್, ನನಗೆ ವಾಟ್ಸ್ಆಪ್ ದಲ್ಲಿ ಆನ್ಸರ್ ಕಳ್ಸೋದು ಇರ್ತದಲ್ರಿ, ಶನಿವಾರ ಮಂಗಳವಾರ ದಿನದ್ರಿ, ಮಂಗಳವಾರ ಬುಧವಾರ ಪದ ಬಂದ್ರಿ.
0: ಪಿಜ್ಜು ಪದ ಬಂದ ಎಲ್ಲ ಇಷ್ಟ
1: ಆಗುತ್ತೆ. ಅವೆಲ್ಲ ತೋರಟ್ರಿ ಸರ್.
0: ಆಯ್ತು, ಇನ್ನು ಏನ್ ಮಾಡ್ಕೊಂಡಿದ್ದೀರಾ ಶಿವಲಿಂಗಯ್ಯ?
1: ಸರ್, ನಾನು ಇಲ್ಲಿವರೆಗೆ ಶಿಕ್ಷಕ ವೃತ್ತಿಯಿಂದ ಕೆಲಸ ಮಾಡ್ತಿರ್ತೇನೆ, ಈಗ ಕಾಲ್ಫಾರ್ಮ್ ಆಗಿದ್ರಿ ಸರ್, ಗೌರ್ಮೆಂಟ್ ಅಲ್ರಿ ಸರ್, ನಾನು ಖಾಸಗಿ ಅದಾಗ ಸ್ಟಡಿ ಮಾಡ್ತಾ ಇದ್ದೇನೆ ಸರ್.
0: ಓದ್ತಾ ಇದ್ದೀರಾ ಅದಕ್ಕೆ?
1: ಹೌದು ಸರ್, ಪ್ರಿಪರೇಷನ್ ಸ್ಟಡಿಗೆ ಎಕ್ಸಾಮ್ ಕಟ್ಟಿ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ದೇನೆ ಸರ್ ಮನೆಯಲ್ಲಿ.
0: ಆಯ್ತು ಆಯ್ತು ಶಿವಲಿಂಗ, ಒಳ್ಳೇದಾಗ್ಲಿ. ನಿಮ್ಗೆ ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ
1: ಸರ್? ಚಿತ್ರ ಇದ್ರ ಒಂದೇ ಮಾತ್ರಂ ರೀ.
0: ಅದ್ರಲ್ಲಿ ಯಾವ ಹಾಡು?
1: ಹಲೋ ಸರ್. ಸರ್, ಅದ್ರೊಳಗೆ ಹಿಂದೂಸ್ತಾನ ಗೊತ್ತೇನೋ ಒಂದ್ ಸಾಂಗ್ ನೋಡ್ರಿ.
0: ಹೌದು, ಹಂಸಲೇಖ ಅವರು ಬರೆದಂತಹ ಗೀತೆ ಇದು.
1: ಮೊನ್ನೆ ಅಷ್ಟೇ ಬಾಲಗಂಗಾಧರ ಪುಣ್ಯತಿಥಿಯನ್ನು ಮಾಡಿದ್ರಿ, ಮತ್ತ ಆಗಸ್ಟ್ 8 ಕ್ವಿಟ್ ಇಂಡಿಯಾ ಮೂಮೆಂಟ್ ರೀ, ಮತ್ತೆ ಆಗಸ್ಟ್ 15 ಎಲ್ಲಕ್ಕಾಗಿ ಈ ಗೀತೆಯನ್ನು ಕೇಳಿಸ್ಬೇಕಿದ್ದ ಆಚಾರ್ಯ.
0: ಆಯ್ತು, ಖಂಡಿತ ಪ್ರಸಾರ ಮಾಡೋಣ. ಮುಂದಿನ ಗೀತೆ ಅದೇ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.
0: ನಮಸ್ಕಾರ. ನಮಸ್ಕಾರ.

ಕೇಳಿದ್ರೆ ಅನೇಕ ಗೆಳೆಯರು ಪ್ರಯತ್ನ ಪಡ್ತಾ ಇದ್ದಾರೆ, ಕೆಲವರು ಕರೆ ಸಿಗ್ತಿಲ್ಲ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಸುಮಾರು ಪ್ರಯತ್ನ ಮಾಡ್ತಾ ಇದ್ದೀವಿ ಬಿಸಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಎಲ್ಲರೂ ಪ್ರಯತ್ನ ಪಡ್ತಾ ಇರ್ತಾರೆ, ಹಾಗಾಗಿ ನಿಮಗೂ ಖಂಡಿತ ಕರೆ ಸಿಗತ್ತೆ ಅಂತ ಹೇಳ್ತಾ, ಇನ್ನು ಶಿವಲಿಂಗಯ್ಯ ಹಿರೇಮಠ್ ಇವರು ಪ್ರತಿ ಬಾರಿ ಕರೆ ಮಾಡಿ ನಾ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಾರೆ, ಅವರ ಕರೆಯನ್ನು ಸ್ವೀಕಾರ ಮಾಡಬೇಡಿ ಅಂತ ಗೆಳೆಯರೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಹಲವರು ಅದೇ ಮಾತನ್ನು ಹೇಳ್ತಾ ಇದ್ದಾರೆ, ದಯವಿಟ್ಟು ಒಂದು ಸ್ವಲ್ಪ ಅಂತರವನ್ನು ಕೊಟ್ಟು ಕರೆ ಮಾಡುವಂತಹ ಪ್ರಯತ್ನ ಮಾಡಿ ಅಂತ ಪದೇ ಪದೇ ಹೇಳ್ತಾ ಇದ್ರು. ಹಾಗೆ ಮಾಡೋದು ಎಷ್ಟು ಸರಿ ನೀವೇ ಪ್ರಶ್ನೆ ಮಾಡ್ಕೋಬೇಕು ಅಂತ ಹೇಳ್ತಾ, ಕಲ್ಲಯ್ಯ ಅವರು ನಮಗೆ ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು, ಗಿರಿಕನ್ಯೆ ಚಿತ್ರದ ಈ ಗೀತೆ ನನಗೆ ತುಂಬ ಇಷ್ಟ ಆಗುತ್ತೆ, ಪ್ರಸಾರ ಮಾಡ್ತೀರಾ ಅಂತ. ಅವರ ಆಯ್ಕೆಯ ಗೀತೆ ಇನ್ನು ಮುಂದೆ.

0: ಆದಿನಾರಾಯಣ ಇವರು ಹುಳಿಮಾವು ಇಲ್ಲಿಂದ ನಮಗೆ ಕರೆಯನ್ನು ಮಾಡಿ ಈ ಗೀತೆಯನ್ನ ನಮಗಾಗಿ ಪ್ರಸಾರ ಮಾಡಿ ಅಂತ ಕೇಳಿದ್ರು. ಇನ್ನು ಸಂಕ್ರಾಂತಿ ಹಬ್ಬ ದೂರ ಇದೆ, ಆದರೆ ಈ ಗೀತೆ ನಮಗಿಷ್ಟ, ಪ್ರಸಾರ ಮಾಡ್ತೀರಾ ಅಂತ ಕೇಳಿದ್ರು. ಅವರ ಆಯ್ಕೆಯ ಗೀತೆ ಇದುವರೆಗೆ ಪ್ರಸಾರ ಆಯಿತು.
1: ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆಯನ್ನ ನಮ್ಮ ಗೆಳೆಯರು ಒಬ್ರು ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ದೀರಾ?
1: ಚಂದ್ರಶೇಖರ್ ಸರ್.
0: ಚಂದ್ರಶೇಖರ್, ಇದೇ ಫಸ್ಟ್ ಟೈಮ್ ಕರೆ ಮಾಡಿದ್ದು ಅಂತ ಹೇಳ್ತಾ ಇದೀರಾ. ಎಲ್ಲಿಂದ ಕರೆ ಮಾಡಿರೋದು
1: ಸರ್? ಹೆಗ್ನಳ್ಳಿಯಿಂದ ಸರ್.
0: ಹೆಗ್ನಳ್ಳಿ ದೇವನಳ್ಳಿ ಹತ್ರ
1: ಸರ್.
0: ಎಲ್ಲಿ ಬರುತ್ತೆ ಹೆಗ್ನಳ್ಳಿ?
1: ಹಲೋ
0: ಹಲೋ, ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ
0: ಇದೆ. ಹೆಗ್ನಳ್ಳಿ ಎಲ್ಲಿ ಬರುತ್ತೆ
1: ಸರ್?
0: ಹೆಗ್ನಳ್ಳಿ ಎಲ್ಲಿ ಬರುತ್ತೆ, ಯಾವ ಕಡೆ ಬರುತ್ತೆ
1: ಸರ್? ದೇವನಳ್ಳಿ ಹತ್ರ ಸರ್.
0: ದೇವನಳ್ಳಿ ಹತ್ರ. ಹಿಂದೆ ಕರೆ ಮಾಡಿದ್ರಲ್ಲ ನೀವು,
1: ಏರ್ಪೋರ್ಟ್ ನಿಯರ್ ಸರ್.
0: ಹೌದು ಹೌದು, ನೀವು ಹಿಂದೆ ಕರೆ ಮಾಡಿದ್ರಲ್ಲ.
1: ಇಲ್ಲ ಸರ್.
0: ಇದೇ ಫಸ್ಟ್ ಟೈಮಾ?
1: ಇಲ್ಲ, ಯಾವತ್ತೂ ಇದೇ ಸರ್ ಫಸ್ಟ್ ಟೈಮ್ ಮಾಡಿರೋದು.
0: ಹಾ ಹಾ ಹಾ, ಆಯ್ತು. ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ
1: ಸರ್? ಅದೇ ಬಬ್ಲವಾಹನದಲ್ಲಿ ಸರ್.
0: ಬಬ್ಲವಾಹನ
1: ಮದನಾರಿ.
0: ಆ ಹಾಡು ಕೇಳ್ಬೇಕ್ರಾ?
1: ಆಯ್ತು.
0: ಇವಾಗ ಏನ್ ಮಾಡ್ಕೊಂಡಿದ್ದೀರಾ
1: ಸರ್? ನಾವು ಚಿಲ್ರೆ ಅಂಗಡಿಯಲ್ಲಿ ಇದ್ದೀವಿ ಸರ್.
0: ಚಿಲ್ರೆ ಅಂಗಡಿ ಇಟ್ಟಿದ್ವಿ. ಹಾ ಹಾ ಹಾ,
1: ಚಿಲ್ರೆ ಅಂಗಡಿ.
0: ಹೆಗ್ನಳ್ಳಿಲ ಇಟ್ಟಿದ್ದೀರಾ?
1: ಹೌದು ಸರ್, ಹೆಗ್ನಳ್ಳಿಲ ಇಟ್ಟಿದ್ವಿ.
0: ಆಯ್ತು ಆಯ್ತು, ಒಳ್ಳೇದಾಗ್ಲಿ ಚಂದ್ರಶೇಖರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು ಸರ್.
0: ನಿಮ್ಮ ಹಾಡು ಪ್ರಸಾರ ಆಗತ್ತೆ, ಕೇಳಿ ಆನಂದಿಸಿ. ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಹೌದು ಸರ್, ಕೇಳಿದ್ರೆ ಎನಿ ಟೈಮ್ ಕೇಳ್ತಾ ಇರ್ತೀನಿ ಸರ್, ಬೆಳಗಿನ ಸಂಜೆವರೆಗೂ.
0: ಆಯ್ತು, ಒಳ್ಳೇದಾಗ್ಲಿ ಚಂದ್ರಶೇಖರ್.
1: ಥ್ಯಾಂಕ್ ಯು.
0: ನಮಸ್ಕಾರ. ನಮಸ್ಕಾರ.

ತಿಂತ ತರಿತಕ ಝಣ ತಕ ತರಿತಕ ಧಿಮಿ ತಕ ತರಿತಕ ಝಣ ತಾಗಿಡ್ದಾಗಿಡ್ತ ತಕಿಟ ಧಿಕಿಟ ಧಿಮಿ ತಕ ಝಣುತ ತಕಿಟ ಧಿಕಿಟ ಝಣ ತಾಗಿಡ್ದಾಗಿಡ್ತ ತಾಗಿಡ್ದೋಂ ತಗಿಡ್ತಾಗಿಡ್ದೋಂ ತರಗಿಡ್ತೋಂ ತರಗಿಡ್ತೋಂ

0: ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ಬರು ಮಾಡಿದ್ದಾರೆ. ಲಕ್ಷ್ಮಣ ಅವರು, ನಮಸ್ಕಾರ. ಹಲೋ ಹಲೋ
1: ಹಲೋ, ಹೇಳಿ ಸರ್.
0: ಹಾ ನಮಸ್ಕಾರ ಲಕ್ಷ್ಮಣ್ ಅವರೇ, ಕೇಳಿಸ್ತಾ ಇದೆಯಾ?
1: ಹಲೋ.
0: ಹಾ ಕೇಳಿಸ್ತಾ ಇದೆಯಾ?
1: ಹಾ
0: ಮಾತಾಡಿ ಮಾತಾಡಿ. ಎಲ್ಲಿಂದ ಕರೆ ಮಾಡಿದ್ರ? ಕೆ ಆರ್ ಪುರಮಿಂದನಾ?
1: ಏನ್
0: ಮಾಡ್ಕೊಂಡಿದ್ದೀರಾ ಲಕ್ಷ್ಮಣ?
1: ಕೇಳಿಸ್ತಾ
0: ಇದೆ ಕೇಳಿಸ್ತಾ ಇದೆ. ಏನ್ ಮಾಡ್ಕೊಂಡಿದ್ದೀರಾ?
1: ಮೆಡಿಕಲ್ ಕಂಪನಿ ಎಂಪ್ಲಾಯ್ ಆಗಿದ್ದೀನಿ ಸರ್.
0: ಎಂಪ್ಲಾಯ್ ಆಗಿದ್ದೀರಾ?
1: ನಾನು ಆಕ್ಚುಲಿ ನಾನು ನಮ್ಮ ವೈಫ್ ಬ್ಲೈಂಡ್. ಅದರಿಂದ ಒಂದು ನಮ್ದು ಇಷ್ಟ ಆಗಿದೆ.
0: ಅದೇ ಅದೇ
1: ಅದೇ ಅಭಿಮಾನಿ ಸರ್.
0: ಹ್ಮ್ ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
1: ನಾನು ಅವ್ರ ಅಭಿಮಾನಿ.
0: ಹಾ ನಾವೆಲ್ಲರೂ. ನೀವು ಮಾತಾಡೋದು ಸರಿಯಾಗಿ ಕೇಳ್ತಾ ಇಲ್ಲ, ಬಹುಶಃ ಟ್ರಾಫಿಕ್ ತುಂಬಾ ಇದೆ ಅನ್ಸುತ್ತೆ. ಆಯ್ತು ಆಯ್ತು. ಅದೇ ಕಣ್ಣು ಚಿತ್ರದಲ್ವಾ?
1: ಅದೇ ಚಿತ್ರ.
0: ಆಯ್ತು, ಖಂಡಿತ ಪ್ರಸಾರ ಮಾಡ್ತೀವಿ, ಕೇಳಿ ಆನಂದಿಸಿ. ನಮಸ್ಕಾರ. ಆಯ್ತು, ಖಂಡಿತ ಪ್ರಸಾರ ಮಾಡ್ತಾ ಇದೀವಿ ಲಕ್ಷ್ಮಣ್ ಅವರೇ.
1: ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.

ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕೊನೆಯ ಗೀತೆಗೆ ಅವಕಾಶ ಇದೆ. ಕರೆ ಮಾಡಿದ ಎಲ್ಲ ಗೆಳೆಯರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ನಿಮ್ಮ ಕರೆಗಳು ಹೀಗೆ ನಮ್ಮಲ್ಲಿಗೆ ಬರ್ತಾ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ನ್ಯಾನೋ ತಂತ್ರಜ್ಞಾನ ವಿಷನ್ ಗ್ರೂಪ್ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿರುವಂತಹ 14ನೇ ಬೆಂಗಳೂರು ಇಂಡಿಯಾ ನ್ಯಾನೋ ಸಮ್ಮೇಳನವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದರು. ನೆಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಮತ್ತು ರಾಮಮಂದಿರ ದೇಡಿಕೆ ಪ್ರಕರಣ ಪ್ರಸ್ತಾಪಿಸಿ ಪ್ರತಿಪಕ್ಷಗಳು ಗದ್ದಲ ನಡೆಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನದವರೆಗೆ ಮುಂದೂಡಲಾಗಿದೆ. ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನವಿತರು ರಾಜೀನಾಮೆ ನೀಡಿದರೆ ಯಾರೂ ತಡೆಯೋಕೆ ಆಗುವುದಿಲ್ಲ. ರಾಜೀನಾಮೆ ನೀಡಿದ ಕೆಲವೇ ಕ್ಷಣಗಳಲ್ಲಿ ಅಂಗೀಕರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಸಚಿವ ಸಂಪುಟಕ್ಕೆ ಶಾಸಕ ಬಿ ನಾಗೇಂದ್ರ ಅವರನ್ನು ಮರು ಸೇರ್ಪಡೆಗೊಳಿಸಿರುವ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶ ಮತ್ತು ಕೊಡಗಿನಲ್ಲಿ ಮಳೆ ಮುಂದುವರೆದಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಭಾರೀ ಹೆಚ್ಚಳವಾಗಿದೆ. ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ ತಮಿಳುನಾಡು ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿಯ ವರ್ಧಂತೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು ದೇವಾಲಯವನ್ನು ಭತ್ತದ ತೆನೆ, ತೆಂಗಿನಕರಿ ಮತ್ತು ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿದೆ. ಕೊರಿಯಾ ಮಾಸ್ಟರ್ಸ್ 2026 ಅರ್ಹತಾ ಪಂದ್ಯದಲ್ಲಿ ಭಾರತದ ತುಷಾರ್ ಸುವೀರ್ ಜಪಾನ್ನ ಶೋಗೊ ಒಗಾವಾ ವಿರುದ್ದ ಸೋಲು ಅನುಭವಿಸಿದ್ದಾರೆ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ದಕ್ಷಿಣ ಆಫ್ರಿಕಾದ ಮಾಜಿ ಆಟಗಾರ ಮೈಕೆಲ್ ಸ್ಮಿತ್ ಅವರನ್ನು ನೂತನ ಬ್ಯಾಟಿಂಗ್ ಕೋಚ್ ಆಗಿ ನೇಮಕ ಮಾಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳು ಸಂಜೆ 5:00.

0: ಅಜ್ಜ ಇದು ಯಾವ ಗಿಡ?
1: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
0: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
1: ಯಾಕೆ?
0: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
1: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಇನ್ನು ಮುಂದೆ ಚಿತ್ರಗೀತೆಗಳು. ಸಕ್ಕರೆ ಚಿತ್ರದ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರು ಬರೆದಂತಹ ಗೀತೆಗೆ ವಿ ಹರಿಕೃಷ್ಣ ಅವರ ಸ್ವರ ಸಂಯೋಜನೆ.

ಕೇಳಿದರೆ ಇದು ನಿಮ್ಮ ಗಮನಕ್ಕೆ ಈ ದಿನ ಮಧ್ಯಾಹ್ನ 2:15 ಸ್ಪಂದನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಬೇಕು 2:15 ಸರಿಯಾಗಿ. ನಮ್ಮ ದೂರವಾಣಿ ಸಂಖ್ಯೆಯನ್ನು ಒಮ್ಮೆ ತಿಳಿಸ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 0802-237-7888. ಹಾಗೇ ಮತ್ತೊಂದು ದೂರವಾಣಿ ಸಂಖ್ಯೆ 0802-237-7999. ಈ ಎರಡು ದೂರವಾಣಿ ಸಂಖ್ಯೆಯಲ್ಲಿ ಯಾವುದೇ ಸಂಖ್ಯೆಗೆ ಕರೆ ಮಾಡಬಹುದು, ನಮ್ಮ ಜೊತೆ ಮಾತನಾಡ್ತಾ ಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಸ್ಪಂದನೆಯನ್ನು ಮಾಡಬಹುದು ಅಂತ ಹೇಳ್ತಾ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 1:10 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. ವಾರ್ತೆಗಳ ನಂತರ 1:20 ಗೇಮ್ ಶೋ ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ ಈ ದಿನ ಇರುತ್ತೆ, ಎಲ್ಲರೂ ಭಾಗವಹಿಸ್ತೀರಾ ಅಂತ ಹೇಳ್ತಾ, ಆನಂತರ ಸ್ಪಂದನ ಕಾರ್ಯಕ್ರಮ, ನಂತರ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡಲಾಗುತ್ತೆ. ಇನ್ನು 4:00 ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ವಿಷಯದೊಂದಿಗೆ ನಿಮ್ಮ ಜೊತೆಯಾಗ್ತೀವಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಎನ್ಡಿಎ ಮಂಗಳ ಮಿಲನ ಸಭೆ, ಮೈತ್ರಿಕೂಟದಲ್ಲಿ ಸಮನ್ವಯತೆ ಸಾಧಿಸಲು ಒತ್ತು. ಕೇರಳಂನಲ್ಲಿ ಮುಂದುವರೆದ ಮುಂಗಾರು ಆರ್ಭಟ, 21 ಮಂದಿ ಸಾವು, 6 ಮಂದಿ ನಾಪತ್ತೆ. ಹಾಗೂ ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭರವಸೆಯೊಂದಿಗೆ ಭಾರತೀಯ ಆಟಗಾರರು ಕಣದಲ್ಲಿ. ವಾರ್ತೆಗಳ ವಿವರ. ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳ ಭಾರೀ ಗದ್ದಲ ಮತ್ತು ಘೋಷಣೆಗಳ ಹಿನ್ನೆಲೆಯಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆಯ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ವಿಚಾರವಾಗಿ ನಡೆದ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಉಪಸ್ಥಿತಿ ಹಾಗೂ ಹೇಳಿಕೆ ನೀಡುವಂತೆ ಆಗ್ರಹಿಸಿ ವಿಪಕ್ಷ ನಾಯಕರು ಗದ್ದಲ ಎಬ್ಬಿಸಿದರು. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪಕ್ಕೆ ಸಹಕರಿಸುವಂತೆ ಮನವಿ ಮಾಡಿದರೂ ಗದ್ದಲ ಶಮನವಾಗದ ಕಾರಣ ಕಲಾಪವನ್ನು ಮುಂದೂಡಲಾಯಿತು. ಇನ್ನು ರಾಜ್ಯಸಭೆಯಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರದ ದೇಣಿಗೆ ಕಳವು ಹಾಗೂ ದುರುಪಯೋಗದ ಆರೋಪದ ವಿಚಾರವಾಗಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ತೀವ್ರ ವಾಕ್ಸಮರ ನಡೆದಿದ್ದು ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ಶೂನ್ಯ ವೇಳೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ವಿಷಯವನ್ನು ಪ್ರಸ್ತಾಪಿಸಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷಗಳು ಶ್ರೀರಾಮನಿಗೆ ಅಪಮಾನ ಮಾಡುತ್ತಿವೆ ಎಂದು ದೂರಿ ದೇಶದ ಕ್ಷಮೆ ಯಾಚಿಸುವಂತೆ ಆಗ್ರಹಿಸಿದರು. ಇದರ ಬೆನ್ನಲ್ಲೇ ವಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ನಡೆಸಿದ್ದರಿಂದ ತೀವ್ರ ಗದ್ದಲ ಉಂಟಾಗಿ ಕಲಾಪವನ್ನು ಮುಂದೂಡಲಾಯಿತು. ಇದಕ್ಕೂ ಮುನ್ನ ವಿವಿಧ ಸಚಿವಾಲಯಗಳ ವರದಿಗಳು ಹಾಗೂ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪ್ಯಾಕ್ನ ವರದಿಗಳನ್ನು ಮಂಡಿಸಲಾಯಿತು. ದೇಶದ 7 ಏಮ್ಸ್ ಸಂಸ್ಥೆಗಳ ಆಡಳಿತ ಮಂಡಳಿಗಳಿಗೆ ಸದಸ್ಯರ ಆಯ್ಕೆ ಪ್ರಕ್ರಿಯೆಗೂ ಅನುಮೋದನೆ ನೀಡಲಾಯಿತು. ಪ್ರಶ್ನೋತ್ತರ ಕಲಾಪದಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಷ್ಟೀಯ ಆಹಾರ ಭದ್ರತಾ ತಿದ್ದುಪಡಿ ವಿಧೇಯಕ 2026 ಅಡಿಯಲ್ಲಿ ಯಾವುದೇ ರಾಜ್ಯಕ್ಕೆ ಅಥವಾ ಫಲಾನುಭವಿಗಳಿಗೆ ಪೂರೈಸುವ ಆಹಾರ ಧಾನ್ಯದ ಪ್ರಮಾಣದಲ್ಲಿ ಕಡಿತಗೊಳಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂಸತ್ ಭವನದಲ್ಲಿ ಇಂದು ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಮಂಗಳ ಮಿಲನ ಸಭೆಯಲ್ಲಿ ಮೈತ್ರಿಕೂಟದ ಸಮನ್ವಯತೆ ಹಾಗೂ ವಿಕಸಿತ ಭಾರತ 2047 ದೃಷ್ಟಿಕೋನದ ಕುರಿತು ಸುದೀರ್ಘ ಚರ್ಚೆ ನಡೆಯಿತು. ಆರ್ಎಲ್ಡಿ ಸಂಸದ ಚಂದನ್ ಚೌಹಾಣ್ ಮಾತನಾಡಿ, ಮೈತ್ರಿಕೂಟದ ನಡುವೆ ಸಂವಾದ ಹಾಗೂ ಸೌಹಾರ್ದತೆ ಹೆಚ್ಚಿಸಲು ಇಂತಹ ಸಭೆಗಳು ಅತ್ಯಗತ್ಯ ಎಂದರು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಕ್ರೀಡಾಪಟುಗಳನ್ನು ಸಭೆಯಲ್ಲಿ ಅಭಿನಂದಿಸಲಾಯಿತು. ಬಿಜೆಪಿ ರಾಜ್ಯಸಭಾ ಸಂಸದ ಶಿವೇಶ್ ಕುಮಾರ್ ಮಾತನಾಡಿ, ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅವರು ಕ್ರೀಡಾ ಕ್ಷೇತ್ರದ ಸಾಧನೆಗಳ ಕುರಿತು ಸಭೆಯಲ್ಲಿ ವಿವರಿಸಿದರು ಎಂದು ತಿಳಿಸಿದರು. ಮತ್ತೊಂದೆಡೆ ಬಂಕಿಪುರ ಉಪಚುನಾವಣೆ ಫಲಿತಾಂಶದ ಕುರಿತು ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್, ಜನಾದೇಶವನ್ನು ಬಿಜೆಪಿ ಸ್ವೀಕರಿಸುತ್ತದೆ ಎಂದರು. ಇನ್ನು ಇ20 ಇಂಧನ ನೀತಿ ವಿರೋಧಿಸಿ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಪ್ರತಿಭಟನೆಗೆ ಕರೆ ನೀಡಿರುವುದಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್, ಎಥನಾಲ್ ಮಿಶ್ರಣ ಯೋಜನೆಯು ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಯುವ ರೈತರಿಗೆ ಅಪಾರ ಆದಾಯ ತಂದುಕೊಟ್ಟಿದ್ದು ಈ ಪ್ರತಿಭಟನೆಯು ರೈತರ ಹಿತಾಸಕ್ತಿಗೆ ವಿರುದ್ದವಾಗಿದೆ ಎಂದು ಟೀಕಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನದ ಕಲಾಪಕ್ಕೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಅಡ್ಡಿಪಡಿಸುತ್ತಿವೆ ಎಂದು ಬಿಜೆಪಿ ಆರೋಪಿಸಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ರಾಷ್ಟೀಯ ವಕ್ತಾರ ಸಂಬಿತ್ ಪಾತ್ರಾ, ಪ್ರಶ್ನೋತ್ತರ ಅವಧಿ ಮತ್ತು ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಗದ್ದಲ ಸೃಷ್ಟಿಸುತ್ತಿದ್ದು ನಾಗರಿಕರ ಹಿತದೃಷ್ಟಿಯಿಂದ ಸದನಗಳಲ್ಲಿ ಅಂಗೀಕಾರಗೊಂಡ ಮಹತ್ವದ ಮಸೂದೆಗಳ ಚರ್ಚೆಯಲ್ಲಿ ಪ್ರತಿಪಕ್ಷಗಳು ಭಾಗವಹಿಸಿಲ್ಲ ಎಂದು ಅವರು ದೂರಿದರು. ಇದಲ್ಲದೆ ಜಾರ್ಖಂಡ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದರೂ ಕಾಂಗ್ರೆಸ್ ಪಕ್ಷ ಅವರ ಪರವಾಗಿ ಒಂದೇ ಒಂದು ಮಾತನ್ನೂ ಆಡಿಲ್ಲ ಎಂದು ಸಂಬಿತ್ ಪಾತ್ರಾ ಆರೋಪಿಸಿದರು. ವಿವಿಧ ಉತ್ಪನ್ನಗಳ ಮೇಲೆ 100% ಸ್ವಾಭಾವಿಕ, 100% ಪರಿಶುದ್ಧ, 100% ಸಾವಯವ ಮತ್ತು 100% ಎಳನೀರು ಎಂದು ನಮೂದಿಸಲಾಗಿರುವ ಉತ್ಪನ್ನಗಳ ಮಾರಾಟವನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸುವಂತೆ ಭಾರತೀಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ ಡಾಬರ್ ಇಂಡಿಯಾ ಸಂಸ್ಥೆಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. 100%ರಂತಹ ಅಂಶಗಳು ದೃಢೀಕರಿಸಲಾಗದ ಮತ್ತು ಗೊಂದಲ ಮೂಡಿಸುವಂತಹ ವಿಷಯವಾಗಿದ್ದು ಗ್ರಾಹಕರ ದಾರಿ ತಪ್ಪಿಸುವ ಸಾಧ್ಯತೆ ಇರುತ್ತದೆ ಎಂದು ಎಫ್ಎಸ್ಎಸ್ಎಐ ಗಮನಿಸಿದೆ. ಇಂತಹ ಅಂಶಗಳ ಬಳಕೆ, ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಜಾಹೀರಾತು ಮತ್ತು ಹಕ್ಕುಗಳ ನಿಯಮಗಳು 2018 ನಿಬಂಧನೆಗಳನ್ನು ಉಲ್ಲಂಘಿಸುತ್ತದೆ ಎಂದು ಪ್ರಾಧಿಕಾರ ಅಭಿಪ್ರಾಯಪಟ್ಟಿದೆ. ಇನ್ನು ಈ ಕುರಿತಂತೆ ಕೈಗೊಂಡ ಕ್ರಮದ ಕುರಿತು 15 ದಿನಗಳೊಳಗೆ ವರದಿ ಸಲ್ಲಿಸುವಂತೆ ಸಂಸ್ಥೆಗೆ ಪ್ರಾಧಿಕಾರ ಸೂಚಿಸಿದೆ. ಈ ಬೆಳವಣಿಗೆಗಳ ನಡುವೆ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಡಾಬರ್ ಸಂಸ್ಥೆಯ ಷೇರು ಮೌಲ್ಯ 2% ಕುಸಿದಿದೆ. ಎಫ್ಎಸ್ಎಸ್ಎಐನಿಂದ ನೋಟಿಸ್ ಸ್ವೀಕರಿಸಿರುವುದಾಗಿ ತಿಳಿಸಿರುವ ಡಾಬರ್ ಇಂಡಿಯಾ ಜಾಲತಾಣದಲ್ಲಿ ಉಲ್ಲೇಖಿಸಿರುವ ವಿಷಯಗಳನ್ನು ಪರಿಶೀಲಿಸುತ್ತಿರುವುದಾಗಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನಲ್ಲಿ ಮುಂಗಾರು ಮಳೆಯ ಆರ್ಭಟ ಮುಂದುವರಿದಿದ್ದು ಪ್ರವಾಹ ಹಾಗೂ ಭೂಕುಸಿತದಿಂದಾಗಿ ಮೃತಪಟ್ಟವರ ಸಂಖ್ಯೆ 21 ಏರಿಕೆಯಾಗಿದೆ. ಇನ್ನೂ 6 ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪತ್ತನಂತಿಟ್ಟ ಜಿಲ್ಲೆಯ ಆರನ್ಮುಳ ಹಾಗೂ ರಾನ್ನಿ ಪ್ರದೇಶಗಳಿಗೆ ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರು ಇಂದು ಭೇಟಿ ನೀಡಿ ಪರಿಹಾರ ಕಾರ್ಯಗಳ ಪರಿಶೀಲನೆ ನಡೆಸಲಿದ್ದಾರೆ. ಪಂಬಾ, ಅಚನ್ಕೋವಿಲ್ ಹಾಗೂ ಕಕ್ಕಟ್ಟಾರ್ ನದಿಗಳು ಉಕ್ಕಿ ಹರಿಯುತ್ತಿದ್ದು ಪರಿಸ್ಥಿತಿ ಇನ್ನೂ ಗಂಭೀರವಾಗಿದೆ. ಜಿಲ್ಲಾಡಳಿತವು 74 ಪರಿಹಾರ ಶಿಬಿರಗಳನ್ನು ತೆರೆದಿದ್ದು 3,000 ಹೆಚ್ಚು ಜನರಿಗೆ ಆಶ್ರಯ ಕಲ್ಪಿಸಲಾಗಿದೆ. ಈ ನಡುವೆ ಕೇರಳಂನ ಮಧ್ಯ ಹಾಗೂ ಉತ್ತರ ಭಾಗಗಳಲ್ಲಿ ಪುನಃ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ನದಿತೀರ ಹಾಗೂ ಬೆಟ್ಟದ ಪ್ರದೇಶಗಳ ಜನರಿಗೆ ಜಾಗರೂಕರಾಗಿರಲು ಸೂಚಿಸಲಾಗಿದೆ. ದೇಶದ ಹಲವು ರಾಜ್ಯಗಳಲ್ಲಿ ಭಾರೀ ಮಳೆ, ಸಿಡಿಲು, ಮಿಂಚು ಹಾಗೂ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಮೇಘಾಲಯ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಒಡಿಶಾದಲ್ಲಿ ಪ್ರವಾಹ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತಿದ್ದು ಪ್ರಮುಖ ನದಿಗಳು ಮತ್ತು ಅವುಗಳ ಉಪನದಿಗಳಲ್ಲಿ ನೀರಿನ ಮಟ್ಟ ಇಳಿಕೆಯಾಗುತ್ತಿದೆ. ಪ್ರವಾಹ ಪೀಡಿತ ಜನರಿಗೆ ಆರಂಭಿಕ ಪರಿಹಾರವಾಗಿ 110 ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನು ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಘೋಷಿಸಿದ್ದಾರೆ. ಅರುಣಾಚಲ ಪ್ರದೇಶದ ಗ್ಲಾವ್ ಸರೋವರವನ್ನು ಭಾರತದ 101 ರಾಮ್ಸರ್ ತಾಣವಾಗಿ ಘೋಷಿಸಲಾಗಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಶ್

0: ಇಂದ್ರ ಯಾದವ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಬೆಳವಣಿಗೆಯನ್ನು ಜೀವ ವೈವಿಧ್ಯ ಸಂರಕ್ಷಣೆ, ಜಲ ಮತ್ತು ಹವಾಮಾನ ಭದ್ರತೆ ಹಾಗೂ ಸುಸ್ಥಿರ ಜೀವನೋಪಾಯಕ್ಕೆ ಮಹತ್ವದ ಹೆಜ್ಜೆ ಎಂದು ಸಚಿವರು ಬಣ್ಣಿಸಿದ್ದಾರೆ. ಮಹಿಳೆಯರ ವಿರುದ್ದ ಅಸಭ್ಯ ಮಾತುಗಳನ್ನು ಆಡಿದ ಆರೋಪದ ಮೇರೆಗೆ ತಮಿಳುನಾಡು ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದು ತಂಜಾವೂರಿಗೆ ಕರೆದೊಯ್ದಿದ್ದಾರೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ಇಂದು ಬಿಡಬ್ಲ್ಯೂಎಫ್ ಸೂಪರ್ 300 ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿ ಆರಂಭವಾಗಿದ್ದು ಹಲವು ಭಾರತೀಯ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ತೇಪೆ ಓಪನ್ನಲ್ಲಿ ಚುಚ್ಚಲ ಬಿಡಬ್ಲ್ಯೂಎಫ್ ವಿಶ್ವ ಟೂರ್ ಪ್ರಶಸ್ತಿ ಗೆದ್ದಿರುವ 17 ವರ್ಷದ ತನ್ವಿ ಶರ್ಮಾ ಮೇಲೆ ಎಲ್ಲರ ಗಮನ ಹರಿದಿದೆ. ಪಿವಿ ಸಿಂಧು ವಿರಾಮದಲ್ಲಿರುವುದು ಹಾಗೂ ಉನ್ನತಿ ಹೂಡಾ ಗೈರಾಗಿರುವ ಹಿನ್ನೆಲೆಯಲ್ಲಿ ಮಹಿಳೆಯರ ಸಿಂಗಲ್ಸ್ನಲ್ಲಿ ತನ್ವಿ ಭಾರತದ ಪ್ರಮುಖ ಆಟಗಾರ್ತಿಯಾಗಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಕಿಡಂಬಿ ಶ್ರೀಕಾಂತ್ ಕಣಕ್ಕಿಳಿಯಲಿದ್ದರೆ ಮಹಿಳೆಯರ ಸಿಂಗಲ್ಸ್ನಲ್ಲಿ ಮಾಳವಿಕಾ ಬನ್ಸೋಡ್, ಅನ್ಮೋಲ್ ಖರ್ಬ್, ಇಶಾರಾಣಿ ಬರುವ, ಆಕರ್ಷಿ ಕಶ್ಯಪ್, ಅಶ್ಮಿತಾ ಚಲಿಹಾ, ತಾನ್ಯಾ ಹೇಮಂತ್, ಮಾನ್ಸಿ ಸಿಂಗ್, ರಕ್ಷಿತಾ ರಾಮರಾಜ್ ಹಾಗೂ ಶ್ರೇಯಾಂಶಿ ವಾಲಿಶೆಟ್ಟಿ ಸ್ಪರ್ಧಿಸಲಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಕಿರಣ್ ಜಾರ್ಜ್, ಮಿಥುನ್ ಮಂಜುನಾಥ್, ತರುಣ್ ಮನ್ನೆಪಲ್ಲಿ, ರೌನಕ್ ಚೌಹಾಣ್ ಹಾಗೂ ಸನೀತ್ ದಯಾನಂದ್ ಕಣದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಎನ್ಡಿಎ ಮಂಗಳ ಮಿಲನ ಸಭೆ, ಮೈತ್ರಿಕೂಟದಲ್ಲಿ ಸಮನ್ವಯತೆ ಸಾಧಿಸಲು ಒತ್ತು. ಕೇರಳಂನಲ್ಲಿ ಮುಂದುವರೆದ ಮುಂಗಾರು ಆರ್ಭಟ, 21 ಮಂದಿ ಸಾವು, 6 ಮಂದಿ ನಾಪತ್ತೆ. ಹಾಗೂ ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭರವಸೆಯೊಂದಿಗೆ ಭಾರತೀಯ ಆಟಗಾರರು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಇವತ್ತಿನ ಗೇಮ್ ಶೋ ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂದರೆ ಈ ದಿನ ರಸಪ್ರಶ್ನೆ ಇರುತ್ತೆ. ಇವತ್ತಿನ ಗೇಮ್ ಶೋ ಕ್ವಿಜ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲಿಗೆ ಮೊದಲ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀವಿ. ಮೊದಲ ಪ್ರಶ್ನೆ ಹೀಗಿದೆ, ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ. ಉತ್ತರವನ್ನು ಕಳಿಸುವಾಗ ಯಾವ ಪ್ರಶ್ನೆಗೆ ಅಂದರೆ ಪ್ರಶ್ನೆ ಏನು ಕೇಳ್ತೀವಿ ಅದಕ್ಕೆ ಉತ್ತರ, ನಿಮ್ಮ ಹೆಸರು ಮತ್ತು ಸ್ಥಳ, ಬೇರೆ ಯಾವ ಮಾಹಿತಿಯನ್ನು ದಯವಿಟ್ಟು ಬರೆದು ಕಳಿಸಬೇಡಿ ಅಂತ ಹೇಳ್ತಾ ಸಾಕಷ್ಟು ಸಂಖ್ಯೆಯಲ್ಲಿ ಸಂದೇಶಗಳು ಬರೋದ್ರಿಂದ ನಿಮ್ಮ ಉತ್ತರ ಮತ್ತು ಹೆಸರು ಬೇರೆ ಮಾಹಿತಿಗಳನ್ನು ದಯವಿಟ್ಟು ಕಳಿಸಬೇಡಿ ಅಂತ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇವತ್ತಿನ ಕ್ವಿಜ್ ಕಾರ್ಯಕ್ರಮದ ಮೊದಲ ಪ್ರಶ್ನೆ, ಈ ನಾಲ್ಕು ಆಪ್ಷನ್ಗಳಲ್ಲಿ ಇರುವಂತಹ ನಾಲ್ಕು ಅವಕಾಶಗಳಿರುವಂತಹ ಆಪ್ಷನ್ಗಳಲ್ಲಿ ಅಂದರೆ ಎ ಬಿ ಸಿ ಡಿ ಈ ನಾಲ್ಕರಲ್ಲಿ ಆಂಧ್ರ ಪ್ರದೇಶದ ಯಾವ ಅಭಯಾರಣ್ಯ ಇಲ್ಲ? ಆಂಧ್ರ ಪ್ರದೇಶದಲ್ಲಿ ಈಗ ಹೇಳಲಾಗುವಂತಹ ನಾಲ್ಕು ಆಪ್ಷನ್ಸಲ್ಲಿ ಯಾವುದು ಆಂಧ್ರ ಪ್ರದೇಶದಲ್ಲಿ ಅಭಯಾರಣ್ಯ ಆಗಿಲ್ಲ? ಇದು ಪ್ರಶ್ನೆ ಆಗಿದೆ. ನಾಲ್ಕು ಆಪ್ಷನ್ಸ್ ಹೀಗಿದೆ: ಕಿನ್ನೆರಸಾನಿ ವನ್ಯಜೀವಿ ಅಭಯಾರಣ್ಯ, ಕಂಬಲಕೊಂಡ ವನ್ಯಜೀವಿ ಅಭಯಾರಣ್ಯ, ಕೌಂಡಿನ್ಯ ವನ್ಯಜೀವಿ ಅಭಯಾರಣ್ಯ, ಹಾಗೇ ಕೃಷ್ಣ ವನ್ಯಜೀವಿ ಅಭಯಾರಣ್ಯ. ಈ ನಾಲ್ಕು ಆಪ್ಷನ್ಸಲ್ಲಿ ಈಗ ನೀಡಿರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಆಂಧ್ರ ಪ್ರದೇಶದ ಅಭಯಾರಣ್ಯ ಅಲ್ಲ? ಪ್ರಶ್ನೆ ಸರಿಯಾಗಿ

ಆಯಿತು ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ಆಂಧ್ರ ಪ್ರದೇಶದ ಅಭಯಾರಣ್ಯಗಳಲ್ಲಿ ಈ ನಾಲ್ಕರಲ್ಲಿ ಒಂದು ಬೇರೆದು, ಅಂದರೆ ಅದರ ಆಂಧ್ರ ಪ್ರದೇಶದಲ್ಲಿ ಇಲ್ಲ ಈ ಅಭಯಾರಣ್ಯ ಯಾವುದು ಅಂತ ನೀವು ಗುರುತಿಸಿ ಬರೆದು ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9483091029, 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ.

ಗೇಮ್ ಶೋನಲ್ಲಿ ರಸಪ್ರಶ್ನೆ ಕೇಳ್ತಾ ಇದ್ದೀರಾ. ಇನ್ನು ಅನೇಕರ ಸಂದೇಶಗಳು ಹರಿದು ಬರ್ತಾ ಇದೆ, ಆದರೆ ಕೆಲವರು ಹೇಳ್ತಾ ಇದ್ದಾರೆ ಈಗಷ್ಟೇ ನಾವು ಟ್ಯೂನ್ ಮಾಡಿದ್ರಿ, ಪ್ರಶ್ನೆಯನ್ನು ಮತ್ತೊಮ್ಮೆ ತಿಳಿಸ್ತೀರಾ ಅಂತ. ಅವರಿಗಾಗಿ ಪ್ರಶ್ನೆಯನ್ನು ಮತ್ತೊಮ್ಮೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಬಹುತೇಕರು ಸರಿ ಉತ್ತರವನ್ನು ಕಳಿಸಿದ್ದಾರೆ, ಇನ್ನು ಕೆಲವರು ತಪ್ಪು ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ನಿಮ್ಮ ಉತ್ತರ ಪೂರ್ತಿಯಾಗಿ ಕಳಿಸಬಹುದು ಅಥವಾ ಆಪ್ಷನ್ ಎ ಆಪ್ಷನ್ ಬಿ ಅಂತ ಕಳಿಸಿದ್ರು ಪರವಾಗಿಲ್ಲ, ನೋ ಪ್ರಾಬ್ಲಮ್, ಓಕೆನಾ. ಅನೇಕರು ಉತ್ತರಗಳನ್ನು ಕಳಿಸಿದ್ದಾರೆ ಈಗಾಗಲೇ. ಇನ್ನು ಪ್ರಶ್ನೆಯನ್ನು ಮತ್ತೊಮ್ಮೆ ಯಾರೆಲ್ಲ ಕೇಳಿಲ್ಲ ಅಥವಾ ಯಾರೆಲ್ಲ ಮತ್ತೊಮ್ಮೆ ಕೇಳಬೇಕು ಅಂತ

ಇದ್ದೀರಿ ಅವರಿಗಾಗಿ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಡಿಲೀಟ್ ಮಾಡೋದು ಮತ್ತು ಟೈಪ್ ಮಾಡುವಂತಹ ಗೋಜಿಗೆ ಹೋಗಬೇಡಿ, ಯಾಕೆಂದರೆ ಅದರಿಂದ ನಿಮ್ಮ ಉತ್ತರವನ್ನು ಓದಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಕೆಲವರದು ಮಿಸ್ ಆಗಿಬಿಡತ್ತಾಗ ಅಲ್ವಾ. ಒಂದು ಸಾರಿ ಉತ್ತರವನ್ನು ಕಳಿಸಿದ ಮೇಲೆ ಆರಾಮಾಗಿರಿ, ನಿಮ್ಮ ಪ್ರಯತ್ನ ಬಹಳ ಮುಖ್ಯ ಅಂತ ಹೇಳ್ತಾ ಈ ಮೇಲ್ಕಂಡಂತಹ ಆಯ್ಕೆಗಳಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಆಂಧ್ರ ಪ್ರದೇಶದಲ್ಲಿ ಅಭಯಾರಣ್ಯ ಆಗಿಲ್ಲ ಅಥವಾ ಈ ಅಭಯಾರಣ್ಯ ಆಂಧ್ರ ಪ್ರದೇಶದಲ್ಲಿ ಇಲ್ಲ ಈ ನಾಲ್ಕು ಆಯ್ಕೆಗಳಲ್ಲಿ. ನಾಲ್ಕು ಆಯ್ಕೆಗಳು ಹೇಗಿದೆ ಅಂದರೆ, ಮೊದಲನೇ ಆಯ್ಕೆ ಅಂದರೆ ಆಪ್ಷನ್ ಎ, ಕಿನ್ನೆರಸಾನಿ ವನ್ಯಜೀವಿ ಅಭಯಾರಣ್ಯ, ಕಂಬಲಗೊಂಡ ವನ್ಯಜೀವಿ ಅಭಯಾರಣ್ಯ, ಕಂಬಲಕೊಂಡ ವನ್ಯಜೀವಿ ಅಭಯಾರಣ್ಯ, ಕೌಂಡಿನ್ಯ ವನ್ಯಜೀವಿ ಅಭಯಾರಣ್ಯ, ಕೃಷ್ಣ ವನ್ಯಜೀವಿ ಅಭಯಾರಣ್ಯ. ನಾಲ್ಕು ಆಯ್ಕೆಗಳು ನಿಮ್ಮ ಮುಂದಿದೆ. ಇದರಲ್ಲಿ ಯಾವುದೋ ಒಂದು ಆಂಧ್ರ ಪ್ರದೇಶಕ್ಕೆ ಬಿಲಾಂಗ್ ಆಗೋದಿಲ್ಲ, ಅಂದರೆ ಅದಕ್ಕೆ ಸೇರೋದಿಲ್ಲ. ಯಾವುದದು? ಸಂದೇಶದ ಮುಖಾಂತರ ನಮಗೆ ತಿಳಿಸಿ ಅಂತ ಹೇಳ್ತಾ ಒಂದು ಗೀತೆಯ ಅಂತರ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೆಳಗರೆ ಗೇಮ್ ಶೋನಲ್ಲಿ ಕ್ವಿಜ್ ರಸಪ್ರಶ್ನೆ ಕೇಳ್ತಾ ಇದ್ದೀರಾ. ಇನ್ನು ಪ್ರಶ್ನೆ ಆಗಿತ್ತು, ಆಂಧ್ರಪ್ರದೇಶದಲ್ಲಿ ಯಾವ ಈ 4 ಆಯ್ಕೆಯಲ್ಲಿರುವಂತಹ ಯಾವ ಅಭಯಾರಣ್ಯ ಇಲ್ಲ ಅಂತ. ಕಿನ್ನೆರಸಾನಿ ವನ್ಯಜೀವಿ ಅಭಯಾರಣ್ಯ ನಾರ್ಕರ್ಲಿ, ಅಂದರೆ ಈ ಅಭಯಾರಣ್ಯ ಆಂಧ್ರಪ್ರದೇಶದಲ್ಲಿ ಇಲ್ಲ. ಇದು ಆಪ್ಷನ್ ಎ ಅಂತ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಿ, ಸರಿಯಾದ ಉತ್ತರ ನಿಮ್ಮದು ಆಯ್ಕೆಯದ್ದು ಅಂತ ಹೇಳ್ತಾ, ಇನ್ನು ಅನೇಕರು ತಪ್ಪು ಉತ್ತರವನ್ನು ಬರೆದು ಕಳಿಸ್ತಾ ಇದ್ದೀರಾ ಅಥವಾ ಕಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಾ. ಇನ್ಮೇಲೆ ಯಾರೆಲ್ಲ ಸಂದೇಶವನ್ನು ಕಳಿಸ್ತಾರೆ ಖಂಡಿತ ಅವರ ಮೆಸೇಜ್ಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ, ಸಮಯ 1:35:38 ಇನ್ನು ಯಾರೆಲ್ಲ ಸರಿ ಉತ್ತರವನ್ನು ಈಗಾಗಲೇ ಕಳಿಸಿದ್ದಾರೆ ಅವರ ಹೆಸರುಗಳನ್ನು ಒಮ್ಮೆ ನೋಡೋದಾದರೆ, ಅನೇಕರು ನಮಗೆ ಮೆಸೇಜ್ ಮಾಡ್ತಾ ಸರಿ ಉತ್ತರಗಳನ್ನು ಕಳಿಸಿದ್ದಾರೆ.

ಆಪ್ಷನ್ ಎ ಅಂತ ಯಾರೆಲ್ಲ ಕಳಿಸಿದ್ದೀರಿ ಅವರ ಉತ್ತರ ಸರಿಯಾಗಿದೆ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಹಾಗೆಯೇ ಗೆಳೆಯರಾದಂತಹ ನಂಬರ್ ಎಂಡಿಂಗ್ ವಿತ್ 38534 ಇವರ ಉತ್ತರ ಸರಿಯಾಗಿದೆ. ದಯಾನಂದ ಇವರ ಉತ್ತರ ಟಿ ಸಿ ಪಾಳ್ಯದಿಂದ ಸರಿಯಾಗಿದೆ. ಹಾಗೆಯೇ ಬೇರೆ ಮಾಹಿತಿಯನ್ನು ಕಳಿಸ್ಬೇಡಿ ಅಂತ ಹೇಳಿದ್ರೂ ಬೇರೆ ಬೇರೆ ಮಾಹಿತಿಗಳನ್ನು ಕಳಿಸುವಂತಹ ಪ್ರಯತ್ನ ಕೆಲವರು ಮಾಡ್ತಾ ಇದ್ದಾರೆ, ದಯವಿಟ್ಟು ಹಾಗೆ ಮಾಡಬೇಡಿ. ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿಯಿಂದ, ಹಾಗೆಯೇ ಅನಂತಮೂರ್ತಿ ಶೃಂಗೇರಿಯಿಂದ, ಇನ್ನು ಹಲವರು ಪ್ರಯತ್ನವನ್ನಂತೂ ಮಾಡಿದ್ದಾರೆ. ಕೆಲವರ ಉತ್ತರ ತಪ್ಪಾಗಿದೆ, ಹಾಗೆಯೇ ಇನ್ನು ಕೆಲವರದು ಸರಿಯಾಗಿದೆ. ಆಯ್ಕೆ ಮೂರು ಅಂತ ಹಲವರು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 2933 ಇವರ ಉತ್ತರ ಸರಿಯಾಗಿದೆ. ಎಸ್ ಎಂ ಶೋಭಾ ಅವರ ಉತ್ತರ ಹಾಸನದಿಂದ ಸರಿಯಾಗಿದೆ. ಹಾಗೆಯೇ ನಮಸ್ತೆ ಅಂತ ಜಿ ಇಂದ್ರಾ ಅವರು ಹೈದರಾಬಾದ್ನಿಂದ ಕಳಿಸಿದ್ದಾರೆ, ಉತ್ತರ ಸರಿಯಾಗಿದೆ. ಇನ್ನು ಗಂಗು ಪೂಜಾರಿ ಅವರು, ಹಾಗೆಯೇ ನಮಗಿನ್ನೂ ಒಂದು ಹಾಡಿನ ಅವಕಾಶ ಬೇಕು ಅಂತ ಇದ್ದಾರೆ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೀಡಿ ಖಂಡಿತ ನೀವು ಅಂತ ಹೇಳ್ತಾ ಗಾಯತ್ರಿ ಚಂದ್ರಶೇಖರ್ ಇವರು, ನೇತ್ರ ಅವರು ಕೆಂಗೇರಿಯಿಂದ, ಹಾಗೆಯೇ ಹಲವರು ಡಿಲೀಟ್ ಮಾಡ್ತಾ ಇದ್ದಾರೆ, ಅವರು ತಪ್ಪು ಉತ್ತರ ಕಳಿಸಿರಬಹುದು. ಮತ್ತು ವತ್ಸಲ ಅವರ ಉತ್ತರ ಸರಿಯಾಗಿದೆ. ಹಾಗೆಯೇ ರಾಘವೇಂದ್ರ ವಿಶ್ವಕರ್ಮ ಇವರು ಸಹ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಮೀರಾ ಸುಭಾಷ್ ಕುಲಕರ್ಣಿ ಇವರು ಸಹ ಕೆಂಗೇರಿಯಿಂದ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಲಿಂಗರಾಜು ಬೊಮ್ಮನಹಳ್ಳಿಯಿಂದ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಹಾಗೆಯೇ ವರಲಕ್ಷ್ಮಿ ಪೀಣ್ಯನಿಂದ, ಇನ್ಯಾರಿವರು ತಪ್ಪು ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಮಂಡ್ಯದ ಕಾವೇರಿ ನಗರದಿಂದ ರಾಘವೇಂದ್ರ ಮತ್ತು ಪ್ರಜ್ವಲ್ ಇವರ ಉತ್ತರ ಸರಿಯಾಗಿದೆ. ಹಾಗೆಯೇ ಪದ್ಮಜಾ ಭೀಡೆ ಇವರು ಹಂಪಿ ನಗರ ಬೆಂಗಳೂರಿನಿಂದ, ಇನ್ನು ದೇವಿ ಸಿಂಗ್ ಸರೋಜಾ ಸಿಂಗ್ ಇವರ ಉತ್ತರ ಸರಿಯಾಗಿದೆ. ಪೂರ್ಣಿಮಾ ಬೆಂಗಳೂರಿನಿಂದ, ಲಾಲ್ಬಾಗ್ ರಸ್ತೆಯಿಂದ, ತೆಲಂಗಾಣದಲ್ಲಿದೆ ಅದು ಅಂತ ಇವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್, ನಿಮಗೆ ಹೇಳಿದ್ದು ಪ್ರಶ್ನೆಗೆ ಉತ್ತರವನ್ನಷ್ಟೇ ಕೊಡಿ, ಬೇರೆ ಮಾಹಿತಿಯನ್ನು ದಯವಿಟ್ಟು ಕಳಿಸ್ಬೇಡಿ ಅಂತ. ಹಾಗೆಯೇ ವೇದಾ ಶೆಟ್ಟಿ ಕಾಳಾವರ

ಕುಂದಾಪುರ ಇಲ್ಲಿಂದ. ಹಾಗೆಯೇ ಇನ್ನು ಅನೇಕರ ಮೆಸೇಜ್ಗಳು ಈಗಾಗಲೇ ಹರಿದು ಬಂದಿದೆ. ಆಶಾ ಶ್ರೀನಿವಾಸ್ ಭಿನ್ನಿಪೇಟೆಯಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುಧಾಮೂರ್ತಿ ಕೆ ಹಳ್ಳಿ ಇಲ್ಲಿಂದ, ಇನ್ನು ಚೈತ್ರ ಡಿ ಎಂ ಕಮಲಾನಗರ ಇಲ್ಲಿಂದ ಕಳಿಸಿದ್ದಾರೆ. ಹಾಗೆಯೇ ಅನೇಕರು ಪ್ರಯತ್ನವನ್ನು ಮಾಡಿದ್ದಾರೆ. ಮಾನಸ ಅವರ ಮೆಸೇಜ್ ಬಂದಿದೆ. ಹನುಮಂತಪ್ಪ ಮಡಿವಾಳರ ಜಗಳೂರಿನಿಂದ ಸಂದೇಶ ಕಳಿಸಿರುವ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆಯನ್ನು ಕೇಳ್ತಾ ಜೊತೆಗೆ ನಿಮ್ಮ ಉತ್ತರ ಬೇಗ ಬೇಗ ಹರಿದು ಬರಲಿ. ದಯವಿಟ್ಟು ಪ್ರಶ್ನೆಗೆ ಅಂದರೆ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಬಿಟ್ಟು ಬೇರೆ ಮಾಹಿತಿಯನ್ನು ಬರೆದು ಕಳಿಸಬೇಡಿ. ಯಾಕೆಂದರೆ ಅನೇಕರು ಅನೇಕ ಬೇರೆ ಬೇರೆ ಮಾಹಿತಿಯನ್ನು, ಅದರ ಸುತ್ತಮುತ್ತ ಆ ಕಡೆ ಈ ಕಡೆ ಇರುವಂತಹ ಎಲ್ಲ ಮಾಹಿತಿಯನ್ನು ಬರೆದು ಕಳಿಸುವಂತಹ ಪ್ರಯತ್ನ ಮಾಡ್ತಾರೆ. ಹಾಗೆ ಮಾಡಬೇಡಿ ಅಂತ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ, ಯಾಕೆಂದರೆ ಸಾಕಷ್ಟು ಸಂದೇಶಗಳು ಬರುತ್ತೆ, ಕೆಲವರದು ಮಿಸ್ ಆಗುತ್ತೆ. ಹಾಗಾಗಿ ನೀವು ಬೇರೆ ಬೇರೆ ಮಾಹಿತಿಯನ್ನು ಕೊಟ್ಟಾಗ ಅದು ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ, ನಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ. ಕೆಲವರು ಡಿಲೀಟ್ ಮಾಡ್ತಾರೆ, ಕೆಲವರು ಟೈಪಿಂಗ್ ಅಂತ ಬರ್ತಾ ಇರುತ್ತೆ. ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ. ಇನ್ನು ನಮಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಲೇಡಿ ಇದು ಏನದು ಸೀರೆಗಳಂದರೆ ಬಹಳ ಇಷ್ಟ, ಅದರಲ್ಲೂ ರೇಷ್ಮೆ ಸೀರೆ ಅಂದರೆ ಇನ್ನೂ ಇಷ್ಟ. ಇನ್ನು ರೇಷ್ಮೆ ಸೀರೆಗೆ, ಸಾಂಪ್ರದಾಯಿಕ ರೇಷ್ಮೆ ಸೀರೆಗಳಿಗೆ ಯಾವ ನಗರ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ? ಇದಕ್ಕೊಂದು ಸಣ್ಣ ಸುಳಿವು ಏನಂದರೆ ನಮ್ಮ ಪಕ್ಕದ ರಾಜ್ಯದ ನಗರ ಇದು. ಓಕೆನಾ? ನಮ್ಮ ರಾಜ್ಯದಲ್ಲ, ನಮ್ಮ ಪಕ್ಕದ ರಾಜ್ಯದ ಯಾವ ಊರು ರೇಷ್ಮೆ ಸೀರೆಗಳಿಗೆ ಬಹಳ ದೊಡ್ಡ ಒಂದು ಕೇಂದ್ರ ಆಗಿದೆ, ಹಾಗೆಯೇ ಪ್ರಸಿದ್ಧಿಯನ್ನು ಪಡೆದಿದೆ, ಯಾವ ಊರು ಅಂತ ನಮಗೆ ಬರೆದು ಕಳಿಸ್ಬೇಕು.

ಒಂದು ಹಾಡು ಪ್ರೀತಿಯನ್ನ ಪ್ರೀತಿಯಲ್ಲಿ ತೇಲಿ ಬಂತು, ಸಾಲು ಸಾಲು ಪ್ರೀತಿಯನ್ನ ಹೊತ್ತಿ ತಂತು. ಇನ್ನು ಯಾರೆಲ್ಲ ಸರಿ ಉತ್ತರವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ಇನ್ನೂ ಹಲವರು ಈಗಲೂ ಉತ್ತರವನ್ನು ಕಳಿಸ್ತಾನೆ ಇದ್ದಾರೆ. ಬಹುತೇಕರ ಉತ್ತರಗಳು ಸರಿ ಇದೆ, ಕೆಲವ್ರದ್ದು ತಪ್ಪಿದೆ, ಕೆಲವರು ಅರ್ಧ ಹೆಸರನ್ನು ಬರೆದು ಕಳಿಸಿದ್ದಾರೆ. ದಯವಿಟ್ಟು ನಿಮ್ಮ ಉತ್ತರ ಪೂರ್ತಿಯಾಗಿರಬೇಕು. ಯಾರೆಲ್ಲ ಪೂರ್ತಿ ಹೆಸರನ್ನು ಬರೆದಿದ್ದೀರಿ ಅವರ ಉತ್ತರಗಳನ್ನು ತೆಗೆದುಕೊಳ್ಳಲಾಗತ್ತೆ ಅಂತ ಹೇಳ್ತಾ ಪ್ರಶ್ನೆಯನ್ನು ಮತ್ತೊಮ್ಮೆ ತಿಳಿಸ್ತಾ ಉತ್ತರವನ್ನು ತಿಳಿಸೋಣ. ಇನ್ನು ಪ್ರಶ್ನೆ ಆಗಿತ್ತು, ನಮ್ಮೆಲ್ಲ ವಿವಿಧ ಭಾರತೀಯ ಮಹಿಳಾ ಕೇಳುಗರಿಗೆ ಬಹಳ ಅಚ್ಚುಮೆಚ್ಚು ಅಂದರೆ ರೇಷ್ಮೆ ಸೀರೆ ಅಥವಾ ಸೀರೆಗಳು. ಸೀರೆಗಳಲ್ಲಿ ಬಹಳ ಮುಖ್ಯ ಅಂದರೆ ರೇಷ್ಮೆ ಸೀರೆ, ಅದು ನಮ್ಮ ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಒಂದು. ಎಲ್ಲರಿಗೂ ಇಷ್ಟ ಆಗುತ್ತೆ ರೇಷ್ಮೆ ಸೀರೆ, ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ತುಸು ಕಾಸ್ಟ್ಲಿ ಇರುತ್ತೆ, ಆದರೂ ನಮ್ಮ ನೆರೆ ರಾಜ್ಯ ಪಕ್ಕದ ರಾಜ್ಯದ ಯಾವ ಊರು ಸಾಂಪ್ರದಾಯಿಕ ರೇಷ್ಮೆ ಸೀರೆಗಳಿಗೆ ಪ್ರಸಿದ್ಧವಾಗಿದೆ? ಯಾವ ನಗರ, ಯಾವ ಊರು ಸಾಂಪ್ರದಾಯಿಕ ರೇಷ್ಮೆ ಸೀರೆಗಳಿಗೆ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ? ಕರ್ನಾಟಕದಿಂದ ಅನೇಕ ಮಂದಿ ಹೋಗ್ತಾರೆ ಮದುವೆ ಅನೇಕ ಸಮಾರಂಭಗಳಿಗೆ, ಸಭೆಗಳಿಗೆ ಅಥವಾ ಅವರ ಇಷ್ಟದ ಹಬ್ಬಗಳಿಗೆ ಅಲ್ಲಿ ಹೋಗಿ ಸೀರೆಯನ್ನು ತರೋದು ವಾಡಿಕೆಯಲ್ಲಿದೆ. ಇನ್ನು ಆ ಸೀರೆಗಳು ಬೆಂಗಳೂರಿನಲ್ಲೂ ಲಭ್ಯ ಇದೆ, ಆದರೆ ಅಲ್ಲಿಗೆ ಹೋಗಿ ಮೂಲ ಸ್ಥಾನದಲ್ಲಿ ತಗೊಂಬಂದರೆ ಒಂದು ಖುಷಿಯೇ ಬೇರೆ. ಹಾಗಾಗಿ ಉತ್ತರವನ್ನು ಹೇಳೋಣ ಅನ್ನೋದಾದರೆ, ಕಾಂಚೀಪುರಂ ತಮಿಳ್ನಾಡಲ್ಲಿದೆ, ಕಾಂಚೀಪುರಂ ಸರಿಯಾದ ಉತ್ತರ. ಯಾರೆಲ್ಲ ಸರಿ ಉತ್ತರವನ್ನು ಬರೆದು ಕಳಿಸಿದ್ದೀರಾ ಅಂತ ನೋಡೋಣ. ಹಾಗೆಯೇ ಇನ್ಮೇಲೆ ಉತ್ತರ ಕಳಿಸೋರ ಸಂದೇಶಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ ಪೂರ್ತಿ ಹೆಸರು ಕಂಚಿ ಅಂತ ಕಳಿಸಿದರೆ ಖಂಡಿತ ತಗೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಕಾಂಚೀಪುರಂ ಪೂರ್ತಿ ಹೆಸರನ್ನು ಬರೆದಿರೋರು, ನಂಬರ್ ಎಂಡಿಂಗ್ ವಿತ್ 4180 1. ಹಾಗೆಯೇ ನೇತ್ರ ಅವರು ಕೆಂಗೇರಿಯಿಂದ, ವಿದ್ಯಾ ಶಿವಾನಂದ್ ಇವರು ಸರಿ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ಗೆಳೆಯರೊಬ್ಬರು ತಪ್ಪು ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಹಾಗೆಯೇ ಬೇರೆ ಬೇರೆ ಮಾಹಿತಿಯನ್ನು ಹಲವರು ಕಳಿಸ್ತಾ ಇದ್ದಾರೆ. ನಾವು ಏನೇ ವಿನಂತಿ ಮಾಡಿಕೊಂಡ್ರು ನಮಗೇನ್ರಿ ತಲೆ ಕೆಡಿಸ್ಕೊಳ್ಳೋದು ಯಾಕೆ, ಏನಾದ್ರು ಮಾಡ್ಕೊಳ್ಳಿ, ಒಟ್ಟು ನಾವು ಮೆಸೇಜ್ ಮಾಡೇ ಮಾಡ್ತೀವಿ ಅಂತ ನಿರ್ಧಾರ ಮಾಡ್ಕೊಂಬಿಟ್ಟಂಗಿದೆ. ಇರಲಿ, ಬೇರೆ ಮಾಹಿತಿಯನ್ನು ಬೇಡ ಓದ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಎಷ್ಟು ಸರಿ ಹೇಳಿದ್ರು ಹಾಗೆ ಮಾಡಿದ್ರೆ ಏನಂತ ಹೇಳೋದು. ತಮಿಳ್ನಾಡು ಗುರುರಾಜ್ ಸೋಮ್ಯಾಜಿ ಇವರು ಅಂದರೆ ಕಾಂಚೀಪುರಂ ಅಂತ ಸರಿ ಉತ್ತರವನ್ನು ಕಳಿಸಿದ್ದಾರೆ ಜ್ಞಾನ ಭಾರತಿಯಿಂದ. ಹಾಗೆಯೇ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಂತ ಇವರು ಅರ್ಧ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗಿ ಇಲ್ಲಿಂದ ಮುತ್ತಣ್ಣ ಶಿವಲಿಂಗ ಇಕ್ಕಳಿಕಿ ಇವರು ಸಹ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಬನಶಂಕರಿ ಇಕ್ಕಳಿಕಿ ಇವರು ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ದಯವಿಟ್ಟು ಹೆಸರುಗಳನ್ನು ಬರೆಯುವಾಗ ಸ್ವಲ್ಪ ಸರಿಯಾಗಿ ಬರೆದು ಕಳಿಸಿ. ಇನ್ನು ಅನೇಕರು ಬೇರೆ ಬೇರೆ ಹೆಸರುಗಳನ್ನು ಕಳಿಸಿದ್ದಾರೆ. ನಾನು ಪಕ್ಕದ ರಾಜ್ಯ ಅಂತ ಒಂದು ಸುಳಿವನ್ನು ನೀಡಿದ್ದೆ, ಹಾಗಾಗಿ ನಮ್ಮ ರಾಜ್ಯದ ಅಲ್ಲ. ಇನ್ನು ಬೇರೆ ಬೇರೆ ಮಾಹಿತಿಯನ್ನು ಬರೆದು ಕಳಿಸಿದ್ದಾರೆ. ವಸಂತ್ ಕುಮಾರ್ ವಾಸು ಇವರು ಹಾಸನದಿಂದ, ವಸಂತ್ ಕುಮಾರ್ ನಿಮ್ಮ ಹೆಸರು. ಹಾಗಾಗಿ ಸಿಂಧನೂರು ಇಲ್ಲಿಂದ ಪುಷ್ಪ ಇವರ ಮೆಸೇಜ್ ಬಂದಿದೆ. ಇನ್ನು ಸತೀಶ್ ಅವರ ಸಂದೇಶ ಸರಿಯಾಗಿದೆ. ಹಾಗೆಯೇ ವಾಣಿಶ್ರೀ ಎಸ್ ಎಂ ಶೋಭಾ ಇವರು ಹಾಸನಿಂದ, ಹಾಗೆಯೇ ಸಂಜನಾ ಮಹೇಶ್ ಹೊಸೂರಿನಿಂದ, ಸುಭಾನ್ ಕೋರಿ ಹಂಪಸ್ ಸಾಗರದಿಂದ ಅರ್ಧ ಹೆಸರನ್ನು ಬರೆದು ಕಳಿಸ್ಬಿಟ್ಟಿದ್ದಾರೆ.

ನೀಲಕಂಠ ಇವರು, ಹಾಗೆಯೇ ಶಂಕರಘಟ್ಟ ಇಲ್ಲಿಂದ ರಾಜು ಅವರ ಸಂದೇಶ, ಗಾಯತ್ರಿ ಚಂದ್ರಶೇಖರ್, ವೇದ ಶೆಟ್ಟಿ ಇವರ ಉತ್ತರ ಪೂರ್ತಿಯಾಗಿಲ್ಲ. ಹಾಗೆಯೇ ಕಮಲಾಪುರ ನೆಲಮಂಗಲ ಇಲ್ಲಿಂದ ಚೈತ್ರ ಡಿ ಎಂ ಅವರು, ಸದಾಶಿವ ಹುಲಗೂರು ಅವರು ಹಾಗೆಯೇ ನಮಗೆ ಮೆಸೇಜ್ ಮಾಡಿದ್ದಾರೆ. ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಇವರು, ದಯವಿಟ್ಟು ಒಂದೇ ಸಾಲಲ್ಲಿ ನಿಮ್ಮ ಉತ್ತರ ನಿಮ್ಮ ಹೆಸರು ಬೇರೆ ಮಾಹಿತಿಯನ್ನು ಕಳಿಸ್ಬೇಡಿ, ಪದೇ ಪದೇ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಚಂದ್ರಿಕಾ ಜಗನ್ನಾಥ್ ನೇರಳಗುಂಡಿ ಇಲ್ಲಿಂದ, ಚಂದು ಅವರು ಬೆಂಗಳೂರಿನಿಂದ, ಸೋಮಶೇಖರ್ ಸೊಲ್ಲಾಪುರದಿಂದ, ಜಿ ಇಂದಿರಾ ಅವರು, ಹಾಗೆಯೇ ಶಿವಮೊಗ್ಗ ಇಲ್ಲಿಂದ ತುಕಾರಾಮ್ ಅವರು, ನಾಗರಾಜ್ ಅವರು ಬನ್ನೂರಿನಿಂದ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಹಾಗೆಯೇ ಗೀತಾ ಕಾವೇರಪ್ಪ ಇವರ ಸಂದೇಶ ಹರಿದು ಬಂದಿದೆ. ವರಲಕ್ಷ್ಮಿ ಪೀಣ್ಯನಿಂದ, ಹೆಚ್ ಕುಮಾರ್ ಜೋಗಿಹಳ್ಳಿ ಇಲ್ಲಿಂದ, ಇನ್ನು ಬಹುತೇಕರ ಸಂದೇಶ ಒಂದು ಹಾಡಿನ ಅಂತರ. ಹಾಡಿಗೂ ಮುನ್ನ ಮತ್ತೊಂದು ಪ್ರಶ್ನೆಯನ್ನು ಕೇಳಿಬಿಡ್ತೀನಿ, ಅಥವಾ ಇನ್ನೊಂದು ಎರಡು ಮೂರು ಸಂದೇಶ ಇದೆ ಹೇಳ್ಬೋಣ. ಆಶಾ ಶ್ರೀನಿವಾಸ್ ಅವರು ಭಿನ್ನಿಪೇಟೆಯಿಂದ, ಮಂಜು ಕೆ ಅವರು, ರಾಧಾ ಹಿರಿಯಣ್ಣ ಇವರು, ಇನ್ನು ಕೆಲವರು ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ, ಹಾಗೆ ಮಾಡಬೇಡಿ. ಅಂಕುಶ್ ಇವರ ಬನಹಟ್ಟಿಯಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಸಂದೇಶ ಕಳಿಸಿರುವ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ, ಯಾಕೆಂದರೆ ಇನ್ನು 10 ನಿಮಿಷದ ಕಾಲಾವಕಾಶ ಇದೆ. ಪ್ರಶ್ನೆಯನ್ನು ಕೇಳಿ ನೀವು ಉತ್ತರವನ್ನು ನೀಡಲಿಕ್ಕೆ ಸಮಯ ಕಡಿಮೆ ಇರುತ್ತೆ. ಹಾಗಾಗಿ ಮುಂದಿನ ಪ್ರಶ್ನೆ ತುಂಬ ಸುಲಭವಾಗಿದೆ. ನಮ್ಮ ಮತ್ತೊಂದು ಪಕ್ಕದ ರಾಜ್ಯ ಕೇರಳದ ರಾಜಧಾನಿ ಯಾವುದು? ಕೇರಳ ರಾಜ್ಯದ ರಾಜಧಾನಿ ಕ್ಯಾಪಿಟಲ್ ಸಿಟಿ ಯಾವುದು? ಹಾಗೆಯೇ ಮತ್ತೊಂದು ಪ್ರಶ್ನೆ ಇದಕ್ಕೆ ಅಟ್ಯಾಚ್ಡ್ ಆಗಿರುವಂಥದ್ದು, ಕೇರಳ ರಾಜ್ಯದ ಅತಿ ಉದ್ದವಾದ ನದಿ ಯಾವುದು? ಕೇರಳ ರಾಜ್ಯದ ಕ್ಯಾಪಿಟಲ್ ಸಿಟಿ, ರಾಜಧಾನಿ ಯಾವುದು, ಹಾಗೆಯೇ ಅತಿ ಉದ್ದವಾದ ನದಿ ಯಾವುದು? ಇವೆರಡನ್ನು ಬರೆದು ನಿಮ್ಮ ಹೆಸರು ಬೇರೆ ಮಾಹಿತಿ ಯಾವುದು ಕಳಿಸ್ಬೇಡಿ, ಬೇಗ ಬೇಗ ಸಂದೇಶವನ್ನು ಕಳಿಸಿ. ಆರಾಮಾಗಿ ಸಂದೇಶವನ್ನು ಹಾಡನ್ನು ಕೇಳ್ತಾ ಕಳಿಸಿ ಅಂತ ಆರಾಮಾಗಿರಿ ಸುಬ್ಬಲಕ್ಷ್ಮಿ. ಈ ಹಾಡು ಪ್ರಸಾರ ಆಗ್ತಿದೆ ಸಂತೋಷ್ ಬೆಂಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

ಲೈಫ್ ಲಾಂಗ್ ಜೊತೆಗೆ ಇರ್ತೀನ್ರಿ ಅಂತ ಹೇಳ್ತಾ ಇದ್ದಾರೆ ಈ ಸತ್ಯ. ನಮ್ಮ ಇವತ್ತಿನ ಗೇಮ್ ಶೋ ಕ್ವಿಜ್ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂತಹ ಅಥವಾ ಹೇಳುವಂತಹ ಸಮಯ ಬಂತು. ಪ್ರಶ್ನೆ ಆಗಿತ್ತು, ಕೇರಳ ರಾಜ್ಯದ ರಾಜಧಾನಿ ಯಾವುದು, ಕ್ಯಾಪಿಟಲ್ ಸಿಟಿ ಯಾವುದು ಅಂತ. ಹಾಗೇನೆ ಮತ್ತೊಂದು ಪ್ರಶ್ನೆ ಅದಕ್ಕೆ ಅಟ್ಯಾಚ್ಡ್ ಆಗಿ, ಕೇರಳದ ಅತಿ ಉದ್ದವಾದ ನದಿ ಯಾವುದು ಅಂತ ಆಗಿತ್ತು. ಇನ್ನು ಕ್ಯಾಪಿಟಲ್ ಸಿಟಿ ರಾಜಧಾನಿಯ ಹೆಸರು ತಿರುವನಂತಪುರಂ ಅಂತ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಿ ನಿಮ್ಮ ಉತ್ತರ ಸರಿಯಾಗಿದೆ. ಹಾಗೆಯೇ ಪೆರಿಯಾರ್ ನದಿ, ಈ ಒಂದು ನದಿಯ ಹೆಸರು, ಅತಿ ಉದ್ದವಾದ ಕೇರಳದ ನದಿ ಇದು. ಈ ಬಗ್ಗೆ ಯಾರು ಸಂದೇಶವನ್ನು ಸರಿಯಾಗಿ ಕಳಿಸಿದ್ದೀರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಅನೇಕರ ಮೆಸೇಜ್ಗಳು ಹರಿದು ಬಂದಿದೆ. ಯಾಕೆಂದರೆ ಬಹುತೇಕ 60-70 ಹೆಚ್ಚು ಸಂದೇಶಗಳು ಬಂದಿದೆ ಅಂತ ಭಾವಿಸ್ತೀನಿ. ಹಾಗಾಗಿ ಮೆಸೇಜ್ ಮಾಡಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಕೆಲವರು ವಾಯ್ಸ್ ಮೆಸೇಜ್ ಹಾಕುವಂತಹ ಪ್ರಯತ್ನ ಮಾಡಿದ್ದಾರೆ, ದಯವಿಟ್ಟು ವಾಯ್ಸ್ ಮೆಸೇಜ್ನ ಕಳಿಸ್ಬೇಡಿ. ನಿಮ್ಮ ಸಂದೇಶ ಸ್ಫುಟವಾಗಿ ನಾರ್ಮಲ್ ಮೆಸೇಜ್ ಆಗಿರಲಿ ಅಂತ ಹೇಳ್ತಾ, ಸಂದೇಶ ಕಳಿಸಿರುವ ಎಲ್ಲರಿಗೂ ಮುಖ್ಯವಾಗಿ ನೋಡೋದಾದರೆ ಪುಷ್ಪ ಬಸವರಾಜ್ ಅವರು, ಹಾಗೇ ಎ ಹರಿಹರನ್ ಅವರು ಅರ್ಧ ಅಂದರೆ ಒಂದು ಪ್ರಶ್ನೆಗೆ ಉತ್ತರ ಕಳಿಸಿದ್ದಾರೆ, ಇನ್ನು ಕೆಲವರು ಒಂದು ಪ್ರಶ್ನೆಗೆ ಉತ್ತರ ತಪ್ಪು ಒಂದು ಪ್ರಶ್ನೆ ಸರಿ ಕಳಿಸಿದ್ದಾರೆ. ಹೇಗೆ ತಗೊಳ್ಳೋದು, ಬಹುತೇಕರ ಉತ್ತರಗಳು ಸರಿಯಾಗಿದೆ ಅಂತ ಅಂದ್ಕೊಳ್ಳೋಣ. ನಿಮ್ಮೆಲ್ಲರ ಪ್ರಯತ್ನಕ್ಕೆ ಜೋರಾದ ಚಪ್ಪಾಳೆಯನ್ನು ನೀಡ್ತಾ, ಚಪ್ಪಾಳೆ ಜೊತೆಗೆ ಒಂದು ಹಾಡು ನಿಮಗಾಗಿ ಪ್ರಸಾರ ಆಗುತ್ತೆ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ. ಅಧ್ಯಕ್ಷ ಚಿತ್ರದ ಈ ಗೀತೆ ಎಲ್ಲ ಸರಿ ಉತ್ತರ ನೀಡಿರುವ ನಮ್ಮ ಕೇಳುಗರಿಗೆ

0: In badminton, Indian shuttlers began their campaign at the Korea Masters, a BWF Super 300 tournament in South Korean city of Asansi today. Men's doubles pair of Krishna Prasad Garaga and Prithvi Krishnamurthy Roy has progressed to the second round after defeating Thai combination in the opening round. Tushar Suvir lost to Shogo Ogawa of Japan 21-10, 21-17 in the qualifiers round of men's singles. In women's doubles, Shruti Mishra and Priya Konjingbaum have bowed out of the tournament. And now before we end the bulletin, the headlines once again. Parliament remains gridlocked as repeated protests by opposition members over various issues disrupt proceedings in both houses. Flood situation continues to improve in Odisha as water levels in major rivers recede. Tamil Nadu opposition leader Udayanidhi Stalin taken into police custody over controversial remarks. Unrest mounts in POJK after Pakistani forces opened fire on unarmed civilians in Bagh district. Fresh shipping attack in Strait of Hormuz deepens uncertainty over peace talks between US and Iran to end the war. And Indian shuttlers begin campaign at Korea Masters Badminton Tournament in Assam. And with that, we end the midday news.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನೀಗ ಕೇಳಿ ಕಾರ್ಯಕ್ರಮ ಸ್ಪಂದನ. ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ನಮ್ಮ ಜೊತೆ ಮಾತನಾಡಬಹುದು ಅಂತ ಹೇಳ್ತಾ ನಮ್ಮ ದೂರವಾಣಿ ಸಂಖ್ಯೆ ಒಮ್ಮೆ ನೋಟ್ ಮಾಡ್ಕೊಳ್ಳಿ. 0802-23-7788. ಹಾಗೆಯೇ ಮತ್ತೊಂದು ದೂರವಾಣಿ ಸಂಖ್ಯೆ 0802-23-7799. ಇನ್ನು ನಿಮ್ಮೆಲ್ಲರಿಗೂ ಸ್ಪಂದನ ಕಾರ್ಯಕ್ರಮಕ್ಕೆ, ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮ ನಿರ್ವಾಹಕರಾದಂತಹ ಕೃಷ್ಣಪ್ಪ ಅವರಿದ್ದಾರೆ. ನಮಸ್ಕಾರ.
2: ನಮಸ್ಕಾರ ಸುನೀಲ್ ಅವರೇ.
1: ಕೃಷ್ಣಪ್ಪ ಅವರು, ಏನ್ ಸಮಾಚಾರ, ಹೇಗಿದ್ದೀರಾ?
2: ಎಲ್ಲ ನಾರ್ಮಲ್ ಆಗಿದ್ದೀವಿ, ಎಲ್ಲ ಖುಷಿಯಾಗಿದ್ದೀವಿ.
1: ಖುಷಿಯಾಗಿದ್ದೀರಿ.
2: ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಸುಮಾರು ಜನಗಳು ಈಗಾಗಲೇ ಏನು ಮೇಲ್ ಮುಖಾಂತರ ಸಂದೇಶಗಳನ್ನು ಕಳಿಸಿದ್ದಾರೆ. ಆ ಒಂದೊಂದು ಸಂದೇಶಗಳನ್ನು ಓದ್ತೀರಾ, ಏನ್ ಕಳಿಸಿದ್ದಾರೆ ಅಂತ?
1: ಖಂಡಿತ ಓದೋಣ. ಅದಕ್ಕೂ ಮುನ್ನ ನಿಮ್ದು ಊಟ ಆಯ್ತು ಅಂತ ಅನ್ಕೋತೀನಿ. ನಿಮ್ ಮುಖ ನೋಡಿದ್ರೆ ನಗ್ತಾ ಇದೀರಿ, ಊಟ ಮಾಡಿದಿರಿ.
2: ಊಟ ಆಯ್ತು, ಸ್ವಲ್ಪ ಮಟ್ಟಿಗೆ ವಾಯುವಿಹಾರನ ಆಯ್ತು.
1: ವಾಯುವಿಹಾರ ಆಯ್ತು,
2: ಆಗಿಲ್ಲ ಅನ್ಸುತ್ತೆ.
1: ಇನ್ನು ನಮ್ಮ ಕೇಳಗ್ರೆಲ್ಲರದು ಊಟ ಆಯ್ತು ಅಂತ ಅಂದ್ಕೊಳ್ತಾ, ಕೃಷ್ಣಪ್ಪ ಅವ್ರು ಯಾವಾಗ್ಲೂ ಒಂದ್ ಜೋಕ್ ಮುಖಾಂತರ ಕಾರ್ಯಕ್ರಮ ಪ್ರಾರಂಭ ಮಾಡೋರು, ಇವತ್ತು ನೋಡೋಣ ಹೇಳ್ತಾರ ಜೋಕನ್ನ ಅಂತ. ಇರ್ಲಿ, ಇನ್ನು ಸಂದೇಶಗಳನ್ನ ನೋಡೋದಾದ್ರೆ, ಅನೇಕರು ನಮಗೆ ಮೆಸೇಜ್ಗಳನ್ನ ಮಾಡ್ತಾ ಇರ್ತಾರೆ, ಕೆಲವರು ರಿಪೀಟೆಡ್ ಅದೇ ಸಂದೇಶಗಳನ್ನ ಕೇಳ್ತಾ ಇರ್ತಾರೆ, ಅದೇ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಇಲ್ಲೊಬ್ರು ನಮ್ಮ ಮಹಾಲಿಂಗಪ್ಪ ಜಾಲ್ವಾದಿ, ಇವ್ರು ಹೇಳ್ತಾ ಇದ್ದಾರೆ, ಶನಿವಾರ ಭಾನುವಾರ ಪ್ರಸಾರ ಮಾಡುವ ಸಂದೇಶ ನಮಗೆ ಸಂಗೀತ ನಿಮಗೆ, ಕಾರ್ಯಕ್ರಮದ ಎರಡನೇ ಗೀತೆಯಿಂದ ನೀವು ಸಂದೇಶವನ್ನ ಪರಿಗಣಿಸ್ತೀರಿ. ಕಾರಣ ಗೊತ್ತಾಗ್ತಾ ಇಲ್ಲ, ಮೊದಲೇ ಸಮಯದ ಅಭಾವ ಇರೋದ್ರಿಂದ ಆದಷ್ಟು ಬೇಗ ಬೇಗ ಹೆಚ್ಚಿನ ಚಿತ್ರಗೀತೆಗಳನ್ನ ಪ್ರಸಾರ ಮಾಡಿದ್ರೆ ಒಳ್ಳೆಯದು ಅಂತ.
2: ಇಲ್ಲ, ನಾವು ಆದಷ್ಟು ಮಟ್ಟಿಗೆ ಹೆಚ್ಚಿನ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಅವ್ರು ಏನು ಸಂದೇಶಗಳನ್ನು ಕಳಿಸ್ತಾರೆ, ಆ ಸಂದೇಶಗಳಿಗೆ ಅನುಗುಣವಾಗಿ ನಾವು ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಿದ್ದೀವಿ. ಯಾಕಂತಂದ್ರೆ ವಿವಿಧ ಭಾರತಿ ಇರೋದೇ ನಮ್ಮ ಜನರಿಗೆ, ನಮ್ಮ ಕೇಳುವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮನರಂಜನೆ ನೀಡುವಂಥದ್ದು, ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡಿ ಅವ್ರಿಗೆ ಖುಷಿ ಕೊಡುವಂಥದ್ದು. ನಿಜ ತಾನೆ?
1: ಹಾಗಾಗಿ
2: ನೋಡೋಣ ಅವರು ಏನು
1: ಅವ್ರು ಹೇಳ್ತಾ ಇರೋದು. ಇಷ್ಟೇ, ಕಾರ್ಯಕ್ರಮದ ಪ್ರಾರಂಭದಲ್ಲೇ ನಮ್ಮ ಗೀತೆ ಮುಖಾಂತರನೇ ಪ್ರಾರಂಭ ಮಾಡಿ ಅಂತ. ಎರಡನೇ ಗೀತೆಯಾಗಿ ಯಾಕೆ ಮಾಡ್ತೀರಿ, ಫಸ್ಟ್ ನಿಮ್ ಹಾಡು ಹಾಕ್ತೀರಿ, ಒಂದ್ ಹಾಡು ಹಾಕ್ಬಿಡ್ತೀರಿ, ಆ ನಂತರ ಯಾಕೆ ಮಾಡ್ತೀರಿ, ಫಸ್ಟ್ ಗೀತೆನೆ ನಮ್ದೇ ಹಾಕಿ ಅಂತ ಅವ್ರು ಹೇಳೋದು.
2: ಸ್ಟಾರ್ಟಿಂಗ್ ನಾವು ಅವ್ರ ಸಂದೇಶಗಳನ್ನ ನಾವು ಏನು ರಿಸೀವ್ ಮಾಡ್ಕೋಬೇಕಲ್ವ?
1: ಹೌದು,
2: ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ.
1: ಆಮೇಲೆ ಇನ್ನೊಂದು ಕೃಷ್ಣಪ್ಪ ಅವರು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು, ಯಾಕೆಂದ್ರೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಕ್ ಮುಂಚೆನೆ ಅವ್ರ ಸಂದೇಶ ತೆಗೆದುಕೊಳ್ಳೋದು ತಪ್ಪಾಗತ್ತೆ.
2: ಹೌದು,
1: ಯಾಕಂದ್ರೆ ಮಾಡಿದ್ಮೇಲೆ ಮೆಸೇಜ್ ಮಾಡಿರ್ತಾರೆ, ಅವ್ರು ಕೇಳ್ತಾರೆ ಯಾಕ್ರಿ ಅವ್ರು ತಗೊಂಡ್ರಿ ಅಂತ.
2: ಒಂದು ನಾವು ಅನೌನ್ಸ್ಮೆಂಟ್ ಏನೇನು ಕೊಡ್ಬೇಕು,
1: ಹೌದು,
2: ಕಾರ್ಯಕ್ರಮದ ಒಂದು ಶೀರ್ಷಿಕೆ ಏನಿದೆ ಮತ್ತೆ ನಮ್ಮ ಕಾರ್ಯಕ್ರಮದ ರೂಪರೇಷೆಗಳೇನಿದೆ ಅಂತ ಹೇಳಿ ಅವ್ರಿಗೆ ನಾವು ಅನೌನ್ಸ್ಮೆಂಟ್ ಕೊಡ್ಬೇಕು.
1: ಯಾವುದೇ ಕಾರ್ಯಕ್ರಮಕ್ಕೂ ಒಂದು ಫಾರ್ಮೆಟ್ ಇರುತ್ತೆ, ಆ ಫಾರ್ಮೆಟ್ ಅನ್ನ ಖಂಡಿತ ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ.
2: ಖಂಡಿತ.
1: ಇನ್ನು ಗೆಳೆಯರೊಬ್ರು ರೋಹಿತ್, ಇವರು ಮುನಿಯಪ್ಪ, ರೋಹಿತ್ ಮುನಿಯಪ್ಪ ಅವ್ರ ಪೂರ್ತಿ ಹೆಸರು. ಅವ್ರು ಹೇಳ್ತಾ ಇದ್ದಾರೆ ಒಂದು ಸ್ಪೆಷಲ್ ಕಾರ್ಯಕ್ರಮ ಕೆ ಎಸ್ ಚಿತ್ರ ಅವ್ರ ಬಗ್ಗೆ ಮಾಡಿದ್ರೆ ಖುಷಿ ಆಗತ್ತೆ ಅಂತ.
2: ಖಂಡಿತ, ಕೆ ಎಸ್ ಚಿತ್ರ

0: ಅವ್ರ ಬಗ್ಗೆ ಮಾಡಿದ್ರೆ ಖುಷಿ ಇರುತ್ತೆ. ಜೊತೆಗೆ ನಾವು ಚಿತ್ರ ಅವ್ರನ್ನ ಕರಿಬೇಕಂತ ಕೂಡ ನಾವು ತುಂಬಾ ಒಂದು ಪ್ರಯತ್ನದಲ್ಲಿದ್ದೀವಿ. ಅಂತಹ ಮಹಾನ್ ಕಲಾವಿದರನ್ನ ಕರೆಸಬೇಕು ಅಂಥೇಳಿ ಸುಮಾರು ಕಲಾವಿದರ ಒಂದು ವೇದಿಕೆ ನಮ್ಮ ಆಕಾಶವಾಣಿ ವಿವಿಧ ಭಾರತಿ. ಹಲವಾರು ಜನ ಜಾನಕಮ್ಮ ಅವರಿಂದ ಹಿಡಿದು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಂದ ಹಿಡಿದು ವಾಣಿ ಜಯರಾಮ್ ಅವರಿಂದ ಹಿಡಿದು ಎಲ್ಲ ಕಲಾವಿದರನ್ನ ನಾವು ಕರೆಸಿ ನಮ್ಮ ಸ್ಟುಡಿಯೋಗೆ ಅವ್ರ ನೇರ ಅವರ ಒಂದು ಧ್ವನಿಮುದ್ರಣವನ್ನು ಮಾಡಿ ನಾವು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದ್ದೀವಿ. ಕೆಲವೊಂದು ನೇರ ಕಾರ್ಯಕ್ರಮಗಳನ್ನು ಕೂಡ ನಾವು ಅವ್ರಿಗೆ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಯಾರು ನಮ್ಮ ಚಿತ್ರ ಅವರು ಬರುವ ಏನು ಇಲ್ಲಿಗೆ ನಮ್ಮ ಆಕಾಶವಾಣಿಗೆ ಬರುವಂತಹ ಒಂದು ಸಂದರ್ಭ ಬಂದ್ರೆ ಅವ್ರನ್ನ ನೇರನೇ ನಾವು ಅವ್ರ ಬಗ್ಗೆ ಕಾರ್ಯಕ್ರಮ ಮಾಡೋದಲ್ಲ, ಅವ್ರನ್ನೇ ಕರೆದು ನಾವು ಕಾರ್ಯಕ್ರಮ ಮಾಡೋಣ. ಅವ್ರ ಮುಖದ
1: ಇದು ಹೇಗೆ ಅಂದ್ರೆ ಒಂದು ಲಾಡು ಬೇಕು ಅಂತ ಅವ್ರು ಕೇಳ್ತಾ ಇದಾರೆ, ನೀವು ಎರಡು ಲಾಡು ಮತ್ತೊಂದು ಲಾಡು ಬಿತ್ತ ಅಂತ.
0: ಹೌದೌದು, ಅವ್ರ ಬಗ್ಗೆ ನಾವು ಕಾರ್ಯಕ್ರಮ ಮಾಡಕ್ಕಿಂತ
1: ಅವ್ರನ್ನೇ ಕರೆಸ್ಬಿಟ್ರೆ ಇನ್ನೂ ಖುಷಿ ಆಗುತ್ತೆ.
0: ಅವರೇ ಕಾರ್ಯಕ್ರಮ ನಡೆಸ್ಕೊಟ್ರೆ ಎಷ್ಟಂದ, ಎಷ್ಟು ಸೊಗಸಾಗಿರುತ್ತೆ.
1: ಆದಷ್ಟು ಬೇಗ ಈ ಕಾರ್ಯಕ್ರಮ ಮಾಡಿ ಕೃಷ್ಣ ಪೊರೆ, ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ
0: ಇವರ ಒಂದು ಸಲಹೆಗೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು.
1: ಖಂಡಿತ,
0: ಒಂದು ಇಮೇಲ್ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ.
1: ರೋಹಿತ್ ಅವ್ರಿಗೆ ಪ್ರೀತಿಯ ಧನ್ಯವಾದಗಳು. ನೋಡಿ, ನೀವು ಒಂದು ಕೇಳಿದ್ರಿ, ನಮ್ಮ ಕೃಷ್ಣಪ್ಪ ಅವರು ಎರಡು ಮೂರು ಉತ್ತರಗಳನ್ನು ನೀಡಿ ಬೋನಸ್ ಕೊಟ್ಟಿದ್ದಾರೆ.
0: ಮೊನ್ನೆ ತಾನೆ ನಮ್ಮ ಹಿರಿಯ ಕಲಾವಿದರಾದಂತಹ ಯಾರು
1: ಯಾರ ಬಗ್ಗೆ ಜಾನಕಿ ಅವರು
0: ಮೊನ್ನೆ ಒಂದು ಕಳೆದ ವಾರ ಸೊ ರಾಮಚಂದ್ರ ಅವರು ಹಿರಿಯ ಕಲಾವಿದರು ರೂಪ ರಾಮಚಂದ್ರ ಅವರು, ರಾಧಾ ರಾಮಚಂದ್ರ ಅವರು ಸೊ ಬಂದು ಇದೇ ನಮ್ಮ ಸ್ಟುಡಿಯೋಗೆ ಪರಿಮಳದಲ್ಲಿ ಒಂದು ಗಂಟೆಗಳ ಕಾಲ ನಿರಂತರವಾಗಿ ಕೂತು ಅವರು ಸುಮಾರು 200 ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಕಿರುತೆರೆ ಎಲ್ಲಿ ಹೆಚ್ಚು ಒಂದು ಅವರು ಏನು
1: ಸಕ್ರಿಯರಾಗಿದ್ದಾರೆ,
0: ತುಂಬಾ ನಾಟಕಗಳಲ್ಲಿ ಮಾಡಿದ್ದಾರೆ. ಅವ್ರಿಗೆ 84 ಈಗಲೂ ಕೂಡ ಎಷ್ಟೊಂದು ಲವಲವಿಕೆಯಿಂದ ಎಷ್ಟೊಂದು ಉತ್ಸಾಹದಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾವು ಅಂಥ ಕಲಾವಿದರನ್ನೆಲ್ಲ ನಾವು ಕರೆಸ್ತಾ ಇರ್ತೀವಿ. ಆದಷ್ಟು ಕೂಡ ಇನ್ನು ಹಬ್ಬ ಹರಿದಿನಗಳು ಇನ್ನು ಆರಂಭವಾಗುವಂತಹ ಒಂದು ಸನ್ವೇ ಮುಂದೆ ಆಗುವುದರಿಂದ ಆದಷ್ಟು ನಾವು ಹಿರಿಯ ಕಲಾವಿದರನ್ನ ಕರೆಸಿ ಸ್ಟುಡಿಯೋಗೆ ಆದಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಅವ್ರ ಮುಖಾಂತರನೇ ನಾವು ನಡೆಸಿಕೊಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಸುಮಾರು ಜನರನ್ನ ಭೇಟಿ ಮಾಡಿದ್ದೀವಿ, ಫೋನಿನ ಮುಖಾಂತರ ಸಂಪರ್ಕ ಮಾಡಿದ್ದೀವಿ. ಆದಷ್ಟು ಕೂಡ ಕಲಾವಿದರನ್ನ ಕರೆಸಿ
1: ಎಲ್ಲ ಗುಟ್ಟನ್ನ ಈಗಲೇ ಬಿಟ್ಕೊಡ್ಬೇಡಿ ಕೃಷ್ಣಪ್ಪ ಅವರೇ.
0: ಅಲ್ಲ, ಗುಟ್ಟೇನಿಲ್ಲ, ನಾವು ಅವರು ನಮ್ಮ ಇದರಲ್ಲಿ ಗುಟ್ಟ ಅನ್ನೋದೇನಿಲ್ಲ,
1: ಗುಟ್ಟೇನಿಲ್ಲ.
0: ಬಂದ್ರೆ ಆ ಎಲ್ಲ ಸಂತೋಷ ಅವ್ರಿಗೆ. ಆದಷ್ಟು ನಾವು ಮನ್ನಣೆ ಕೊಟ್ಟು
1: ಅವ್ರಿಗೆ
0: ನಾವು ಕಾರ್ಯಕ್ರಮಗಳನ್ನ ನಡೆಸ್ತೀವಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಅವ್ರ ಮುಖಾಂತರ ಬರಲಿ ಅಂತೇಳಿ ನಾವು ನಿರೀಕ್ಷೆಯಲ್ಲಿದ್ದೀವಿ.
1: ಕಾರ್ಯಕ್ರಮದ ಸಿಹಿಯೂಟಕ್ಕೆ ನೀವೆಲ್ಲ ಸಿದ್ಧರಾಗಿರಿ ಅಂತ ಹೇಳ್ತಾ ಒಟ್ಟಿನಲ್ಲಿ ನಮ್ಮಲ್ಲಿ ಏನಂದ್ರೆ ಅನೇಕ ಹಿರಿಯರ ಧ್ವನಿ ಮುದ್ರಣ ಸಾಕಷ್ಟು ಲಭ್ಯ ಇದೆ.
0: ಹೌದು,
1: ನೀವು ಹೇಳಿದಾಗೆ
0: ಧ್ವನಿ ಮುದ್ರಣ ಭಂಡಾರ.
1: ಹೌದು, ಅಣ್ಣವರಿಂದ ಹಿಡಿದು
0: ಹೌದು
1: ಇವತ್ತಿನ ನಟರವರೆಗೂ ನಾವು ಆಗಾಗೆ ಕರೆಸ್ತಾನೆ ಇರ್ತೀವಿ.
0: ಅಣ್ಣ ಅವ್ರಿಗಿಂತ ಇನ್ನು ಹಳಬರದು ಕೂಡ ನಮ್ಮಲ್ಲಿ
1: ಬಿ ಆರ್ ಪಂತುಲು.
0: ಹೌದೌದು, ನಮ್ಮ ಏನು
1: ಜಿ ಬಿ ಅಯ್ಯರ್ ಅವ್ರದ್ದು ಎಲ್ಲರದ್ದು ಇದೆ.
0: ನಮ್ಮ ಚಿತ್ರರಂಗದಲ್ಲಿ ಯಾರ್ಯಾರು ಸೇವೆಯನ್ನು ಸಲ್ಲಿಸಿದಾರೋ ಅವರೆಲ್ಲರ ಧ್ವನಿ ಮುದ್ರಣ ನಮ್ಮಲ್ಲಿದೆ, ಆರ್ಕೈವ್ಸ್ ಅಲ್ಲಿ ಬೇಕಾದಷ್ಟಿದೆ.
1: ಆಯ್ತು, ಆಗಾಗ್ಗೆ ಪ್ರಸಾರ ಮಾಡ್ತಾ ಇರ್ತೀವಿ.
0: ಹೌದು ಹೌದು.
1: ಇನ್ನು ಮುಂದಿನ ಪ್ರಶ್ನೆಗೆ ಹೋಗಕ್ ಮುನ್ನ ಒಂದು ಸಣ್ಣ ವಿರಾಮ, ಹಾಡಿನ ವಿರಾಮ.
0: ಯಾವ ಹಾಡ್ತೀರಾ?
1: ಹನಿ ಹನಿ ಅಂತ ಒಂದು ಹಾಡು ಹೇಳ್ತಾ ಇದೆ ಸಾಲಲ್ಲಿ, ಆದ್ರೆ ಆಚೆ ಕಡೆ ಅಂತೂ ಸದ್ಯಕ್ಕೆ ಹನಿ ಬೀಳ್ತಾ ಇಲ್ಲ, ಬೀಳ್ಲಿ ಅಂತ ಆಶಿಸ್ತಾ ನಿನ್ನೆಯಿಂದ ಸ್ವಲ್ಪ ರೈತರಿಗೆಲ್ಲ ಮುಗುಳು ನಗೆ.
0: ಹೌದು ಹೌದು.
1: ಆಯ್ತು.

0: ಹೂಗಳೇ ಕಸಿವಿಸಿ ಆಯ್ತು ಅಂತ ಹಾಡಿನ ಸಾಲು. ಇಲ್ಲಿ ಕೃಷ್ಣಪ್ಪ ಅವರು ಕಸಿವಿಸಿ ಇಲ್ದೆ ನಗ್ತಾ ಇದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ.
1: ಮುಂದಿನ ಸಂದೇಶ ಯಾವ್ದು ಅಂತ ನೋಡೋಣ.
0: ಇನ್ನಂತ
1: ಮೊದಲು ಒಳ್ಳೆ ಹಾಡನ್ನ ಈ ಸಮಯದಲ್ಲಿ ನಮ್ಮ ಕೇಳುಗರಿಗೆ ಕೇಳಿಸಿದ್ರಿ. ಅದು ಪೂರ್ತಿ ಅಲ್ಲದಿದ್ರು ಸ್ವಲ್ಪ ಅರ್ಥಪೂರ್ಣವಾಗಿರುವಂತಹ ಹಾಡನ್ನ ನೀವು ಕೇಳಿಸಿದ್ರಿ.
0: ಇಲ್ಲ, ಪೂರ್ತಿ ಆಲ್ಮೋಸ್ಟ್ ಪೂರ್ತಿ ಹೋಯ್ತು, ಇನ್ನು ಒಂದು ನಿಮಿಷ ಮೋಸ್ಟ್ಲಿ ಹೋಗ್ಲಿಲ್ಲ.
1: ಇರ್ಲಿ,
0: ಮುಂದಿನ ಸಂದೇಶಕ್ಕೆ ಹೋಗೋದಾದ್ರೆ, ನಮ್ಮ ಕಾಯಂ ಶ್ರೋತೃ ಬಹುತೇಕ ನಮ್ಮ ಆಕಾಶವಾಣಿಗೆ ಇವರು ಅಭಿಮಾನಿ ಅಂತ ಹೇಳ್ಬೋದು. ಬೋಪಾ ವೆಂಕಟೇಶ್, ಜಗದೀಶ್ವರಾಚಾರ್, ಹಾಗೇನೆ ರಾಜ್, ನಾಗೇಂದ್ರ, ಮಂಜು, ಸುಬ್ರಹ್ಮಣಿ ಮತ್ತು ಮುಂತಾದವರು ಇವರೆಲ್ಲ ಸೇರಿ ಒಂದು ಪ್ರಶ್ನೆಯನ್ನು ಕೇಳ್ಬಿಟ್ಟಿದ್ದಾರೆ.
1: ಇವರೆಲ್ಲರೂ ನಮ್ಮ ಆಕಾಶವಾಣಿ ವಿವಿಧ ಭಾರತೀಯ ಶ್ರೋತೃ ಸಂಘದವರು.
0: ಹೌದು ಹೌದು ಹೌದು, ಕರೆಕ್ಟ್.
1: ಸದಸ್ಯರು ಇತ್ತೀಚೆಗೆ ಇವರು ಶ್ರೋತೃ ಸಂಘವನ್ನ ಏನು ಅಧಿಕೃತವಾಗಿ ನೋಂದಣಿ ಮಾಡಿಸಿದ್ದಾರೆ. ತುಂಬಾ ಆಕ್ಟಿವ್ ಆಗಿ ಇದ್ದಾರೆ ಇವರೆಲ್ಲಾನು.
0: ಹೌದು ಹೌದು, ತುಂಬಾ ಪ್ರೀತಿ ತೋರಿಸ್ತಾರೆ.
1: ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾರೆ, ಸ್ಪಂದಿಸ್ತಾರೆ, ನಮ್ಮ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಈ ಕಡೆ ಬಂದಾಗೆಲ್ಲ ಆಕಾಶವಾಣಿಗೆ ಬಂದು ಭೇಟಿ ನೀಡಿ ನಮ್ಮನ್ನು ಮಾತಾಡಿಸ್ಕೊಂಡು ಹೋಗ್ತಾರೆ. ನಮ್ಮ ಜೊತೆಗೆ ತುಂಬಾ ಒಂದು ಒಡನಾಟವನ್ನು ಇಟ್ಕೊಂಡಿರುವಂತಹ ನಮ್ಮ ಶ್ರೋತೃಗಳು.
0: ಅವರ ಟೀಕೆ ಟಿಪ್ಪಣಿ ಏನೇ ಇದ್ರು ಮುಕ್ತವಾಗಿ ಹೇಳುವಂತಹ ಮನಸ್ಸುಗಳು. ಆಯ್ತು, ಅವ್ರ ಪ್ರಶ್ನೆಯನ್ನು ನೋಡೋಣ. ವರ್ಷದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಎಲ್ಲ ಶ್ರೋತೃಗಳನ್ನು ಒಂದೆಡೆ ಸೇರುವಂತೆ ಮಾಡಿ, ಇದು ಮೊದಲನೇ ಪ್ರಶ್ನೆ.
1: ನೋಡಿ, ಇದಕ್ಕೆ ಈಗಾಗಲೇ ಸಾಕಷ್ಟು ಮಾತುಕತೆ ಆಗಿದೆ. ಇದರ ಬಗ್ಗೆ ಏನು ನಮ್ಮ ಆಫೀಸ್ ಕಡೆಯಿಂದ, ನಮ್ಮ ಕಚೇರಿ ಕಡೆಯಿಂದ ಒಂದು ಅಧಿಕೃತ ಒಂದು ಮಾಹಿತಿ ಒಂದು ಹೊರಬರಬೇಕಷ್ಟೇ. ಇದಕ್ಕೆಲ್ಲ ತಯಾರಾಗಿದೆ, ಯಾಕಂದರೆ ನಮ್ಮ ಶ್ರೋತೃ ಸಂಘದವರು ಅವರ ಒಂದು ಸಂಘವನ್ನು ಅಧಿಕೃತವಾಗಿ ನೋಂದಣಿ ಮಾಡಿಸಿ ಆ ಒಂದು ನೋಂದಣಿ ಪತ್ರವನ್ನು ನಮ್ಮ ಆಕಾಶವಾಣಿ ಮುಖ್ಯಸ್ಥರಿಗೆ, ಕಾರ್ಯಕ್ರಮದ ಮುಖ್ಯಸ್ಥರಿಗೆ ಬಂದು ಕೊಟ್ಟಿದ್ದಾರೆ. ಅಲ್ಲ ಮಾತುಕತೆ ಆಗಿದೆ. ಇದಕ್ಕೆ ನಾವು ಒಂದಲ್ಲ ಒಂದು ದಿನ ಹತ್ತಿರದಲ್ಲೇ ಯಾವ ಒಂದು ಸೂಕ್ತವಾದಂತಹ ಒಂದು ದಿನಾಂಕವನ್ನು ನಿಗದಿಪಡಿಸಿ ಅವರ ಕೋರಿಕೆಯಂತೆ ಎಲ್ಲ ಶ್ರೋತೃಗಳನ್ನು ಸೇರಿಸಿ ಒಂದು ಕಾರ್ಯಕ್ರಮ ನಡೆಸುವುದಕ್ಕೆ ಎಲ್ಲ ಏರ್ಪಾಟುಗಳನ್ನು ನಾವು ಮಾಡ್ತಾ ಇದ್ದೀವಿ. ಮುಂದೆ ಇದಾಗತ್ತೆ ಕೂಡ,
0: ಸ್ನೇಹ ಸಮ್ಮಿಲನ ಖಂಡಿತ ಆಗತ್ತೆ ಅಂತ ಕೃಷ್ಣಪ್ಪ ಅವರು ಹೇಳ್ತಾ ಇದ್ದಾರೆ. ಆಯ್ತು, ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ,
1: ಅವ್ರದೇ ಇನ್ನೂ ಸುಮಾರು ಮೇಲೆಗಳಿದೆ ಅಂತ ನೋಡಿ.
0: ಹೌದು, ಅವ್ರದ್ದು ಪತ್ರಗಳು ಜಾಸ್ತಿ ಇರತ್ತೆ, ಮೆಸೇಜ್ಗಳು ಇರತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇವರೆಲ್ಲ ಗೆಳೆಯರದು. ಇತ್ತೀಚಿನ ದಿನಗಳಲ್ಲಿ ನಿಲಯದಿಂದ ಉತ್ತಮ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ, ಅದಕ್ಕೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮುಂದುವರಿಸ್ತಾ ಆಕಾಶವಾಣಿ ಶ್ರೋತೃಗಳಿಂದ ಲೇಖನಗಳನ್ನ ಆಹ್ವಾನಿಸಿ ಶ್ರೋತೃ ಬೃಂದಾವನ ಕಾರ್ಯಕ್ರಮವನ್ನ ಮಾಡಬಾರ್ದು, ಏಕೆ ಅಂತ ಪ್ರಶ್ನೆ.
1: ಮಾಡಬಾರ್ದು ಅಂತಲ್ಲ, ಹಿಂದೆ ಶ್ರೋತೃ ಬೃಂದಾವನ ತುಂಬಾ ವರ್ಷಗಳ ಕಾಲ ನಡೆದಿದೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆ ಕಾಲದಲ್ಲಿ ಬಂದಿದ್ದಾವೆ. ನಾನು ಕೂಡ ತುಂಬಾ ಜನ ನಮ್ಮ ಶ್ರೋತೃಗಳನ್ನ ಕರೆಸಿ ಕಾರ್ಯಕ್ರಮಗಳನ್ನ ನಡೆಸಿದ್ದೀವಿ. ಶ್ರೋತೃ ಬೃಂದಾವನ ತುಂಬಾ ಚೆನ್ನಾಗಿದೆ. ಆದ್ರೆ ಏನು ಕಾಲಕ್ರಮೇಣ

0: ಏನು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು.
1: ಹೌದು, ಬದಲಾವಣೆ ಜಗದ ನಿಯಮ.
0: ಹೌದು, ನಮ್ಮ ಅಣ್ಣವ್ರು ಹೇಳಿದಂಗೆ ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು, ಕಾಲಕ್ಕೆ ತಕ್ಕಂತೆ ನಡಿಬೇಕು
1: ಕೂಡ.
0: ಈಗ ಆ ಎಲ್ಲ ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ಬದಲಾಯಿಸಿದ್ದೀವಿ. ಹೊಸ ಹೊಸ ಕಾರ್ಯಕ್ರಮಗಳನ್ನು ನಾವು ಏನು ತಂದಿದ್ದೀವಿ. ಈ ಹೊಸ ಕಾರ್ಯಕ್ರಮಗಳ ರೂಪುರೇಷೆಗಳೇ ಒಂದು ರೀತಿ ಬೇರೆ ಬೇರೆ ಇದೆ. ಸೊ ನೋಡೋಣ, ಇನ್ನ ಪ್ರತಿ ವರ್ಷದಲ್ಲಿ ಆರು ತಿಂಗಳಿಗೊಮ್ಮೆ ನಮ್ಮ ಕಾರ್ಯಕ್ರಮದ ಒಂದು FPC ಅಂತ ಏನು ಕರಿತೀವಿ, ಫಿಕ್ಸ್ಡ್ ಪಾಯಿಂಟ್ ಚಾರ್ಟ್ನ, ಅದು ಬದಲಿಸೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನು ನೋಡಿ ಸೂಕ್ತವಾದಂತಹ ಒಂದು ಕಾರ್ಯಕ್ರಮಗಳನ್ನು ಮತ್ತೆ ಬದಲಾವಣೆ ಮಾಡುವುದಕ್ಕೆ ಒಂದು ಅವಕಾಶವನ್ನು ನಾವು ಮಾಡಬಹುದು. ನೋಡೋಣ, ಈ ಶ್ರೋತೃ ಬೃಂದಾವನಕ್ಕೆ ಎಷ್ಟು ಜನ ಸ್ಪಂದಿಸ್ತಾರೆ, ಎಷ್ಟು ಜನ ಬರೋದಕ್ಕೆ ಇಚ್ಛೆ ಪಡ್ತಾರೆ ಅನ್ನೋದನ್ನ ನೋಡಿಕೊಂಡು, ಅವರ ಒಂದು ಏನು ಆಸಕ್ತಿಯನ್ನು ನೋಡಿಕೊಂಡು ನಾವು ಆ ಕಾರ್ಯಕ್ರಮವನ್ನು ಪ್ರಾರಂಭಿಸೋದಕ್ಕೆ ಶುರು ಮಾಡೋಣ, ಏನಂತೀರ?
1: ಕರೆಕ್ಟ್ ಕೃಷ್ಣಪ್ಪ ಅವರೇ, ಇನ್ನು ಸ್ಪಂದನ ಕಾರ್ಯಕ್ರಮದ ಸಮಯ, ನಿಗದಿತ ಸಮಯ ಮುಗಿತಾ ಬರ್ತಾ ಇದೆ.
0: ಹೌದು,
1: ಖುಷಿಯಾಗಿ ಕೃಷ್ಣಪ್ಪ ಅವ್ರನ್ನ ಕಳಿಸ್ಕೊಳ್ಳೋಣ. ಹಾಗೇನೆ
0: ನಮ್ಮ ಎಲ್ಲ ಏನು ನಮ್ಮ ಕಾರ್ಯಕ್ರಮಕ್ಕೆ ಇಮೇಲ್ ಮುಖಾಂತರ ನಮಗೆ ಇಮೇಲ್ ಸಂದೇಶಗಳನ್ನು ಕಳಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ನಮ್ಮ ಶ್ರೋತೃಗಳಿಗೆ, ನಮ್ಮ ಕೇಳುಗರಿಗೆ
1: ಪ್ರೀತಿಯ
0: ಮಧ್ಯಾಹ್ನದ ನಮಸ್ಕಾರಗಳು.
1: ನಮಸ್ಕಾರಗಳು ನನ್ನ ಕಡೆಯಿಂದ ಅಂತ ಹೇಳ್ತಾ, ಸಮಯ 2:30, ಇನ್ನು ಕೆಲವೇ ಸೆಕೆಂಡುಗಳಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಬೆಂಗಳೂರನ್ನು ಜಾಗತಿಕ ಡೀಪ್ ಟೆಕ್ ಕೇಂದ್ರವಾಗಿ ರೂಪಿಸುವ ಗುರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಚಿವ ಕಾಂಕ್ಷಿಗಳು ರಾಜೀನಾಮೆ ನೀಡಿದರೆ ತಕ್ಷಣವೇ ಅಂಗೀಕಾರ, ಬರ ಅಧ್ಯಯನ ನಡೆಸಲು ಸಚಿವರಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ಬರ ಹಿನ್ನೆಲೆ 28 ಜಿಲ್ಲೆಗಳಿಗೆ 10,000 ಕೋಟಿ ರೂಪಾಯಿ ವಿಶೇಷ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆ ತಮಿಳುನಾಡಿನ ಬಿಳಿಗುಂಡ್ಲುವಿನಲ್ಲಿ ನೀರಿನ ಹರಿವು ಹೆಚ್ಚಳ. ನ್ಯಾನೋ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಜೈವಿಕ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ತಂತ್ರಜ್ಞಾನ ಸೇರಿದಂತೆ ಡೀಪ್ಟೆಕ್ಗಳ ಜಾಗತಿಕ ಕೇಂದ್ರವಾಗಿ ಬೆಂಗಳೂರನ್ನು ರೂಪಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ನ್ಯಾನೋ ತಂತ್ರಜ್ಞಾನ ವಿಷನ್ ಗ್ರೂಪ್ ಬೆಂಗಳೂರಿನಲ್ಲಿ ಆಯೋಜಿಸಿರುವ 14ನೇ ಬೆಂಗಳೂರು ಇಂಡಿಯಾ ನ್ಯಾನೋ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಭಾರತವನ್ನು ಜಾಗತಿಕ ಐಟಿ ಭೂಪಟದಲ್ಲಿ ನಿಲ್ಲಿಸಿದೆ. ಈಗ ಭಾರತವನ್ನು ಜಾಗತಿಕ ಡೀಪ್ ಟೆಕ್ ಭೂಪಟದಲ್ಲಿ ನಿಲ್ಲಿಸುವ ಸಮಯ ಬಂದಿದೆ ಎಂದು ಹೇಳಿದ್ದಾರೆ. ಸರ್ಕಾರ, ಶೈಕ್ಷಣಿಕ ಕ್ಷೇತ್ರ, ಉದ್ಯಮ ಮತ್ತು ಉದ್ಯಮಿಗಳ ನಡುವಿನ ಸಹಯೋಗದಿಂದ ಮಾತ್ರ ನಾವೀನ್ಯತೆ ಬೆಳೆಯಲು ಸಾಧ್ಯ. ಈ ಪಾಲುದಾರಿಕೆಯೇ ಕರ್ನಾಟಕದ ಬಹುದೊಡ್ಡ ಶಕ್ತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿರುವ ಪ್ರಮುಖ ಸಂಶೋಧನಾ ಸಂಸ್ಥೆಗಳು, ನವೋದ್ಯಮಗಳು, ಬಹುರಾಷ್ಟೀಯ ಸಂಶೋಧನೆ ಹಾಗೂ ಅಭಿವೃದ್ಧಿ ಕೇಂದ್ರಗಳು ಮತ್ತು ವಿಶ್ವವಿದ್ಯಾಲಯಗಳ ಬಲವಾದ ಪರಿಸರ ವ್ಯವಸ್ಥೆಯು ಡೀಪ್ಟೆಕ್ ನಾವೀನ್ಯತೆಯಲ್ಲಿ ಜಾಗತಿಕವಾಗಿ ಮುಂಚೂಣಿಗೆ ಬರಲು ರಾಜ್ಯಕ್ಕೆ ಅನುಕೂಲ ಮಾಡಿದೆ ಎಂದು ಹೇಳಿದ್ದಾರೆ. ನ್ಯಾನೋ ತಂತ್ರಜ್ಞಾನವು ಕೇವಲ ಸಂಶೋಧನಾ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಆರೋಗ್ಯ ರಕ್ಷಣೆ, ಎಲೆಕ್ಟ್ರಾನಿಕ್ಸ್, ಇಂಧನ, ಕೃಷಿ, ಸಾರಿಗೆ, ಬಾಹ್ಯಾಕಾಶ, ರಕ್ಷಣೆ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳನ್ನು ಪರಿವರ್ತಿಸುವ ಮೂಲಭೂತ ತಂತ್ರಜ್ಞಾನವಾಗಿದ್ದು ಕ್ರಾಂತಿ ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ. ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನಿತರು ರಾಜೀನಾಮೆ ನೀಡಿದರೆ ಕೆಲವೇ ಕ್ಷಣಗಳಲ್ಲಿ ಅಂಗೀಕರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನ ನೀಡಿರಲಿಲ್ಲ. ಬಳಿಕ ಬಂಗಾರಪ್ಪ ಅವರು ಧರ್ಮಸಿಂಗ್, ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಸ್ಥಾನ ನೀಡಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರಬೇಕು ಎಂದು ಅಸಮಾಧಾನಿತರಿಗೆ ಸಲಹೆ ನೀಡಿದ್ದಾರೆ. ಇದೇ ವೇಳೆ ಬರ ಅಧ್ಯಯನ ನಡೆಸಲು ಸಚಿವರಿಗೆ ತಿಳಿಸಲಾಗಿದ್ದು, ಜಿಲ್ಲೆಗಳಿಗೆ ಭೇಟಿ ನೀಡಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಬಗ್ಗೆ ಅವಲೋಕಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ.
3: ಎಲ್ಲ ಮಂತ್ರಿಗಳಿಗೆ ನಾನು ಕೂಡಲೇ ನಾಳೆಯಿಂದನೇ ಎಲ್ಲ ಬರ ಪರಿಹಾರಕ್ಕೆ, ಬರ ಅತಿವೃಷ್ಟಿ ಅನಾವೃಷ್ಟಿ ಇವಕ್ಕೆಲ್ಲ ಭೇಟಿ ಮಾಡಬೇಕು ಅಂತ ಹೇಳಿದ್ದೀನಿ. ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಸೊ ನಾಳೆಯಿಂದನೇ ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕು ಅಂತ, ಎಲ್ಲ ಆಫೀಸರ್ಸ್ಗೂ ಎಲ್ಲ ಸೈಟ್ ವಿಸಿಟ್ಗೆ ಏರ್ಪಾಟ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಸೊ ಆ ಕೆಲಸದಲ್ಲಿ ಎಲ್ಲರೂ ಕೂಡ ತೊಡಗ್ತಾರೆ, ಎಲ್ಲ ಜಿಲ್ಲೆಗೆ ಹೋಗಬೇಕು.
2: ರಾಜ್ಯದಲ್ಲಿನ ಅತಿವೃಷ್ಟಿ ಹಾಗೂ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದ ಸಚಿವರಿಗೆ ಕೆಲವು ಜಿಲ್ಲೆಗಳ ಜವಾಬ್ದಾರಿ ನೀಡಿದ್ದಾರೆ. ಕೂಡಲೇ ಸಚಿವರು ತಮಗೆ ಹಂಚಿಕೆಯಾದ ಜಿಲ್ಲೆಗಳಿಗೆ ಭೇಟಿ ನೀಡಿ ಪ್ರತಿ ತಾಲೂಕಿನ ಪರಿಸ್ಥಿತಿ ಅವಲೋಕಿಸುವಂತೆ ಸೂಚಿಸಿದ್ದಾರೆ.

0: ಹಾವೇರಿ ಸತೀಶ ಜಾರಕಿಹೊಳಿ ಅವರಿಗೆ ಬೆಳಗಾವಿ ಜಿಲ್ಲೆಯ ಹೊಣೆ ನೀಡಲಾಗಿದೆ. ಸಂತೋಷ್ ಲಾಡ್ ಧಾರವಾಡ, ಲಕ್ಷ್ಮಣ ಸವದಿ ಉತ್ತರ ಕನ್ನಡ, ಪ್ರಿಯಾಂಕ್ ಖರ್ಗೆ ಕಲಬುರಗಿ, ಅಜಯ್ ಸಿಂಗ್ ರಾಯಚೂರು, ಆರೋಗ್ಯ ಸಚಿವ ಯುಟಿ ಖಾದರ್ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಪಿಎಂ ನರೇಂದ್ರ ಸ್ವಾಮಿ ಕೊಡಗು, ಯತೀಂದ್ರ ಸಿದ್ದರಾಮಯ್ಯ ಮೈಸೂರು, ಎನ್ ಚೆಲುವರಾಯಸ್ವಾಮಿ ಮಂಡ್ಯ, ಪುಟ್ಟರಂಗಶೆಟ್ಟಿ ಚಾಮರಾಜನಗರ, ಬಿ ನಾಗೇಂದ್ರ ಬಳ್ಳಾರಿ, ಶರಣಪ್ರಕಾಶ್ ಪಾಟೀಲ್ ಯಾದಗಿರಿ, ಶಿವರಾಜ್ ತಂಗಡಗಿ ಕೊಪ್ಪಳ ಹಾಗೂ ಬೆಂಗಳೂರು ನಗರದ ಉಸ್ತುವಾರಿಯನ್ನು ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ನೀಡಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಭೀಕರ ಬರ ಎದುರಾಗಿರುವುದರಿಂದ ರಾಜ್ಯ ಸರ್ಕಾರ 28 ಜಿಲ್ಲೆಗಳಿಗೆ 10,000 ಕೋಟಿ ರೂಪಾಯಿ ವಿಶೇಷ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಆಗ್ರಹಿಸಿದೆ. ತುಮಕೂರಿನಲ್ಲಿಂದು ಬರಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದ 28 ಹೆಚ್ಚು ಜಿಲ್ಲೆಗಳು ಅಸಮರ್ಪಕ ಮಳೆಯಿಂದ ತೀವ್ರ ಬರ ಎದುರಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ರೈತರ ಬದುಕಿಗೆ ಮೊದಲ ಆದ್ಯತೆ ನೀಡಬೇಕು, ರಾಜಕೀಯ ಬದಿಗೊತ್ತಿ ಕೂಡಲೇ ರೈತರ ರಕ್ಷಣೆಗೆ ಧಾವಿಸುವಂತೆ ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲೆಯ 10 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು ಎಲ್ಲಾ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶ ಹಾಗೂ ಕೊಡಗಿನಲ್ಲಿ ಮಳೆ ಮುಂದುವರೆದಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಭಾರೀ ಹೆಚ್ಚಳ ಕಂಡಿದೆ. 124.80 ಅಡಿ ವಿಸ್ತೀರ್ಣದ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಇಂದು ನೀರಿನ ಮಟ್ಟ 103.40 ಇದೆ. ನೀರಿನ ಒಳಹರಿವು 31,122 ಕ್ಯೂಸೆಕ್ ಇದ್ದು ನೀರಿನ ಹೊರಹರಿವು 1,882 ಕ್ಯೂಸೆಕ್ ಇದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾದ ಹಿನ್ನೆಲೆಯಲ್ಲಿ ಜಲಾಶಯಗಳ ಹೊರಹರಿವಿನಲ್ಲಿ ಹೆಚ್ಚಳವಾಗಿದೆ. ತಮಿಳುನಾಡಿನ ಬಿಳಿಗುಂಡ್ಲುವಿನಲ್ಲಿ ಕಾವೇರಿ ನದಿ ನೀರಿನ ಹರಿವು 18,000 ಕ್ಯೂಸೆಕ್ಗಳಿಗೆ ಹೆಚ್ಚಳವಾಗಿದೆ. ನಿನ್ನೆ ಸಂಜೆ ಕೇವಲ 500 ಕ್ಯೂಸೆಕ್ಗಳಷ್ಟಿದ್ದ ಒಳಹರಿವು 1,000 ಕ್ಯೂಸೆಕ್ಗಳಿಗೆ ಏರಿದೆ. ಇಂದು ಬೆಳಿಗ್ಗೆ 10 ಗಂಟೆಗೆ 18,000 ಕ್ಯೂಸೆಕ್ಗೆ ಏರಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಕಬಿನಿ ಮತ್ತು ಕೆಆರ್ಎಸ್ ಜಲಾಶಯಗಳಿಂದ 27,000 ಕ್ಯೂಸೆಕ್ಗಳಿಗೂ ಹೆಚ್ಚು ನೀರು ಬಿಡುಗಡೆ ಮಾಡುವುದರಿಂದ ನೀರಿನ ಹರಿವು ಮತ್ತಷ್ಟು ಹೆಚ್ಚಾಗಲಿದೆ. ರಾಜ್ಯದಿಂದ ಬಿಡುಗಡೆಯಾದ ನೀರು ಬಿಳಿಗುಂಡ್ಲು ತಲುಪಿ ನಂತರ ತಮಿಳುನಾಡಿನ ಮೆಟ್ಟೂರು ಜಲಾಶಯಕ್ಕೆ ಸೇರಲಿದೆ. ಕೃಷಿ ಅಧಿಕಾರಿ ಹುದ್ದೆ ನೇಮಕಾತಿ ನಿಯಮಗಳ ಸಂಬಂಧ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ವಿದ್ಯಾರ್ಥಿಗಳ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮುಖ್ಯಮಂತ್ರಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾಡಲಾದ ನಿಯಮಗಳ ತಿದ್ದುಪಡಿಯಿಂದ ಕೃಷಿ ಪದವೀಧರರಿಗೆ ಸಮಸ್ಯೆಯಾಗಿದ್ದು ಇವರ ಉದ್ಯೋಗ ಅವಕಾಶಗಳಿಗೆ ಧಕ್ಕೆಯಾಗದಂತೆ ಕಾನೂನಾತ್ಮಕವಾಗಿ ಬಗೆಹರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ವಾರಸುದಾರರಿಲ್ಲದ ವಾಹನಗಳ ತೆರವು ಕಾರ್ಯಕ್ಕೆ ಸಮಗ್ರ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ಜಿಬಿಎ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ವಾರಸುದಾರರಿಲ್ಲದ ವಾಹನಗಳ ತೆರವು ಕಾರ್ಯಾಚರಣೆ, ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳೊಂದಿಗೆ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ನಿಗದಿತ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸಲು ಸೂಚನೆ ನೀಡಿದ್ದಾರೆ. 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಇದುವರೆಗೆ 773 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಮರು ಅತಿಕ್ರಮಣ ಮಾಡಿದರೆ ದಂಡ ವಿಧಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬೆಂಗಳೂರು ಪೊಲೀಸ್ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಮಾತನಾಡಿ, ನಗರದಲ್ಲಿ ಪೊಲೀಸ್ ಇಲಾಖೆಯಿಂದ 2,533 ಹಾಗೂ ನಾಗರಿಕರಿಂದ 4,043 ಸೇರಿ ಒಟ್ಟು 6,576 ವಾಹನಗಳನ್ನು ಗುರುತಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈಗಾಗಲೇ 216,000 ದಂಡ ಪಾವತಿಸಿ ವಾಹನಗಳನ್ನು ಪಡೆದುಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ.

0: ಯುವಜನರಲ್ಲಿ ಕ್ರೀಡೆ, ಸಂಸ್ಕೃತಿ ಮತ್ತು ಸಾಮಾಜಿಕ ಸಾಮರಸ್ಯ ಉತ್ತೇಜಿಸಲು ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ಯೋಜನೆ ಯಶಸ್ವಿಗೊಳಿಸಲು ತಾಲೂಕು ಮಟ್ಟದಲ್ಲಿ ಸಮಿತಿ ರಚಿಸಲಾಗಿದ್ದು, ಈ ಸಂಬಂಧ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಆರ್ ಚಂದ್ರಯ್ಯ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರನ್ನು ಜಾಗತಿಕ ಡೀಪ್ ಟೆಕ್ ಕೇಂದ್ರವಾಗಿ ರೂಪಿಸುವ ಗುರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಚಿವ ಕಾಂಕ್ಷಿಗಳು ರಾಜೀನಾಮೆ ನೀಡಿದರೆ ತಕ್ಷಣವೇ ಅಂಗೀಕಾರ, ಬರ ಅಧ್ಯಯನ ನಡೆಸಲು ಸಚಿವರಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ಬರ ಹಿನ್ನೆಲೆ 28 ಜಿಲ್ಲೆಗಳಿಗೆ 10,000 ಕೋಟಿ ರೂಪಾಯಿ ವಿಶೇಷ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆ ತಮಿಳುನಾಡಿನ ಬಿಳಿಗುಂಡ್ಲುವಿನಲ್ಲಿ ನೀರಿನ ಹರಿವು ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕೆಳಗಡೆ ಇನ್ನೀಗ ಕೇಳಿ ಕಾರ್ಯಕ್ರಮ ಚಿತ್ರತಾನ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಚಿತ್ರಗೀತೆಗಳನ್ನು ನಾವು ಪ್ರಸಾರ ಮಾಡ್ತೀವಿ ಎಂದಿನಂತೆ. ಈ ದಿನ ಆಯ್ಕೆ ಮಾಡಿಕೊಂಡಿರೋದು ಪೈಲ್ವಾನ್ ಚಿತ್ರದ ಗೀತೆ. ಪೈಲ್ವಾನ್ ಚಿತ್ರ ಬಹಳ ಹಿಂದೆನೆ ಬಿಡುಗಡೆ ಆಯಿತು. ಬಿಡುಗಡೆಯಾದ ಎಲ್ಲ ಕ್ಷೇತ್ರಗಳಲ್ಲೂ ಅಂದರೆ ಒಳ್ಳೆಯ ಹೆಸರನ್ನು ಚಿತ್ರಮಂದಿರಗಳಲ್ಲಿ ಗಳಿಸ್ತು. ನಂತರ ಚಿತ್ರದ ನಿರ್ದೇಶಕರು ಹಾಗೇ ನಟರು ಎಲ್ಲರಿಗೂ ಒಳ್ಳೆಯ ಹೆಸರನ್ನು ತಂದುಕೊಡ್ತು. ಸ್ವಪ್ನ ಕೃಷ್ಣ ಅವರು ಚಿತ್ರದ ನಿರ್ಮಾಪಕರು, ಕೃಷ್ಣ ಅವರು ಚಿತ್ರದ ನಿರ್ದೇಶಕರು. ಇನ್ನು ವಿಜಯ್ ಪ್ರಕಾಶ್, ಕೈಲಾಶ್ ಖೇರ್, ಚಂದನ್ ಶೆಟ್ಟಿ, ಹಾಗೇ ಅರ್ಮಾನ್ ಮಲಿಕ್, ನರೇಶ್ ಅಯ್ಯರ್ ಮತ್ತು ಸಂಜಿತ್ ಹೆಗ್ಡೆ ಅವರ ಧ್ವನಿಗಳಲ್ಲಿ, ವ್ಯಾಸರಾಜ್ ಅವರ ಧ್ವನಿಗಳಲ್ಲಿ ನಮಗೆ ಗೀತೆಗಳು ಕೇಳಲಿಕ್ಕೆ ಸಿಗುತ್ತೆ. ಹಾಗೆಯೇ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ ಬಹುತೇಕ ಎಲ್ಲ ಗೀತೆಗಳಿಗೂ ಇವೆ. ಇನ್ನು ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ ಅವರು. ಪೈಲ್ವಾನ್ ಚಿತ್ರ ಬಹಳ ದೊಡ್ಡ ನಿರೀಕ್ಷೆ ಹುಟ್ಟಾಕಿದಂತಹ ಚಿತ್ರ. 2019 ಬಿಡುಗಡೆಯಾಗುತ್ತೆ. ಸುದೀಪ್, ಆಕಾಂಕ್ಷಾ ಸಿಂಗ್, ಹಾಗೆಯೇ ಸುನಿಲ್ ಶೆಟ್ಟಿ, ಕಬೀರ್, ಇನ್ನು ಸುಶಾಂತ್ ಸಿಂಗ್, ಹಾಗೆಯೇ ಶರತ್ ಲೋಹಿತಾಶ್ವಾ, ಹೀಗೆ ಇತರೆ ಬಹಳ ದೊಡ್ಡ ತಾರಾಗಣ ಇದ್ದಂತಹ ಚಿತ್ರ ಅದು. ಬಹುತೇಕ ಎಲ್ಲ ಹಾಡುಗಳು ಹಿಟ್ ನಂಬರ್ಗಳೇ. ನೋಡೋಣ ಒಂದೊಂದು ಗೀತೆಗಳನ್ನು ಹೇಗಿದೆ ಅಂತ.

0: ಪೈಲ್ವಾನ್ ಚಿತ್ರದ ಗೀತೆಗಳನ್ನು ಇದುವರೆಗೆ ನೀವು ಕೇಳಿದ್ರಿ. ಈ ಚಿತ್ರತಾನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈ ಗೀತೆಯೊಂದಿಗೆ ಇವತ್ತಿನ ಚಿತ್ರತಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ ಇನ್ನೇನು 3 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿ ಕಾರ್ಯಕ್ರಮಗಳು. 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ.
1: ಸುನ್ ರಹಿ ಹೇ ವಿವಿಧ ಭಾರತಿ ರಾಷ್ಟ್ರೀಯ ಸೇವಾ ದೇಶ್ ಕಿ ಸುರೀಲಿ ಧಡ್ಕನ್ ಕಾರ್ಯಕ್ರಮ ಸಖಿ ಸಹೇಲಿ ಆಪ್ ಸುನೆಂಗೆ ಬಸ್ ಥೋಡಿ ಹಿ ದೇರ್ ಮೇ.

ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮುಕ್ತ ಮಾತುಕತೆಗೆ ಒಂದು ವೇದಿಕೆ ಪರಿಮಳ ಕಾರ್ಯಕ್ರಮ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಪರವಾಗಿ ನಾವು ಮಾತನಾಡ್ತಿದ್ವಿ ಅಂತ ನೀವು ಕೇಳೋದಾದರೆ, ಚಿತ್ರರಂಗದ ಅನೇಕ ವಿಚಾರಗಳನ್ನು ಈಗಾಗಲೇ ನಾವು ಪರಿಮಳ ಕಾರ್ಯಕ್ರಮದಲ್ಲಿ ಪ್ರತಿ ಕಾರ್ಯಕ್ರಮದಲ್ಲೂ ಒಂದಷ್ಟು ಆಯಾಮಗಳನ್ನು ವಿಷಯಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಹಾಗೇ ಪ್ರತಿ ಚಿತ್ರ ಗೆಲ್ಲಲಿಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ, ಹಾಗೇ ಸೋಲಲಿಕ್ಕೂ ಕಾರಣಗಳಿರುತ್ತೆ. ಆದರೆ ಇಂತಹದ್ದೇ ಸಿದ್ಧ ಸೂತ್ರ ಅಂತ ಇರೋದಿಲ್ಲ. ಆದರೆ ಸಾಧ್ಯವಾದಷ್ಟು ಚಿತ್ರಗಳು ಮತ್ತು ಚಿತ್ರಕಥೆಗಳು ನಮ್ಮ ಜೀವನಕ್ಕೆ ಹತ್ತಿರದ ರೀತಿಯಲ್ಲಿ ಇದ್ದರೆ, ಅಥವಾ ನಮ್ಮ ಬದುಕಲ್ಲಿ ಏನೇನು ನಡೀತಾ ಇದೆ ಹಾಗೆ ಕಥೆ ಹೋಗ್ತಾ ಇದ್ದರೆ ನಮಗೆ ರಿಲೇಟ್ ಆಗುತ್ತೆ, ಪಾತ್ರಗಳು ರಿಲೇಟ್ ಆಗುತ್ತೆ. ನಮಗೆ ಆಗ ಅನ್ಸುತ್ತೆ, ಇವ್ರು ಯಾರೋ ನನಗೆ ತುಂಬ ಗೊತ್ತಿರೋ ಗೆಳೆಯನ ಥರ ಇದ್ದಾರೆ, ಅಥವಾ ಅವ್ರ ಕಥೆ ಥರ ಇದೆ, ಅಥವಾ ಇದು ನಂದೇ ಸ್ವತಃ ಕಥೆ ಥರ ನಡೀತಾ ಇದೆಯಲ್ಲ, ಮುಂದೇನಾಗುತ್ತೆ ಚಿತ್ರವನ್ನು ಒಮ್ಮೆ ನೋಡಬೇಕು ಅಂತ ಅನಿಸುತ್ತೆ. ಹಾಗೇ ಪಾತ್ರಧಾರಿಗಳು ನಮಗೆ ಕನೆಕ್ಟ್ ಆಗಿಬಿಟ್ರೆ ಅವರು ನಿಜವಾಗ್ಲೂ ಆ ಚಿತ್ರಗಳು ಹಾಡುಗಳು ಯಾವತ್ತಿಗೂ ನೆನಪಾಗುತ್ತೆ. ಯಾಕಿಷ್ಟೆಲ್ಲ ಪೀಠಿಕೆ ಅಂತ ನೀವು ಕೇಳೋದಾದರೆ ಇವತ್ತಿನ ಪರಿಮಳ ಕಾರ್ಯಕ್ರಮದ ವಿಷಯ ಆಗಿದೆ. ಏನು ಯಾವ ವಿಷಯ ಅಂತ ನೀವು ಕೇಳೋದಕ್ಕೂ ಮುನ್ನ ಒಂದು ಹಾಡನ್ನು ಕೇಳಬನ್ನಿ.

ಈಗಷ್ಟೇ ನೀವು ಕೇಳಿದ್ದು ಸಾರಥಿ ಚಿತ್ರದ ಗೀತೆಯನ್ನು ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ. ಇನ್ನು ಸಾರಥಿ ಚಿತ್ರದ ಈ ಗೀತೆಯನ್ನು ಕೇಳಿದ ನಂತರ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ಯಾವ ವಿಷಯ ನಾವು ತಗೊಂಡಿದ್ದೀವಿ ಅಂತ. ಇನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಸಂಚರಿಸಬೇಕು ಅಂದರೆ ನಮ್ಮದೇ ವಾಹನ ಇರಬಹುದು, ಹಾಗೆಯೇ ಸಾರ್ವಜನಿಕ ವಾಹನವನ್ನು ತಗೊಳ್ತೀವಿ. ಅದರ ಜೊತೆಗೆ ನಮ್ಮೆಲ್ಲರಿಗೂ ಸಹಕಾರಿಯಾಗಲಿಕ್ಕೆ, ಹಾಗೆಯೇ ನಮ್ಮ ಬದುಕು ಸರಳವಾಗಿ ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಂಚರಿಸಬೇಕು ಅಂದಾಗ ನಮಗೆ ನೆನಪಾಗೋದು ಆಟೋ ರಿಕ್ಷಾಗಳು. ಇದಕ್ಕೆ ಸಾಕಷ್ಟು ಇತಿಹಾಸ ಇದ್ದರೂ ಸಹ ಇವತ್ತಿಗೂ ಆಟೋ ರಿಕ್ಷಾಗಳು ಸಂಪರ್ಕ ಸಾಧನಕ್ಕೆ ಬಹಳ ಮುಖ್ಯವಾಗಿವೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಅದರಲ್ಲೂ ನಗರ ಪ್ರದೇಶಗಳಿಂದ ಹಿಡಿದು ಹಳ್ಳಿ ಪ್ರದೇಶ ಯಾವುದೇ ಪ್ರದೇಶಕ್ಕೆ ಹೋದರೂ ಆಟೋ ರಿಕ್ಷಾಗಳ ಕೆಲಸ ಬಹಳ ದೊಡ್ಡ ಮಟ್ಟಕ್ಕೆ ಕಾಣುತ್ತೆ ನಮಗೆ. ಅಂದರೆ ನೋಡಿದಾಗ ನಮಗೆ ಸುಲಭ ಅನಿಸ್ಬಹುದು, ಒಂದು ಆಟೋ ಸಿಗುತ್ತೆ, ಆಟೋ ಅಂತ ಕರಿತೀವಿ, ಇಲ್ಲಿಗೆ ಹೋಗ್ಬೇಕು ಅಂತೀವಿ, ಒಂದು ಹಣ ಇರುತ್ತೆ, ಅದನ್ನು ತೆತ್ತೀವಿ, ಹೋಗ್ತೀವಿ. ಆದರೆ ಆಟೋಗಳ ಜೊತೆ ಮತ್ತು ಅದನ್ನು ಓಡಿಸುವವರ ಜೊತೆ ಒಂದು ಭಾವನೆ, ಒಂದು ಪ್ರೀತಿ ಏರ್ಪಡುತ್ತೆ. ಹಾಗೆಯೇ ಕತೆ ಚಿತ್ರಕಥೆಗಳಲ್ಲೂ ಆಟೋಗಳನ್ನು ಬಳಕೆ ಮಾಡಿದ್ದಾರೆ. ಅಂತಹ ಸಾಕಷ್ಟು ಚಿತ್ರಗಳು ನಮ್ಮಲ್ಲಿ ಲಭ್ಯ ಇದೆ. ಬಹುತೇಕ ಎಲ್ಲ ಸೂಪರ್ ಸ್ಟಾರ್ಗಳು ಆಟೋಗಳನ್ನು ಕಥೆಯ ಮುಖಾಂತರ, ಅಂದರೆ ಆಟೋ ರಿಕ್ಷಾಗಳನ್ನು ಬಳಸಿ ಅವರು ತಮ್ಮ ಕಥೆಯನ್ನು, ಚಿತ್ರಕಥೆಯನ್ನು ಹೆಣೆದು ಒಳ್ಳೆಯ ಚಿತ್ರಕಥೆಯನ್ನು ನೀಡಿ ಗೆದ್ದಿದ್ದಾರೆ ಅಂತ ಹೇಳಬಹುದು. ಯಾಕೆ ಅಂದರೆ ಸರಳವಾಗಿ ತುಂಬ ಎಲ್ಲರಿಗೂ ಕನೆಕ್ಟ್ ಆಗುವಂತಹ ರೀತಿಯಲ್ಲಿ ಆಟೋ ರಿಕ್ಷಾಗಳು ಇರೋದ್ರಿಂದ, ಹಾಗೇ ಹಿಂದೆಯಿಂದನೂ ನಗರ ಪ್ರದೇಶಗಳಲ್ಲಿ ಇವುಗಳ ಬಳಕೆ ಹೆಚ್ಚಾಗಿ ಇರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು, ಅದರಲ್ಲೂ ಕೆಲವು ಕಡೆ ರಸ್ತೆಗಳು ಸಣ್ಣದಾಗಿರುತ್ತೆ, ಇನ್ನು ಬೇಗ ಹೋಗಬೇಕಾಗಿರತ್ತೆ. ನಮ್ಮ ಸ್ವಂತ ವಾಹನ ಕೆಲವು ಸಾರಿ ತಗೊಳೋಕ್ಕಾಗಲ್ಲ ಅಥವಾ ತಗೊಂಡು ಹೋಗೋಕ್ಕಾಗಲ್ಲ, ಅಥವಾ ವಯಸ್ಸಾದವರು, ಹಿರಿಯರಿರ್ತಾರೆ, ಮಕ್ಕಳಿರ್ತಾರೆ, ಸುಲಭಕ್ಕೆ ಹೋಗಬಹುದು ಮತ್ತು ಕಡಿಮೆ ದರದಲ್ಲೂ ಕೆಲವು ಸಾರಿ ಹೋಗಲಿಕ್ಕೆ ಸಾಧ್ಯ ಆಗೋದು ಆಟೋ ರಿಕ್ಷಾಗಳಿಂದ. ಹಾಗಾಗಿ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಸೂಪರ್ ಸ್ಟಾರ್ಗಳ ಆಟೋ ಬಳಕೆ ಇರುವಂತಹ ಚಿತ್ರಕಥೆ, ಕತೆ ಇರುವಂತಹ ಚಿತ್ರದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಒಂದು ಸ್ವಲ್ಪ ಮಾತನಾಡ್ತಾ ಸಾಗೋಣ ಪರಿಮಳ ಕಾರ್ಯಕ್ರಮದಲ್ಲಿ. ನೀವು ಸಹ ಆಟೋಗಳ ಬಳಕೆ ಇರುವಂತಹ ಯಾವ ಚಿತ್ರ ನಿಮಗೆ ತುಂಬ ಇಷ್ಟ ಆಗುತ್ತೆ, ಹತ್ರ ಅನಿಸುತ್ತೆ, ಹಾಗೆಯೇ ಯಾವ ಸ್ಟಾರ್ ನಟರ ಚಿತ್ರ ನಿಮಗೆ ಇಷ್ಟ ಆಗುತ್ತೆ, ಸಂದೇಶದ ಮುಖಾಂತರ ನಮಗೆ ತಿಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091091. ಮತ್ತೊಮ್ಮೆ ಸಂಖ್ಯೆ 9483091091.

ಅನೇಕರ ಸಂದೇಶಗಳು ಈಗ ಹರಿದು ಬರ್ತಾ ಇದೆ. ನಿಜವಾಗ್ಲೂ ಪ್ರತಿದಿನ ಆಟೋನ ಬಳಕೆಯನ್ನು ಮಾಡುವವರ ಸಂಖ್ಯೆ ಹಲವು ಇದೆ. ಹಾಗೆಯೇ ಆಗಾಗ್ಗೆ ಆಟೋವನ್ನು ಬಳಸ್ತಾರೆ ಕೆಲವರು. ಇನ್ನೂ ಕೆಲವರು ತಮ್ಮ ಸರಕು ಸಾಮಾನುಗಳನ್ನು ತೆಗೆದುಕೊಳ್ಳಿಕ್ಕೂ ಆಟೋವನ್ನು ಬಳಸೋದುಂಟು. ಕೆಲವು ಕಡೆ ಆಟೋಗಳನ್ನು ಶೇರ್ಡ್ ಆಗಿ, ಅಂದರೆ ಒಂದೇ ಆಟೋದಲ್ಲಿ ಸಾಕಷ್ಟು ಜನ ಸೇರಿಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಶೇರ್ಡ್ ಆಟೋಸ್ ಅಂತ ಕರೀತಾರೆ. ಉದಾಹರಣೆಗೆ ದೇವಸ್ಥಾನಗಳ ಬಳಿಯಲ್ಲಿ ಅವರು ಅಲ್ಲಿಂದ ರೈಲ್ವೆ ಸ್ಟಾಪ್ಗೆ ಹೋಗಬೇಕಾಗಿರುತ್ತೆ, ಬಸ್ ಸ್ಟಾಪ್ಗೆ ಹೋಗಬೇಕಾಗಿರುತ್ತೆ, ಅಥವಾ ತಮ್ಮ ಒಂದು ಮನೆ ಕಡೆ ಹೋಗಬೇಕಾಗಿರುತ್ತೆ. ನಿಲ್ದಾಣಗಳಿಗೆ ಹತ್ತಿರ ಇರುವಂತಹ ಕಡೆಯಲ್ಲಿ ಶೇರ್ಡ್ ಆಟೋಗಳನ್ನು ಹೆಚ್ಚಾಗಿ ಬಳಸ್ತಾ ಇರ್ತಾರೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಬಹುತೇಕ ಎಲ್ಲ ಸೂಪರ್ ಸ್ಟಾರ್ಗಳೂ ಆಟೋಗಳನ್ನು ತಮ್ಮ ಕಥೆ ಚಿತ್ರಕಥೆಯಲ್ಲ ಕಥಾಹಂದರವಾಗಿ ಬಳಸಿಕೊಂಡು ಚಿತ್ರಗಳನ್ನು ಹೆಣೆದು

ಸೂಪರ್ ಸ್ಟಾರ್ಗಳಾಗಿದ್ದಾರೆ ಅಥವಾ ಒಳ್ಳೆಯ ಚಿತ್ರಗಳನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೇ ಹೆಸರು ಶಂಕರ್ ನಾಗ್. ಬಹುತೇಕ ಆಟೋಗಳ ಹಿಂದೆ ಶಂಕರ್ ನಾಗ್ ಅವರ ಒಂದು ಛಾಯಾಚಿತ್ರ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಆಟೋ ರಾಜ 1980 ಬಿಡುಗಡೆಯಾಗುತ್ತೆ. ಶಂಕರ್ ನಾಗ್ ಅವರ ಮುಖ್ಯ ಭೂಮಿಕೆಯಲ್ಲಿ ಇರುವಂತಹ ಚಿತ್ರ. ಆ ಚಿತ್ರ, ಚಿತ್ರಕಥೆ, ಹಾಡುಗಳು ಎಲ್ಲವೂ ಸೂಪರ್ ಹಿಟ್. ಇವತ್ತಿಗೂ ಚಿತ್ರದ ಹಾಡುಗಳನ್ನು ಪದೇ ಪದೇ ಪದೇ ಪದೇ ಕೇಳಬೇಕು ಅಂತ ಅನಿಸುತ್ತೆ. ಅಷ್ಟು ಒಳ್ಳೆಯ ಸಂಭಾಷಣೆ, ಕತೆ, ಚಿತ್ರಕಥೆ ಹೊಂದಿದಂತಹ ಆಟೋ ರಾಜ ಚಿತ್ರದ ಗೀತೆ ಇನ್ನು ಮುಂದೆ.

ಇನ್ನು ಒಂದು ಮಾತಿದೆ, ಆಟೋ ರಿಕ್ಷಾ ಏರಿದಂತಹ ಎಲ್ಲ ಸ್ಟಾರ್ಗಳು ಸೂಪರ್ ಸ್ಟಾರ್ ಆಗಿದ್ದಾರೆ ಅಂತ ಹೇಳಬಹುದು, ಅಥವಾ ಎಲ್ಲ ಸೂಪರ್ ಸ್ಟಾರ್ಗಳು ಆಟೋ ರಿಕ್ಷಾ ಕಥಾಹಂದರ ಇರುವಂತಹ ಒಂದು ಚಿತ್ರದಲ್ಲಾದರೂ ಅಭಿನಯವನ್ನು ಖಂಡಿತ ಮಾಡಿರ್ತಾರೆ ಅಂತ ಹೇಳ್ತಾರೆ. ಅದು ನಿಜ ಸಹ. ಬಹುತೇಕ ಕನ್ನಡದಲ್ಲೂ ಮತ್ತು ಬೇರೆ ಎಲ್ಲ ಭಾಷೆಗಳಲ್ಲೂ ಆಟೋ ರಿಕ್ಷಾ ಕಥಾಹಂದರ ಇರುವಂತಹ ಚಿತ್ರಕಥೆ ಕತೆ ಇರುವಂತಹ ಅನೇಕ ಸಿನಿಮಾಗಳು ಸೂಪರ್ ಹಿಟ್ ಆಗಿರುವಂತಹ ಉದಾಹರಣೆಗಳು ನಮ್ಮ ಮುಂದೆ ಇವೆ. ಸಾರಥಿ ಚಿತ್ರ ದರ್ಶನ್ ಅವರಿಗೆ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ತಂದುಕೊಡುತ್ತೆ. ಹಾಗೆಯೇ ರಂಗ, SSLC, ಈಗಷ್ಟೇ ನೀವು ಕೇಳಿದಂತಹ ಗೀತೆ ಸುದೀಪ್ ಅವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಇನ್ನು ಈ ಹಿಂದೆ ತಿಳಿಸಿದ ಹಾಗೆ ಶಂಕರ್ ನಾಗ್ ಅವರ ಆಟೋ ರಾಜ ಇದೇ ಹೆಸರಿನಲ್ಲಿ ಗಣೇಶ್ ಅವರ ಚಿತ್ರ ಸಹ ಬಿಡುಗಡೆಯಾಗುತ್ತೆ, ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಇನ್ನು ಆಟೋ ಶಂಕರ್ ಉಪೇಂದ್ರ, ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿನಯದ ಚಿತ್ರ, ಇದು ಸಹ ಹೆಸರು ಮಾಡುತ್ತೆ. ಹಾಗೇ ಪರಮೇಶಿ ಪಾನ್ವಾಲ, ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಅಭಿನಯ ಇರುವಂತಹ ಚಿತ್ರ, ಹಾಗೆಯೇ ಬಹುತೇಕ ಎಲ್ಲರದ್ದು ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ರವಿಚಂದ್ರನ್ ಅವರ ಅಭಿನಯದ ಯಾರೇ ನೀನು ಚೆಲುವೆ ಚಿತ್ರದ ಒಂದು ಹಾಡಂತೂ ನಿಜವಾಗ್ಲೂ ಪದೇ ಪದೇ ಕೇಳಬೇಕು ಅನ್ಸತ್ತೆ. ಇತ್ತೀಚೆಗೆ ಎಲ್ಲೋ ಹಿಂದೆ ಕೇಳಿದ ನೆನಪು, ಒಮ್ಮೆ ಕೇಳ್ಕೊಂಬಂದ್ಬಿಡೋಣ. ಎಲ್ಲ ಸ್ನೇಹಿತರಿಗೆ ಅದರಲ್ಲೂ ಚಿಂತೆ ಮಾಡೋರಿಗೆ ಈ ಹಾಡು ಪ್ರಿಯ ಅನ್ಸತ್ತೆ.

0: ಎರಡು ಗೀತೆಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ಕೊಂಡು ಬಂದ್ರಿ. ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕೋಟಿಗೊಬ್ಬ ಚಿತ್ರದಲ್ಲೂ ಸಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪಾತ್ರ ಮತ್ತು ಚಿತ್ರ ಸಹ ಎಲ್ಲರಿಗೂ ಇಷ್ಟ ಆಗತ್ತೆ. ಹಾಗೆಯೇ ಕನಕ ಚಿತ್ರದಲ್ಲಿ ದುನಿಯಾ ವಿಜಯ್ ಅವರ ಪಾತ್ರ ಇಷ್ಟ ಆಗತ್ತೆ. ಇನ್ನು ಬಹುತೇಕ ಎಲ್ಲ ಸೂಪರ್ ಸ್ಟಾರ್ಗಳು ಆಟೋ ರಿಕ್ಷಾವನ್ನು ಏರಿ ತಮ್ಮ ಅಭಿನಯದ ಚಾತುರ್ಯವನ್ನು ತೋರಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಆಟೋ ರಿಕ್ಷಾ ಓಡಿಸುವವರ ಸರಳ ಜೀವನ, ಹಾಗೆಯೇ ಪ್ರೀತಿಗೂ ಮತ್ತು ಸ್ನೇಹಕ್ಕೂ ಎರಡಕ್ಕೂ ಸೈ ಅಂತ ಹೇಳ್ತಾರೆ. ಬಹುತೇಕರು ನಮ್ಮ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ತಿಳಿಸ್ಕೊಡ್ತಾರೆ ಸರಳ ಭಾಷೆಯಲ್ಲಿ. ಯಾಕೆ ಅಂದರೆ ಕೆಲವರು ಆಟೋದಲ್ಲಿ ಇವರು ಕುಳಿತುಕೊಂಡ್ರೆ ಉಚಿತ ಅಂತ ಬರೆದು ಹಾಕಿರ್ತಾರೆ. ಅಂದರೆ ಉದಾಹರಣೆಗೆ ಯಾರೋ ಒಬ್ಬರು ಪ್ರೆಗ್ನೆಂಟ್ ಇದ್ದರೆ ಅಥವಾ ಹಿರಿಯರಿದ್ದರೆ ಅಥವಾ ಕಷ್ಟಪಡ್ತಾ ಇದ್ದರೆ ಫಿಸಿಕಲಿ ಚಾಲೆಂಜ್ಡ್ ವ್ಯಕ್ತಿಗಳಿದ್ದರೆ ಅವರಿಗೆ ಉಚಿತ ನಮ್ಮ ಆಟೋನಲ್ಲಿ ಅಂತ ಹಾಕ್ತಾರೆ. ಹಾಗೆಯೇ ಪುಸ್ತಕಗಳನ್ನು ಕೊಡ್ತಾರೆ ಓದಲಿಕ್ಕೆ, ಮೊಬೈಲ್ಗಳನ್ನು ಮತ್ತು ಬೇರೆ ಬೇರೆ ಅಂತರ್ಜಾಲ ವ್ಯವಸ್ಥೆಯನ್ನು ಕಡಿಮೆ ಮಾಡಿ ಅಂತ ಹೇಳೋರು ಉಂಟು. ಕನ್ನಡದ ಪ್ರೀತಿಯನ್ನು ಅತಿ ಹೆಚ್ಚು ಮೆರೆಯುವಂತಹ, ಅತಿ ಹೆಚ್ಚು ಬಳಸಿ ಅಂತ ಹೇಳುವಂತಹ ಒಂದು ಸಂಪರ್ಕ ಸಾಧನಗಳಲ್ಲಿ ಆಟೋ ರಿಕ್ಷಾ ಚಾಲಕರು ಸಹ ಒಬ್ಬರು ಅಂತ ಹೇಳಬಹುದು. ಹಾಗಾಗಿ ಅನೇಕ ನಮ್ಮ ಕನ್ನಡದ ಚಿತ್ರಗಳು ಸೂಪರ್ ಹಿಟ್ ಆಗಿವೆ. ಜನರ ಜನಮಾನಸದಲ್ಲಿ ಸದಾ ಹಾಸು ಹೊಕ್ಕ ಹಾಗೆ ಇದೆ. ಈಗಷ್ಟೇ ಕೇಳಿದ ಗೀತೆಗಳು ಅದಕ್ಕೆ ಉದಾಹರಣೆ. ಇನ್ನು ಇವೆಲ್ಲದಕ್ಕೂ ಸಾಕ್ಷಿಭೂತ ಅಂತ ಹೇಳೋ ಹಾಗೆ ಆಟೋ ರಿಕ್ಷಾ ಹಿಂದೆ ಬರೆದಿರುವಂತಹ ಸಾಲುಗಳು ಎಲ್ಲವೂ ಎಲ್ಲರಿಗೂ ಒಂದು ರೀತಿ ಜೀವನದ ಪಾಠವನ್ನು ಆಟೋ ರಿಕ್ಷಾ ಹಿಂದೆ ಬರೆದ ಸಾಲುಗಳು ಹೇಳ್ತಾ ಇರುತ್ತೆ. ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪಾಠದ ರೀತಿ ಇರುತ್ತೆ. ಯಾಕೆಂದರೆ ಒಂದು ಅವರ ಬದುಕಿನ ಅನುಭವ ಆಗಿರಬಹುದು ಅಥವಾ ಅವರು ಜನರಿಗೆ ಕೊಡುವಂತಹ ಮಾಹಿತಿ ಆಗಿರಬಹುದು ಅಥವಾ ಟ್ಯಾಗ್ ಲೈನ್ಗಳು. ಇದು ನನಗೆ ತುಂಬ ಇಷ್ಟ ಆಗುತ್ತೆ, ಇದನ್ನು ಜನರಿಗೆ ನನ್ನ ಆಟೋನ ಮುಖಾಂತರ ಬರೆದು ಹೇಳಬೇಕು. ಯಾರೋ ಒಬ್ಬರಿಗೆ ಅದು ಕಷ್ಟದಲ್ಲಿರೋರಿಗೆ, ನೋವಲ್ಲಿರೋರಿಗೆ, ಬೇಜಾರಲ್ಲಿರೋರಿಗೆ ಸಹಾಯ ಆದರೆ ತುಂಬ ಖುಷಿ ಆಗುತ್ತೆ ನನಗೆ ಅಂತ ಅನೇಕರು ಹೇಳ್ತಾರೆ.
1: ಪ್ರೀತಿ ಮಾಡೋ ಮನ್ಸು ಕೊಟ್ಟೆ ಸೂಪರ್ ವೆಂಕಟೇಶ, ಹೇಳೋ ಗುಣಿಗೆ ಕಿತ್ಕೊಂಬೋಟೆ ಯಾಕ

ರಂಗಣ್ಣ ಚಿತ್ರದ ಗೀತೆಯನ್ನ ಇದುವರೆಗೆ ನೀವು ಕೇಳಿದ್ದು ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಲ್ಗೆ. ಇನ್ನು ನಾಡು ನುಡಿಯ ವಿಚಾರಕ್ಕೆ ಬಂದರೆ, ಕನ್ನಡದ ಮೇಲಿನ ಪ್ರೀತಿಯ ವಿಚಾರಕ್ಕೆ ಬಂದರೆ, ಆಟೋ ರಿಕ್ಷಾ ಚಾಲಕರೆಲ್ಲರೂ ಒಂದಾಗಿ ಕೆಲಸವನ್ನು ಮಾಡ್ತಾರೆ, ತುಂಬ ಖುಷಿಯಿಂದ ಪಾಲ್ಗೊಳ್ತಾರೆ, ಯಾವುದೇ ಹೋರಾಟಕ್ಕೂ ಸಿದ್ಧರಾಗ್ತಾರೆ. ಹಾಗಾಗಿ ಅನೇಕ ಚಿತ್ರಗಳಲ್ಲಿ ಅವರ ಮುಖ್ಯ ಭೂಮಿಕೆ ಇದ್ದಾಗ, ಅಂದರೆ ಆಟೋನ ಮುಖ್ಯ ಭೂಮಿಕೆಯಲ್ಲಿದ್ದಾಗ ಆ ಚಿತ್ರ ಯಶಸ್ಸು ಕಾಣುತ್ತೆ. ಅದು ಹಾಸ್ಯದ ಸನ್ನಿವೇಶ ಆಗಿರಬಹುದು, ಹಾಡಿನ ಸನ್ನಿವೇಶ ಆಗಿರಬಹುದು, ಅಥವಾ ಚಿತ್ರದ ಸಾಹಸ ಸನ್ನಿವೇಶ, ಫೈಟ್ ಸೀಕ್ವೆನ್ಸ್ಗಳಾದರೂ ಸಹ ಅಲ್ಲೂ ಸಹ ಆಟೋಗಳ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಅನೇಕ ಚಿತ್ರಗಳಲ್ಲಿ ಆಟೋಗಳ ಬಳಕೆ ಸರ್ವೇ ಸಾಮಾನ್ಯವಾಗಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಆದರೆ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರೋದು ವಿಶೇಷವಾಗಿ ಆಟೋನೇ ಕಥೆಯ ಪ್ರಧಾನ ಪಾತ್ರವಾಗಿ ಅಭಿನಯ ಮಾಡಿದಂತಹ ಚಿತ್ರಗಳ ಬಗ್ಗೆ. ಇನ್ನು ಆ ಗೀತೆಗಳು ಸಹ ಪ್ರಸಾರ ಆಗ್ತಾ ಇದೆ. ಸಂದೇಶಗಳ ಕಡೆ ಹೋಗೋದಾದರೆ ಅನೇಕರು ನಮಗೆ ಮೆಸೇಜ್ ಮಾಡ್ತಾ ಅವರ ಇಷ್ಟದ ಚಿತ್ರಗಳು, ಗೀತೆಗಳು ಯಾವುದು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚ್ಕೋತಾ ಇದ್ದಾರೆ. ಹಲೋ ಸರ್, ನಮಸ್ಕಾರ. ಎಂದು ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸಮಯ ಅವಕಾಶ ಇದ್ದರೆ ಪ್ರಸಾರ ಮಾಡೋಣ ಅಂತ ಹೇಳೋಣ. ಹಾಗೆಯೇ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ನೈಸ್ ಸಾಂಗ್ ಸೂಪರ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ವಿಜಯಕುಮಾರ್ ಮೂಳೆ ಇವರು ಸಿರಾಳಕೊಪ್ಪ, ಇಲ್ಲಿಂದ ಕೋಟಿಗೊಬ್ಬ ಚಿತ್ರ ನನಗೆ ಇಷ್ಟ ಆಗುತ್ತೆ ಸರ್, ವಿಷ್ಣು ಅವರು ಆಟೋ ಓಡಿಸಿರೋದು ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಪ್ರಸಾರ ಮಾಡುತ್ತಿರುವ ಹಾಡುಗಳು ತುಂಬ ಇಷ್ಟ ಆಗುತ್ತೆ, ಖುಷಿ ಕೊಡ್ತಾ ಇದೆ ಅಂತ. ಅಕ್ಕಲಕೋಟ ಇಲ್ಲಿಂದ ಮೈಂದರಗಿ ಈರಣ್ಣ ಜೇವೂರು ಇವರ ಸಂದೇಶ ಬಂದಿದೆ. ಆಟೋ ರಾಜ ಚಿತ್ರದ ಹಾಡು ಇಷ್ಟ ಆಯಿತು ಅಂತ ವಾಣಿಶ್ರೀ ಧಾರವಾಡದಿಂದ ಹೇಳ್ತಾ ಇದ್ದಾರೆ, ಸುನಿಲ್ ಸಾರ್ ಅಂತ. ಹಾಗೆಯೇ ಬಿ ಕೆ ಶಿವಕುಮಾರ್ ಸಿಂಗಟಗೆರೆ, ಇಲ್ಲಿಂದ ಶಂಕರ್ನಾಗ್ ಅವರ ಅಭಿನಯದ ಆಟೋ ರಾಜ ಚಿತ್ರ ನಂಗೆ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿದೆ

ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಆಟೋ ರಾಜ ಶಂಕರ್ ನಾಗ್ ಅವರ ಅಭಿನಯದ ಚಿತ್ರ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಚಂದುಲಾಲ್ ಅವರು ಕಲಬುರಗಿಯಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಹಾಗೇನೆ ದೇವಿ ಸಿಂಗ್ ಸರೋಜಾ ಸಿಂಗ್ ಇವರು ಚಾಮರಾಜಪೇಟೆಯಿಂದ ಆಟೋ ರಾಜ ಚಿತ್ರ ಶಂಕರ್ ನಾಗ್ ಅವರ ಅಭಿನಯದ ಚಿತ್ರ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೆಸೇಜ್ ಮಾಡಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಇನ್ನು ಆಟೋ ರಿಕ್ಷಾ ಬಗ್ಗೆ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರಿ, ನನಗೆ ಇಷ್ಟ ಆಯಿತು ಅಂತ ಭವ್ಯ ಕೃತಿಕಾ ಅವರು ಐವರ ಕಂಡಪುರ ಇಲ್ಲಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಸಂದೇಶ ಕಳಿಸಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಗೀತೆಯನ್ನು ಕೇಳಿ ಬರೋಣ.

ಖಂಡಿತ ಇವತ್ತಿನ ಕಾರ್ಯಕ್ರಮದ ಸಮಯ ಮುಗಿತಾ ಇದೆ, ಅರ್ಥ ಮಾಡ್ಕೊಳ್ಳಿ ಅಂತ ನಾ ಯಾರಿಗೂ ಹೇಳೋದಿಲ್ಲ, ಯಾಕೆಂದರೆ ಮುಗಿತಾ ಇರೋ ಸಮಯಕ್ಕೆ ತಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನು ಸಂದೇಶಗಳನ್ನು ನೋಡೋದಾದರೆ, ನಮ್ಮ ತಾತ ಸಹ ಆಟೋ ಚಾಲಕರಾಗಿದ್ದರು ಅಂತ ನಮ್ಮ ಗೆಳೆಯರೊಬ್ಬರು ನಂಬರ್ ಎಂಡಿಂಗ್ ವಿತ್ 9761 ಇವರು ಕಳಿಸಿದ್ದಾರೆ. ಇನ್ನು ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ಇಲ್ಲಿಂದ ಇವತ್ತಿನ ಪರಿಮಳ ಕಾರ್ಯಕ್ರಮದ ಆಟೋರಿಕ್ಷಾ ಕತೆ, ಸಿನಿಮಾ ಹಾಡುಗಳು ಎಲ್ಲವೂ ನನಗೆ ಇಷ್ಟ ಆಯಿತು, ಧನ್ಯವಾದಗಳು, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು, ಇನ್ನಷ್ಟು ಮತ್ತಷ್ಟು ಆಟೋ ಬಗೆಗಿನ ಕತೆ ಚಿತ್ರಕತೆ ಇರುವಂತಹ ಚಿತ್ರಗಳು ನಮ್ಮ ಮುಂದೆ ಅಂದರೆ ತೆರೆಯ ಮೇಲೆ ಬರಲಿ, ಹಾಗೆಯೇ ಸೂಪರ್ ಸ್ಟಾರ್ಗಳ ಚಿತ್ರಗಳು ಮತ್ತಷ್ಟು ತೆರೆಗೆಯನ್ನು ಅಪ್ಪಳಿಸಿ ನಮ್ಮನ್ನೆಲ್ಲ ರಂಜಿಸಲಿ ಅಂತ ಕೇಳ್ಕೋತಾ ಕಾರ್ಯಕ್ರಮದ ಮುಂದಿನ ಕೊನೆಯ ಗೀತೆ. ಈ ಗೀತೆಯನ್ನು ಕೇಳಲಿಕ್ಕೆ ನೀವು ರೆಡಿ ಇದ್ದೀರಿ ಅಂತ ನಾ ಭಾವಿಸ್ತಾ, ರೆಡಿ ರೆಡಿ ಅಂತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗೀತೆ ಶುರು ಆಗ್ತಾ ಇದೆ. ಆಟೋ ಶಂಕರ್ ಚಿತ್ರದು.

ಕಾರ್ಯಕ್ರಮದ ಕೊನೆಯ ಗೀತೆ ಈಗ ಕೇಳ್ತಾ ಇದ್ದೀರಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇನ್ನು ಮುಗಿಸುವಂತಹ ಸಮಯ. ನಿಮ್ಮೆಲ್ಲರಿಗೂ ಇವತ್ತಿನ ಪರಿಮಳ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇಷ್ಟು ಹೊತ್ತು ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾದ ಧ್ವನಿ ಸುನಿಲ್ ರುದ್ರಮೂರ್ತಿ. ಇನ್ನು ಅನುಪಮ ಅವರು ನನ್ನ ಹಿಂದೆ ನಿಂತ್ಕೊಂಡು ಅಥವಾ ನನ್ನ ಪಕ್ಕದಲ್ಲೇ ನಿಂತ್ಕೊಂಡು ನನ್ನ ಬಗ್ಗೆ ಹೇಳ್ರಿ, 5 ಗಂಟೆಗೆ ಅವ್ರು ಬರ್ತಾರೆ ಅಂತ ಹೇಳಿ ಬಿಟ್ಕೊಡ್ತೀರಾ ಇಲ್ವಾ ಅಂತ ನಿಂತ್ಕೊಂಡಿದ್ದಾರೆ ಚೇರ್ ಪಕ್ಕ. ಹಾಗಾಗಿ ಅವರಿಗೆ ಸ್ಥಳವನ್ನು ಹಾಗೇನೆ ಕುರ್ಚಿಯನ್ನು ಬಿಟ್ಟು ಹೊರಡುವಂತಹ ಸಮಯ. ಸದಾ ಖುಷಿ ಖುಷಿಯಾಗಿರಿ, ಮನಸ್ಫೂರ್ತಿಯಾಗಿ ನಗ್ತಾ ಇರಿ, ಹೆಮ್ಮೆಯಿಂದ ಕನ್ನಡ ಮಾತಾಡಿ. ಸತ್ಯ ಮಾರ್ಗದಲ್ಲಿ ನಡೆಯುವಂತಹ ಪ್ರಯತ್ನ ಸದಾಕಾಲ ನಮ್ಮೆಲ್ಲರಿಂದ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಪರಿಮಳ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾರ್ಗದರ್ಶನದಲ್ಲಿ 2019 26 ನಡುವೆ 36 ದೇಶಗಳಿಂದ ಪರಾರಿಯಾಗಿದ್ದ 274 ಅಪರಾಧಿಗಳನ್ನು ಭಾರತಕ್ಕೆ ವಾಪಸ್ ಕರೆತರಲಾಗಿದೆ ಎಂದು

ಗೃಹ ಸಚಿವಾಲಯ ಸ್ಪಷ್ಟಪಡಿಸಿದೆ. ಕೃಷಿ ಅಧಿಕಾರಿ ಹುದ್ದೆ ನೇಮಕಾತಿ ನಿಯಮಗಳ ಸಂಬಂಧ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಬೆಂಗಳೂರಿನಲ್ಲಿ ವಾರಸುದಾರರಿಲ್ಲದ ವಾಹನಗಳ ತೆರವು ಕಾರ್ಯಕ್ಕೆ ಸಮಗ್ರ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ಜಿಬಿಎ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ ನೀಡಿದ್ದಾರೆ. ಕೊಡಗು, ದಕ್ಷಿಣ ಕನ್ನಡ, ಶಿವಮೊಗ್ಗ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಲೋಕಸಭೆಯಲ್ಲಿಂದು ವಿರೋಧ ಪಕ್ಷಗಳ ಗದ್ದಲದ ನಡುವೆ ಧ್ವನಿಮತದ ಮೂಲಕ ವಿನಿಯೋಗ ಮಸೂದೆ ಅಂಗೀಕರಿಸಲಾಗಿದೆ. ರಾಜ್ಯ ಸರ್ಕಾರ ವಿಧಾನಸಭಾಧ್ಯಕ್ಷ, ಉಪಸಭಾಪತಿ, ಸಭಾಪತಿ ಮತ್ತು ವಿಧಾನ ಪರಿಷತ್ ಉಪಾಧ್ಯಕ್ಷ ಹುದ್ದೆಗಳಿಗೆ ಹೆಸರುಗಳನ್ನು ಘೋಷಿಸುವ ಮೂಲಕ ಸಂವಿಧಾನವನ್ನು ಉಲ್ಲಂಘಿಸಿದೆ ಎಂದು ಬಿಜೆಪಿ ಆರೋಪಿಸಿದೆ. ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಿ ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಪಕ್ಷದಲ್ಲಿ ಯಾರಿಗೂ ಅಸಮಾಧಾನವಿಲ್ಲ ಎಂದ ಅವರು, ಯಾರೂ ರಾಜೀನಾಮೆ ನೀಡಿಲ್ಲ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಿಂದ 19 ಲಕ್ಷಕ್ಕೂ ಹೆಚ್ಚು ಮನೆಗಳು ಶೂನ್ಯ ವಿದ್ಯುತ್ ಬಿಲ್ ಹೊಂದಿವೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಮಹಿಳೆಯರ ವಿರುದ್ದ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ತಮಿಳುನಾಡು ವಿಧಾನಸಭೆ ಪ್ರತಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಅವರನ್ನು ಬಿಡುಗಡೆ ಮಾಡುವಂತೆ ಮದ್ರಾಸ್ ಹೈಕೋರ್ಟ್ ಪೊಲೀಸರಿಗೆ ಸೂಚಿಸಿದೆ. ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಗೆದ್ದ ಹಾಗೂ 2 ಬಾರಿ ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಇದೇ 21ರಂದು ಲೌಸಾನೆ ಡೈಮಂಡ್ ಲೀಗ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗಿದೆ 5:03:40. ಪ್ರೀತಿಯ ಎಲ್ಲ ಕೇಳುಗರಿಗೂ ಸಂಜೆಯ ಕಾರ್ಯಕ್ರಮಗಳಿಗೆ ಸ್ವಾಗತವನ್ನು ಹೇಳ್ತಾ ಇರೋದು ಅನುಪಮಾ ಕೆಎನ್. ಸಂಜೆಯ ಕಾರ್ಯಕ್ರಮಗಳನ್ನು ಆರಂಭಿಸೋಣ. ಅದಕ್ಕೂ ಮೊದಲು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವ ಕಾರ್ಯಕ್ರಮಗಳ ಕಿರು ಪರಿಚಯ ಈಗ. ಈ ಕಾರ್ಯಕ್ರಮ ವಿವರಣೆಯ ನಂತರ 5:05 ಓಲ್ಡ್ ಈಸ್ ಗೋಲ್ಡ್ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಹಳೆಯ ಗೀತೆಗಳನ್ನು ಕೇಳಲಿದ್ದೀರಿ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:02 ಕೇಳಿ ಗಾನ ಬಜಾನ ಕಾರ್ಯಕ್ರಮ. 6:55 ಕನ್ನಡ ರತ್ನ ಭಂಡಾರ. ಈ ರಾತ್ರಿ 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. ಪ್ರೀತಿಯ ಕೇಳುಗರೆ, ಇಂದು ರಾತ್ರಿ 8:02 ಕೇಳಿ ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ. ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಗಳನ್ನು 8:00-9:00 ಕೇಳಬಹುದು. 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. 4 ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆಯಲ್ಲಿ ಭಕ್ತಿ ಗೀತೆಗಳು ನಿಮಗಾಗಿ. 7:15 ಶುಭೋದಯ ಕರ್ನಾಟಕ, ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು. ನಾಳೆ

7:45 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಹೋಮಿಯೋಪತಿ ಔಷಧಿ ಪದ್ಧತಿ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಾಳೆ ಬೆಳಿಗ್ಗೆ 9:00 ಇಂದಿನ ವಿಶೇಷ, 10:02 ಓಲ್ಡ್ ಈಸ್ ಗೋಲ್ಡ್ ಅಲ್ಲಿ ಹಳೆಯ ಮಧುರವಾದ ಗೀತೆಗಳು ನಿಮಗಾಗಿ, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು, 11:30 ಕಲಾ ಭಾರತಿ ಕಾರ್ಯಕ್ರಮ, 12:05 ಕರೆಗೊಂದು ಹಾಡು. ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳುವಂತಹ ಹೊತ್ತು 12:05. ನಾಳೆ ಮಧ್ಯಾಹ್ನ 1:20 ಗೇಮ್ ಶೋನಲ್ಲಿ ಪದಬಂಧ ಕಾರ್ಯಕ್ರಮ, 2:15 ಸ್ಪಂದನ, 2:45 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. 4:00 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಪಿಟಾರ, ಪ್ರಾಯೋಜಕರು AISSMS ಪುಣೆ. ಆನಂತರ ಪರಿಮಳ ಕಾರ್ಯಕ್ರಮ ನಿಮಗಾಗಿ. ನಾಳೆ ಸಂಜೆಯ ಕಾರ್ಯಕ್ರಮಗಳು ಹೀಗಿವೆ. 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ಮಧುರ ಆಲಾಪ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಇದುವರೆಗೆ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವ ಕಾರ್ಯಕ್ರಮಗಳ ಕಿರು ಪರಿಚಯ ಮಾಡಿಕೊಂಡ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ಆರಂಭಿಸೋಣ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಓಲ್ಡ್ ಈಸ್ ಗೋಲ್ಡ್. ಆರಂಭದ ಗೀತೆ ಕರ್ಪೂರದ ಗೊಂಬೆ ಚಿತ್ರದ್ದು. ಚಿತ್ರ ಅವರ ಧ್ವನಿಯಲ್ಲಿ ಎಸ್ ನಾರಾಯಣ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ಹಂಸಲೇಖ ಅವರ ಸಂಗೀತವಿದೆ. ಬಂದು ಓ ಪ್ರೇಮದ ಸಿಂಧು.

ಬಂದು ಓ ಪ್ರೇಮದ ಸಿಂಧು ಅಂತ ಹೇಳಿ ಒಂದು ಆರಂಭದ ಹಾಡಿದು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೇಳಿದ್ರಿ. ಇನ್ನೀಗ ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ ಅಂತ ಹೇಳಿ ಹಾಡ್ತಾ ಇದ್ದಾರೆ ಆರ್ ಎನ್ ಸುದರ್ಶನ್. ಈ ಅಪರೂಪದ ಹಾಡು ನಿಮಗಾಗಿ ಶುಭಮಂಗಳ ಚಿತ್ರದಿಂದ.

ರಾಯರು ಬಂದರು ಮಾವನ ಮನೆಗೆ, ಈ ಒಂದು ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ರಾಜ್ಕೋಟಿ ಅವರ ಸಂಗೀತವಿತ್ತು. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ಇದು ಒಂದು ಕೆ ಎಸ್ ನರಸಿಂಹಸ್ವಾಮಿಗಳ ಪದ್ಯದ ಮೊದಲ ಸಾಲು ಅಲ್ವಾ, ಹಾಡು ಸಹ ಆಗಿದೆ. ಅಂದರೆ ಚಿತ್ರಸಂಗೀತಕ್ಕೆ ಸಹ ಈ ಒಂದು ಗೀತೆಯನ್ನು, ಈ ಒಂದು ಪದ್ಯವನ್ನು ಅಳವಡಿಸಲಾಗಿದೆ. ಆ ಒಂದು ಪದ್ಯದ ಮೊದಲ ಸಾಲನ್ನೇ ಚಿತ್ರಕ್ಕೆ ಇಟ್ಟು ನಿರ್ಮಾಣ ಮಾಡಲಾಗಿದೆ. ರಾಯರು ಬಂದರು ಮಾವನ ಮನೆಗೆ ಅನ್ನೋ ಫಿಲ್ಮ್ ನೇಮ್ ಇದು. ಮುಂದಿನ ಗೀತೆ ಓಲ್ಡ್ ಇಸ್ ಗೋಲ್ಡಲ್ಲಿ ಶುಭಂ ಚಿತ್ರದ್ದು. ಹನಿ ಹನಿ ಇಬ್ಬನಿನ ಬಾಚಿ ಕುಡಿಯುವಂತಹ ಆಸೆ ಅಂತ ಹೇಳಿ ಚಿತ್ರಮ್ಮ ಅವರು ಹಾಡ್ತಾ ಇದ್ದಾರೆ. ಕವಿರಾಜ್ ಅವರ ರಚನೆಗೆ ಗುರುಕಿರಣ್ ಅವರ ಸಂಗೀತವಿದೆ.

ಓಲ್ಡಿಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ 102.9 FM ಅಲ್ಲಿ. ಇನ್ನೀಗ ಕರುಣಾಮಯಿ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇನ್ನೀಗ ದೇವರ ಕಣ್ಣು ಚಿತ್ರದ ಹಾಡು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಚಿ ಉದಯಶಂಕರ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ಟಿಜಿ ಲಿಂಗಪ್ಪ ಅವರ ಸಂಗೀತ.

0: ಇನ್ನೀಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರಿಸಲು ಬಂದಿದ್ದಾರೆ ವಕೀಲರಾದ ಮತ್ತು ಸಂವಿಧಾನ ಫೆಲೋ ಆಗಿರುವ ಪ್ರಿಯಾ ಪಿವಿ ಅವರು. ನಮಸ್ಕಾರ ಮೇಡಮ್.
3: ನಮಸ್ತೆ ಸರ್.
2: ಒಂದು ಆಸ್ತಿಯನ್ನ ಖರೀದಿಸಬೇಕು ಅಂತ ಯೋಚನೆ ಇರುತ್ತೆ, ಅದಕ್ಕೆ ಇಡೀ ಜೀವಮಾನದಲ್ಲಿ ಗಳಿಸಿದಂತಹ ಎಲ್ಲಾ ಒಂದು ಶೇಖರಿಸಿಟ್ಟಂತಹ ಹಣವನ್ನ ಹೂಡಿಕೆ ಮಾಡಿಬಿಡ್ತೀವಿ ನಾವು. ಅವಾಗ ಆಸ್ತಿ ಯಾವುದೇ ಇದು ತಕರಾರುಗಳಿಲ್ಲ, ಯಾವುದೇ ಮೊಕದ್ದಮೆಗಳು ಇದ್ರ ಮೇಲೆ ಇಲ್ಲ, ಇದ್ರ ಮಾಲೀಕರು ಯಾರು ಅಂತ ಅನ್ನೋದು ನಿಖರವಾಗಿ ಗೊತ್ತಾಗಬೇಕು, ಮತ್ತೆ ಇನ್ನೊಬ್ಬರಿಗೆ ಯಾರಿಗೂ ಮಾರಾಟ ಮಾಡಿರಬಾರ್ದು, ನಮಗೆ ಮೋಸ ಮಾಡಿರಬಾರ್ದು, ಇದೆಲ್ಲವನ್ನು ತಿಳ್ಕೊಬೇಕಂತಂದ್ರೆ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಹೇಳಿ.
3: ಏನೋ ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪ ಸಂಪಾದಿಸಿ ಹೂಡಿಕೆ ಮಾಡಿ ಆ ಹಣದಲ್ಲಿ ಆಸ್ತಿಯನ್ನ ಸಂಪಾದನೆ ಮಾಡಬೇಕು ಅಂತೇಳಿ ಒಂದು ಆಸೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಈಗ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದೆಯಾ ಅಥವಾ ಅದರ ಅಲ್ಲಿ ಆ ಜಾಗದ ಬಗ್ಗೆ ಏನಾದರೂ ತಕರಾರು ಇದೆಯಾ ಅಂತ ಹೇಳ್ಕೊಂಡು ನಮ್ಗೆ ಡೈರೆಕ್ಟ್ ಆಗಿ ಆ ತರ ಏನು ಆಪ್ಷನ್ ಇಲ್ಲ. ಬಟ್ ಒಂದು RTCಯಲ್ಲಿ ಕೆಲವೊಂದ್ಸಲ ಮೆನ್ಷನ್ ಮಾಡ್ತಾರೆ, ಅಂದ್ರೆ ತಕರಾರು ಇದೆಯಾ ಅಥವಾ ಇದರ ಮೇಲೆ ಸಿವಿಲ್ ವ್ಯಾಜ್ಯಗಳಿದೆಯಾ ಅಂತೇಳಿ ಕೆಲವೊಂದ್ಸಲ ಏನು ಮೆನ್ಷನ್ ಮಾಡಿರ್ತಾರೆ. ಇನ್ನೊಂದು ಆಪ್ಷನ್ ಇದೆ, ಪೇಪರ್ ಪಬ್ಲಿಕೇಶನ್ ಮಾಡ್ಕೋಬಹುದು. ಒಬ್ಬ ವ್ಯಕ್ತಿ ನಂಗೆ ಈ ಜಾಗ ಇಷ್ಟ ಆಗಿದೆ, ಈ ಜಾಗವನ್ನು ನಾನು ಪರ್ಚೇಸ್ ಮಾಡಬೇಕು ಅಂತೇಳಿ ಇದ್ರೆ ಅದಕ್ಕೋಸ್ಕರ ಇವನು ಒಂದು ಪೇಪರ್ ಪಬ್ಲಿಕೇಶನ್ ಹಾಕಿ ಒಂದು ಪಬ್ಲಿಸಿಟಿ ಮಾಡಬಹುದು, ಇದರಲ್ಲಿ ತಕರಾರು ಇದೆಯಾ ಅಂತೇಳಿ ಕೇಳುವಂತ ಆಪ್ಷನ್ ಆಸ್ತಿಯನ್ನು ಖರೀದಿ ಮಾಡುವಂತವರಿಗೆ ಇದೆ. ಅದೇ ರೀತಿ ಈ ಜಾಗದಲ್ಲಿ ಏನಾದ್ರೂ ಸಾಲ ಇದೆಯಾ ಅಥವಾ ಈ ಜಾಗವನ್ನು ಏನಾದ್ರೂ ಅಡವಿಟ್ಟಿದ್ದಾರಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳುವಂತ ಇನ್ನೊಂದು ಆಪ್ಷನ್ ಇದೆ ಅಂತ ಹೇಳಿದ್ರೆ ECಯನ್ನ ತರ್ಕೋಬಂತದ್ದು. ECಅಂತ ಹೇಳಿದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತೇಳಿ, ಋಣಭಾರ ಪತ್ರ ಅಂತ ಹೇಳ್ತಾರೆ. ಇದನ್ನು ನಾವು ತಾಲೂಕು ಕಚೇರಿಗಳಲ್ಲಿ ಪಡ್ಕೊಳ್ಬಹುದು. ಈಗ ಒಬ್ಬ ಆಸ್ತಿಯನ್ನು ಪರ್ಚೇಸ್ ಮಾಡಬೇಕಂದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 30 ವರ್ಷದ ECಯನ್ನ ಪಡ್ಕೊಳ್ಬೇಕಾಗ್ತದೆ. ಅದರಲ್ಲಿ ಈ ಸಾಲ ಇದೆಯಾ ಅಥವಾ ಅಡವು ಇಟ್ಟಿದಾರ ಅಥವಾ ಏನಾದ್ರೂ ಶೂರಿಟಿ ಆಗಿ ಹಸ್ತಾಂತರ ಆಗಿದ ಅಂತ ಹೇಳ್ಕೊಂಡು ಚೆಕ್ ಮಾಡುವಂತ ಅವಕಾಶ ಇದೆ.
2: ಸಾಮಾನ್ಯ ವ್ಯಕ್ತಿಯಾಗಿ ಇರ್ತೀವಿ, ಎಲ್ಲೋ ಒಂದ್ ಕಡೆ ಹೋಗಿ ಯಾವ್ದೋ ಒಂದು ಪ್ರಾಪರ್ಟಿ ತಗೋಬೇಕಂತ ಮಾಡಿರ್ತೀವಿ, ಯಾರ ಮೂಲಕವಾಗಿ ಮಾಡಬೇಕು, ವಕೀಲರ ಮೂಲಕವಾಗಿ ಹೋಗ್ಬೇಕಾಗತ್ತ?
3: ನಮ್ಮ ದೇಶದಲ್ಲಿ ಕೆಲವರು ಅನಕ್ಷರಸ್ಥರಿರ್ತಾರೆ, ಅನಕ್ಷರಸ್ಥರು ವಕೀಲರ ಮೂಲಕ ಹೋಗಿ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಯುಗ, ಆನ್ಲೈನ್ ಅಲ್ಲಿ ಮಾಡುವಂತ ಆಪ್ಷನ್ ಕೂಡ ಇದೆ, ಸೈಬರ್ ಗಳಲ್ಲಿ ಮಾಡ್ಕೊಳ್ಬಹುದು.
2: ಆ ಒಂದು ಆಸ್ತಿಯ ವಿವರವನ್ನ ಅಲ್ಲಿ ನಾವು ದಾಖಲೆ ಹಾಕಿದ್ರೆ ಅದೆಲ್ಲ ಸಿಗುತ್ತೆ.
3: ಅದೇ ರೀತಿಯಲ್ಲಿ ಆಫ್ಲೈನ್ ಮೂಲಕ ಅಂದ್ರೆ ಡೈರೆಕ್ಟ್ ಆಗಿ ನಾವು ಅರ್ಜಿ ಕೊಟ್ಟು ಕೂಡ ECಯನ್ನು ಪಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ರಿಜಿಸ್ಟರ್ ಆಫೀಸ್ ಅಂತ ಇರ್ತದೆ, ಅಲ್ಲಿ ಎಲ್ಲ ಜಾಗಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ದಾಖಲೆಗಳು ಆ ಆಫೀಸ್ ನಲ್ಲಿ ಇರ್ತದೆ.
2: ಅವರು ಸರಿಯಾಗಿದೆ, ಯಾವುದೇ ತಕರಾರು ಇಲ್ಲ ಅಥವಾ ಈ ಸಮಸ್ಯೆ ಇದೆ ಅಂತ ಹೇಳಿದಾಗ ಆ ಸಮಸ್ಯೆ ಬಗೆಹರಿಸಕ್ ನೋಡಬೇಕು ಒಂದು, ಅಥವಾ ಈ ಆಸ್ತಿ ನನಗೆ ಬೇಡವೇ ಬೇಡ ಯಾಕೆ ಸುಮ್ಮನೆ ಅಂತ ಹೇಳಿ ಹಿಂದೆ ಸರಿಬಹುದು.
3: ಹೌದು ಹೌದು,
2: ಎಲ್ಲವೂ ಸರಿ ಇದೆ ಅಂತಂದಾಗ ನಾವು
3: ಮುಂದುವರಿಬಹುದು.
2: ಈಗ ಎಲ್ಲವೂ ಸರಿ ಇದೆ ಅಂತ ಹೇಳಿ ಉದಾಹರಣೆ ಈಗ ತಾವು ಮಾತಾಡ್ತಾ ಇರಬೇಕಾದ್ರೆ ಲಾಯರ್ ಮೂಲಕವಾಗಿ ಹೋಗಬಹುದು ಅಂತ ಹೇಳ್ತಾ ಇದ್ವಿ. ಲಾಯರ್ ಏನಾದ್ರು ಬರೀತಾರ ಒಂದು ಶರ, ಹೀಗೆ ಎಲ್ಲ ಈ ಸಂಬಂಧಪಡೋ ಹಾಗೆ ದಾಖಲೆಗಳು ಸರಿ ಇವೆ, ಮುಂದುವರಿಬಹುದು, ಆಸ್ತಿ ಕೊಂಡುಕೊಳ್ಳಲು ಮುಂದುವರಿಬಹುದು ಅಂತ ಏನಾದ್ರು ಸಹಿ ಮಾಡ್ತಾರೆ?
3: ಆ ತರ ರೈಟಿಂಗ್ ಅಲ್ಲಿ ಏನೋ ಕೊಡುವಂತ ಆಪ್ಷನ್ ಇಲ್ಲ, ಬಟ್ ಬಾಯಿ ಮೂಲಕ ಹೇಳ್ಬೋದು
2: ಅಷ್ಟೇ.
3: ನಾನು ಸಾರ್ವಜನಿಕರಿಗೆ ಹೇಳುವಂತ ಒಂದು ಕಿವಿ ಮಾತು ಏನಂತೇಳಿದ್ರೆ, ಈಗ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಈ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಅತ್ಯಂತ ಜಾಗರೂಕರಾಗಿರ್ಬೇಕು. ಏನು ಬೇಗ ಬೇಗ ಜಾಗವನ್ನು ಪರ್ಚೇಸ್ ಮಾಡಬಾರ್ದು, ದಾಖಲೆಗಳನ್ನು ಫಸ್ಟ್ ಆಫ್ ಆಲ್ ಆಗಿ ನೋಡ್ಕೊಳ್ಬೇಕು. ನೋಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂದ್ರೆ ತಿಳಿದಂತ ಲಾಯರ್ಗಳಾಗೆಲ್ಲ ಆಗಿರ್ಬೋದು ಅಥವಾ ದಸ್ತಾವೇಜು ಬರಹಗಾರರಲ್ಲಿ ಆಗಿರ್ಬೋದು, ಅಂತವರಲ್ಲಿ ಫಸ್ಟ್ ಆಗಿ ಡಾಕ್ಯುಮೆಂಟ್ಸ್ ಅಂತ ತೋರಿಸ್ಕೋಬೇಕು. ಕರೆಕ್ಟ್ ಇದೆ ಅಂತ ಹೇಳಿದಂತ ಪಕ್ಷದಲ್ಲಿ ಮಾತ್ರ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಮುಂದಾಗಬೇಕು.
2: ಲೀಗಲ್ ಒಪಿನಿಯನ್ ತಗೊಂಡ್ ಬನ್ನಿ ಅಂತ ಅಂತಾರೆ ಅವರು, ನೀವು ಬೇಕಾದ್ರೆ ಎಲ್ಲಾದ್ರೂ ಹೋಗಿ ಲೀಗಲ್ ಒಪಿನಿಯನ್ ತಗೋಬಹುದು ಅಂತ ಹೇಳ್ತಾರೆ. ಈಗ ಕೆಲವು ಸಲ ಕೆಲವು ಘಟನೆಗಳಲ್ಲಿ ಆ ಮಾರುವವರು ಶಾಮೀಲಾಗಿರ್ತಾರೆ, ಆ ಸಾಧ್ಯತೆಗಳು ಇರುತ್ತೆ. ಎಷ್ಟೋ ಸಲ ಆ ರೀತಿನೂ ಕೂಡ ಮೋಸ ಹೋಗಿದ್ದಿದೆ. ಒಬ್ಬರು ಕಡೆ ಕೇಳಿದ ನಂತರ ಇನ್ನೊಂದು ಕಡೆ ಹೋಗಿ ಅದೇ ಡಾಕ್ಯುಮೆಂಟ್ಸ್ ಗಳನ್ನ ಸೆಕೆಂಡ್ ಒಪಿನಿಯನ್ ಕೂಡ ತಗೋಬಹುದಲ್ಲ?
3: ತಗೊಳ್ಬಹುದು, ಅದು ಖಂಡಿತವಾಗಿಯೂ. ಒಬ್ಬ ವ್ಯಕ್ತಿ ಕೊಟ್ಟಂತ ಒಪಿನಿಯನ್ ಅಥವಾ ಲಾಯರ್ ಕೊಟ್ಟಂತ ಒಪಿನಿಯನ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಕೀಲರ ಹತ್ರ ಹೋಗಿ ಅಥವಾ ಇನ್ನೊಬ್ಬ ತಿಳಿದಂತ ವ್ಯಕ್ತಿಯಲ್ಲಿ ಹೋಗಿ ಒಪಿನಿಯನ್ ಪಡೆಯುವಂತ ಅವಕಾಶ ಕೂಡ ವ್ಯಕ್ತಿಗೆ ಇದೆ.
2: ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ಥ್ಯಾಂಕ್ ಯು ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಗೀತೆಗಳನ್ನು ಕೇಳ್ತಾ ಇದ್ವಿ. ಇನ್ನೀಗ 1989 ತೆರೆ ಕಂಡಂತಹ ಯುಗಪುರುಷ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ ಅವರ ಧ್ವನಿಯಲ್ಲಿ.

102.9 ಎಫ್ಎಂ ಅಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕೆಳಗ್ರೆ ಇಂದು ಸಂಜೆ 6:02 ಸೇಫ್ ಡ್ರೈವ್ನ ಗಾನ ಬಜಾನಾ ಕಾರ್ಯಕ್ರಮದಲ್ಲಿ ಝೀರೋ ಫುಡ್ ವೇಸ್ಟ್ ಬಗ್ಗೆ ಮಾತಾಡೋಣ. ಅಂದರೆ ಆಹಾರ ವ್ಯರ್ಥವಾಗದ ಹಾಗೆ ಜಾಗ್ರತೆ ವಹಿಸೋದ್ರ ಬಗ್ಗೆ ಮಾತನಾಡ್ತಾ ಒಂದಷ್ಟು ಹಾಡುಗಳನ್ನು ಕೇಳ್ತಾ ಸಾಗೋಣ. ಟ್ಯೂನ್ ಮಾಡಿಯೇ ಇರ್ತೀರಾ ಅಲ್ವಾ? ಇದು 102.9 ಎಫ್ಎಂ.

0: ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ. ಸಮಯ 6 ಗಂಟೆ ಆಗ್ತಾ ಇದೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆ ಇಂದು ಈ ಮಸೂದೆಗೆ ಅನುಮೋದನೆ ನೀಡಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಇಂದು ಸಂಸತ್ ಭವನದಲ್ಲಿ ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಭಕ್ತಿಯೋರ್ ಸಾಯಿದೋವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭೇಟಿಯ ಸಮಯದಲ್ಲಿ ಭಾರತ ಮತ್ತು ಉಜ್ಬೇಕಿಸ್ತಾನ ನಡುವಿನ ದೀರ್ಘಕಾಲದ ಸ್ನೇಹವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಯುವಜನರಲ್ಲಿ ಕ್ರೀಡೆ, ಸಂಸ್ಕೃತಿ ಮತ್ತು ಸಾಮಾಜಿಕ ಸಾಮರಸ್ಯ ಉತ್ತೇಜಿಸಲು ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಇದೇ 6 ಮತ್ತು 7 ಗದಗ ಜಿಲ್ಲೆಗೆ ದೂರು ವಿಚಾರಣೆ ಮತ್ತು ಪ್ರಕರಣಗಳ ವಿಲೇವಾರಿಗೆ ಸಂಬಂಧಿಸಿದಂತೆ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಉಪ ಅಧೀಕ್ಷಕರು ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಸುಮಾರು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ನಾಶವಾಗಿದ್ದು ಅಧ್ಯಯನಕ್ಕಾಗಿ ಸರ್ಕಾರ ಅಧಿಕಾರಿಗಳನ್ನು ಜಮೀನುಗಳಿಗೆ ಕಳುಹಿಸಬೇಕು, ಯಾವ ಬೆಳೆ ಎಷ್ಟು ನಷ್ಟವಾಗಿದೆ ಎಂದು ಸರ್ಕಾರಕ್ಕೆ ಸರಿಯಾದ ವರದಿ ಕಳುಹಿಸಿಕೊಡಬೇಕು ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಒತ್ತಾಯಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 210 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,429 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 159 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,615 ಅಂಕಗಳು ದಾಖಲಾಗಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ತುಷಾರ್ ಸುವೀರ್ ಅವರು ಇಂದು ಕೊರಿಯಾ ಮಾಸ್ಟರ್ಸ್ 2026 ಅರ್ಹತಾ ಪಂದ್ಯದಲ್ಲಿ ಜಪಾನ್ನ ಶೋಗೋ ಒಗಾವಾ ವಿರುದ್ಧ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಟಿ ಕಾರುಣ್ಯ ರಾಮ್. ನನ್ನ ಫೇವ್ರೆಟ್ ಎಫ್ ಎಂ ಒ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ ಭಾರತಿ ಎಫ್ ಎಂ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
3: 102.9 ಎಫ್ಎಂ ಟ್ಯೂನ್ ಮಾಡಿದಿರ. ಇದು ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ. ಗಾನ ಬಜಾನ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತನಾಡ್ತಿರುವಂತಹ ವಿಷಯ ನಮ್ಮೆಲ್ಲರ ಬದುಕಿಗೆ ತುಂಬಾ ಹತ್ತಿರವಾದದ್ದು. ಕೇಳಿದ್ರೆ ನಾವು ಪ್ರತಿದಿನ ಇದನ್ನು ನೋಡ್ತೇವೆ, ಬಳಸ್ತೇವೆ, ತಿಂತೇವೆ, ಆದರೆ ಅದರ ನಿಜವಾದ ಮೌಲ್ಯವನ್ನು ಕೆಲವೊಮ್ಮೆ ಮರ್ತೇ ಬಿಡ್ತೇವೆ. ಹಾಗಾದರೆ ಇವತ್ತಿನ ವಿಷಯ ಏನು? ಹೌದು ಕೇಳಿದ್ರೆ, ಝೀರೋ ಫುಡ್ ವೇಸ್ಟ್, ಆಹಾರವನ್ನು ವ್ಯರ್ಥವಾಗದ ಹಾಗೆ ಜಾಗ್ರತೆಯನ್ನು ವಹಿಸೋದ್ರ ಬಗ್ಗೆ. ನಮ್ಮ ಹಿರಿಯರು ಅಂದರೆ ನಮ್ಮ ಅಜ್ಜ ಅಜ್ಜಿಯಂದರು ಒಂದು ಮಾತು ಹೇಳ್ತಾ ಇದ್ರು, ಅನ್ನ ಬ್ರಹ್ಮ ಅಂತ. ಈ ಒಂದು ವಾಕ್ಯದ ಅರ್ಥ ತುಂಬಾ ದೊಡ್ಡದು. ನಾವು ತಿನ್ನುವ ಪ್ರತಿಯೊಂದು ತುತ್ತಿನಲ್ಲಿಯೂ ಪ್ರಕೃತಿಯ ಆಶೀರ್ವಾದ ಇರುತ್ತೆ, ರೈತನ ಬೆವರು ಇರುತ್ತೆ, ಅಡುಗೆ ಮಾಡಿದವರ ಪ್ರೀತಿ ಇರುತ್ತೆ, ಅನೇಕ ಜನರ ಪರಿಶ್ರಮ ಇರುತ್ತೆ. ಆದರೆ ನಾವು ಅದನ್ನೆಲ್ಲ ಮರ್ತೇ ಬಿಡ್ತೀವಿ. ಎಷ್ಟೋ ಬಾರಿ ನಮ್ಮ ತಟ್ಟೆಯಲ್ಲಿ ಆಹಾರವನ್ನು ಹಾಗೆ ಉಳಿಸ್ತೀವಿ. ಇವತ್ತು ಗಾನ ಬಜಾನ ಕಾರ್ಯಕ್ರಮದಲ್ಲಿ ಮಾತಾಡೋಣ ಝೀರೋ ಫುಡ್ ವೇಸ್ಟ್ ಬಗ್ಗೆ. ಆಹಾರ ವ್ಯರ್ಥವಾಗದ ಹಾಗೆ ಹೇಗೆ ಜಾಗೃತಿಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಗೋಣ.

ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ ಜೀರೋ ಫುಡ್ ವೇಸ್ಟ್ ಬಗ್ಗೆ. ಕೆಳಗ್ರೆ, ಒಂದು ಅಕ್ಕಿ ಕಾಳು ನಮ್ಮ ತಟ್ಟೆಗೆ ಬರಬೇಕು ಅಂದರೆ ಆ ಒಂದು ಅಕ್ಕಿ ಕಾಳು ಎಷ್ಟೆಲ್ಲ ಪ್ರಯಾಣ ಮಾಡಿ ಬಂದಿರತ್ತೆ ಗೊತ್ತಾ? ರೈತ ಬೀಜವನ್ನು ಬಿತ್ತಿರ್ತಾನೆ, ಮಳೆಗಾಗಿ ಕಾದಿರ್ತಾನೆ, ಹೊಲದಲ್ಲಿ ಕಷ್ಟಪಟ್ಟಿರ್ತಾನೆ, ಕುಯಿಲು, ಸಾಗಾಣೆ, ಮಾರುಕಟ್ಟೆ, ಮನೆಗೆ ಆಮೇಲೆ ಧಾನ್ಯ ತಲುಪುತ್ತೆ, ಆಮೇಲೆ ಅಡುಗೆ ಮನೆಯಲ್ಲಿ ಆಹಾರ ಆಗಿ ತಯಾರಾಗತ್ತೆ. ಇವೆಲ್ಲವೂ ಸೇರಿ ನಮ್ಮ ಮುಂದೆ ತಟ್ಟೆಯಲ್ಲಿ ಊಟ ಸಿದ್ಧವಾಗತ್ತೆ. ಹಾಗಾಗಿನೇ ಆಹಾರವನ್ನು ಕೇವಲ ಹೊಟ್ಟೆ ತುಂಬಿಸುವ ವಸ್ತು ಅಂತ ನೋಡಬಾರ್ದು, ಅದು ಜೀವನದ ಆಧಾರ ಅಂತಲೇ ಹೇಳಬಹುದು. ಇಷ್ಟೆಲ್ಲ ಪ್ರಯಾಣವನ್ನು ಬೆಳೆಸಿ ಬಂದಂತಹ ಆಹಾರವನ್ನು ನಾವು ಸುಲಭವಾಗಿ ವ್ಯರ್ಥ ಮಾಡಿಬಿಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಒಂದು ವಿಷಾದಕರ ಸಂಗತಿ ಏನಪ್ಪ ಅಂದರೆ, ಮದುವೆಗಳು, ಸಮಾರಂಭಗಳು, ಹೋಟೆಲ್ಗಳು, ಮನೆಗಳು, ಹೀಗೆ ಅನೇಕ ಕಡೆಯಲ್ಲಿ ಆಹಾರ ವ್ಯರ್ಥವಾಗ್ತಾ ಇರುತ್ತೆ. ಒಂದು ಕಡೆ ಹಸಿವಿನಿಂದ ಬಳಲುವಂತಹ ಜನರು ಇದ್ದರೆ, ಇನ್ನೊಂದು ಕಡೆ ಒಳ್ಳೆಯ ಆಹಾರ ಕಸದ ಬುಟ್ಟಿಗೆ ಸೇರ್ತಾ ಇರುತ್ತೆ. ಇದನ್ನು ನಾವು ಆಲೋಚಿಸಬೇಕಾಗತ್ತೆ. ಇದ್ರ ಬಗ್ಗೆನೇ ಮಾತಾಡೋಣ ಮುಂದೆ ಮತ್ತಷ್ಟು ವಿಚಾರಗಳನ್ನು. ಕೆಳಗ್ರಿ, ಕಾರ್ಯಕ್ರಮವನ್ನು ಕೇಳ್ತಾ ನೀವು ಸಹ ಪ್ರತಿಕ್ರಿಯೆಯನ್ನು ನೀಡಬಹುದು. ನಿಮ್ಮ ಮನೆಯಲ್ಲಿ ಆಹಾರ ವ್ಯರ್ಥವಾಗದ ಹಾಗೆ ನೀವು ಯಾವೆಲ್ಲ ಅಭ್ಯಾಸಗಳನ್ನು ಪಾಲಿಸ್ತಾ ಇದ್ದೀರಿ, ಉಳಿದ ಆಹಾರವನ್ನು ಏನು ಮಾಡ್ತೀರಿ ಅನ್ನೋದ್ರ ಬಗ್ಗೆ ಒಂದೆರಡು ಸಾಲುಗಳಲ್ಲಿ ಬರೆದು ಕಳಿಸಿ 9483091019 ಈ ಸಂಖ್ಯೆಗೆ.

ಪ್ರತಿದಿನ ನಮ್ಮ ಮನೆಗಳಲ್ಲಿ, ಹೋಟೆಲ್ಗಳಲ್ಲಿ, ಮದುವೆ ಸಮಾರಂಭಗಳಲ್ಲಿ ಎಷ್ಟೋ ಆಹಾರ ವ್ಯರ್ಥವಾಗುತ್ತೆ. ಕೆಲವೊಮ್ಮೆ ನಾವು ಬೇಕಾದಕ್ಕಿಂತ ಹೆಚ್ಚು ಬಡಿಸ್ಕೊಂಡಿರ್ತೀವಿ. ಹಾಗೆ ಕೆಲವರಂತೂ ಫ್ರಿಡ್ಜಲ್ಲಿ ಆಹಾರವನ್ನ ಇಟ್ಟಿರ್ತಾರೆ, ಆಮೇಲೆ ಮರ್ತೇ ಬಿಡ್ತಾರೆ, ಕೊನೆಗದು ಕಸದ ಬುಟ್ಟಿಗೆ ಸೇರತ್ತೆ. ಹೀಗೆ ಆಹಾರ ವ್ಯರ್ಥವಾಗತ್ತೆ. ಹಾಗಾದ್ರೆ ಝೀರೋ ಫುಡ್ ವೇಸ್ಟ್ ಅನ್ನ ನಾವು ಮಾಡಬಾರ್ದು, ಅಂದ್ರೆ ಆಹಾರವನ್ನ ವ್ಯರ್ಥ ಮಾಡಬಾರ್ದು ಅಂದ್ರೆ ನಾವೇನ್ ಮಾಡಬಹುದು? ಮೊದಲು ಬೇಕಾದಷ್ಟು ಮಾತ್ರ ನಾವು ತಟ್ಟೆಗೆ ಆಹಾರವನ್ನ ಬಡಿಸ್ಕೊಳ್ಬೇಕಾಗತ್ತೆ. ಮದುವೆ ಸಮಾರಂಭಗಳಲ್ಲಿ ಅತಿಯಾದ ಆಹಾರ ತಯಾರಿಸೋದನ್ನ ತಪ್ಪಿಸಬೇಕಾಗತ್ತೆ. ಕೆಲವರಂತೂ ಪೈಪೋಟಿಗೆ ಬಿದ್ದು ನಾವು ಇಷ್ಟೆಲ್ಲ ಲಿಸ್ಟ್ ಕೊಡ್ತೀವಿ, ಇಷ್ಟೆಲ್ಲ ಆಹಾರವನ್ನು ತಯಾರು ಮಾಡಿದ್ದೀವಿ ಅಂತ ಹೇಳಿ ಪ್ರತಿಷ್ಠೆಗಾಗಿ ಮಾಡ್ತಾರೆ. ಹಾಗೆ ಮಾಡಬಾರ್ದು ಅಂತ ಹೇಳಲಾಗುತ್ತೆ. ಹಾಗೆ ಉಳಿದ ಆಹಾರವನ್ನು ಸುರಕ್ಷಿತವಾಗಿ ಸಂಗ್ರಹ ಮಾಡಿ ಮತ್ತೆ ಬಳಸ್ಕೊಳ್ಬಹುದು. ಉತ್ತಮ ಸ್ಥಿತಿಯಲ್ಲಿ ಇರುವಂತಹ ಆಹಾರವನ್ನು, ಅಂದರೆ ಉಳಿದ ಆಹಾರವನ್ನು ಅಗತ್ಯ ಇರೋರಿಗೆ ತಲುಪಿಸೋದಕ್ಕೆ ಪ್ರಯತ್ನನೂ ಪಡಬಹುದು. ಹಾಗೆ ಮಕ್ಕಳಿಗೆ ಬಾಲ್ಯದಿಂದಲೇ ಅನ್ನದ ಮೌಲ್ಯವನ್ನು ನಾವು ತಿಳಿಸ್ಕೊಡ್ಬೇಕಾಗತ್ತೆ. ತಟ್ಟೆಯಲ್ಲಿ ಅನ್ನ ಬಿಡಬಾರ್ದು ಅನ್ನೋ ಮೌಲ್ಯವನ್ನು ಚಿಕ್ಕಂದಿನಲ್ಲೇ ಹೇಳ್ಕೊಡೋದು ಬಹಳ ಉತ್ತಮ. ಇಷ್ಟೆಲ್ಲ ವಿಚಾರಗಳು ಇದೆ ಅಲ್ವಾ, ನಾವು ನಮಗೆ ಬೇಕಾದಷ್ಟು ಮಾತ್ರ ಬಡಿಸ್ಕೊಳ್ಬೇಕು, ಮದುವೆ ಸಮಾರಂಭಗಳಲ್ಲೂ ಅಷ್ಟೇ.

ನಮಗೆ ಎಷ್ಟು ಬೇಕು ಅಷ್ಟನ್ನೇ ಬಡಿಸ್ಕೊಳ್ಳೋದು ಬಹಳ ಮುಖ್ಯ. ಹಾಗೆ ಉಳಿದಿರೋ ಆಹಾರವನ್ನು ಯಾರಾದರೂ ಬಡಬಗ್ಗರಿಗೆ ಕೊಡೋದಿದೆಯಲ್ಲ, ಅದು ಸಹ ಬಹಳ ಮುಖ್ಯ. ಮಕ್ಕಳಿಗೆ ಮೊದಲಿಂದನೇ ಈ ಒಂದು ಮೌಲ್ಯಗಳನ್ನು ಕಲಿಸ್ಕೊಡೋದಿದೆಯಲ್ಲ, ಅದು ಸಹ ಬಹಳ ಮುಖ್ಯ ಆಗಿರುತ್ತೆ.

ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಜೀರೋ ಫುಡ್ ವೇಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೆಳಗರೆ ಒಂದು ಸಮೀಕ್ಷೆ ಪ್ರಕಾರ ನಗರ ಪ್ರದೇಶಗಳಿಗೆ ಹೋಲಿಸಿದ್ರೆ ಹಳ್ಳಿಗಳಲ್ಲಿ ಆಹಾರದ ಪೋಲು ಕಡಿಮೆ ಅಂತ ಹೇಳಲಾಗುತ್ತೆ. ಹಳ್ಳಿಗಳಲ್ಲಿ ಸಾಕು ಪ್ರಾಣಿಗಳು ಅಧಿಕವಾಗಿ ಇರುತ್ತೆ, ಹಾಗಾಗಿ ಅಲ್ಲಿ ಆಹಾರ ವ್ಯರ್ಥ ಆಗಲ್ಲ ಅನ್ನೋದು ಒಂದು ರೂಢಿಯ ಮಾತು. ಅದು ಅಲ್ಲದೆ ಹಳ್ಳಿಗಳಲ್ಲಿ ಹೆಚ್ಚಾಗಿ ರೈತಾಪಿ ಕುಟುಂಬಗಳು ಇರುತ್ತೆ, ಅವರಿಗೆ ಒಂದೊಂದು ಅಕ್ಕಿ ಕಾಳಿನ ಬೆಲೆ ಗೊತ್ತಿರುತ್ತೆ, ಯಾಕಂದರೆ ಬೆಳೆಯುವ ಸಂಕಷ್ಟ ಅವರಿಗೆ ಗೊತ್ತಿರುತ್ತೆ. ನಗರಗಳಲ್ಲಿ ಏನಾಗುತ್ತೆ, ರೆಡಿ ಆಹಾರಗಳು ಸೂಪರ್ ಮಾರ್ಕೆಟ್ ಮೂಲಕ ಜನರನ್ನ ತಲುಪಿಡುತ್ತೆ.

ಹಾಗಾಗಿ ಅವರಿಗೆ ಆ ಒಂದು ಆಹಾರದ ಮೌಲ್ಯ ಮತ್ತು ಅದರ ಹಿಂದೆ ಇರುವಂತಹ ಪರಿಶ್ರಮ ಗೊತ್ತಾಗಿರೋದಿಲ್ಲ. ಹಾಗಾಗಿ ನಾವು ಆಹಾರವನ್ನು ಉಪಯೋಗಿಸಬೇಕಾದ್ರೆ ಅದರ ಹಿಂದೆ ಇರುವಂತಹ ಪರಿಶ್ರಮವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಮನೆಯಲ್ಲಿ ಹಿರಿಯರು ಹೇಳ್ತಾ ಇದ್ರು, ಒಂದು ಅಗುಳನ್ನು ಸಹ ಕೆಳಕ್ಕೆ ಬೀಳಿಸಿದ ಹಾಗೆ ಊಟವನ್ನು ಮಾಡಬೇಕು ಅನ್ನೋ ಬುದ್ಧಿಮಾತನ್ನು ಹೇಳ್ತಾ ಇದ್ರು. ಆ ಬುದ್ಧಿಮಾತನ್ನೆಲ್ಲ ನಾವು ಕೇಳಿಕೊಂಡೇ ಬೆಳೆದವರು ಅಲ್ವಾ? ಹಾಗಾಗಿ ಮುಂದೆ ಆದರೂ ಆಹಾರವನ್ನು ವ್ಯರ್ಥ ಮಾಡೋದನ್ನು ತಪ್ಪಿಸೋಣ ಅನ್ನೋದು ಈ ಒಂದು ಹೊತ್ತಿನ ಮಾತು.

ಚಂದದ ಗೀತೆಗಳ ಜೊತೆಗೆ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಹಾಗೆ ನಾವು ಮಾತನಾಡ್ತಿರುವಂತಹ ವಿಷಯ ಜೀರೋ ಫುಡ್ ವೇಸ್ಟ್. ಇನ್ನು ಆಹಾರ ತಜ್ಞರು ನಮಗೆ ಕೆಲವು ಸಲಹೆಗಳನ್ನ ನೀಡ್ತಾರೆ. ಏನಪ್ಪ ಅಂದ್ರೆ, ನಮಗೆ ಎಷ್ಟು ಹಸಿವು ಇದೆಯೋ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನ ತಟ್ಟೆಗೆ ಬಡಿಸ್ಕೊಳ್ಬೇಕು ಅನ್ನೋದು. ಕಡಿಮೆ ಆಹಾರ

ಸೇವನೆ ಮಾಡುವವರು ಹೆಚ್ಚು ತಿನ್ನುವವರಿಗಿಂತ ಆರೋಗ್ಯವಂತರಾಗಿ ದೀರ್ಘಾಯುಷಿಗಳಾಗಿ ಇರ್ತಾರಂತೆ. ಇದು ಸಂಶೋಧನೆಯಿಂದ ದೃಢಪಟ್ಟಿರುವಂತಹ ಮಾತು. ಇನ್ನು ಒಂದು ತುತ್ತನ್ನ ಬಾಯಿಗೆ ಇಡೋ ಬದಲು ತಟ್ಟೆಯಲ್ಲಿ ಇರುವಂತಹ ಆಹಾರಕ್ಕೆ ವಂದಿಸಬೇಕಂತೆ ಮನಪೂರ್ವಕವಾಗಿ. ಆಗ ಏನಾಗುತ್ತೆ, ನಮಗೆ ಆಹಾರದ ಬಗ್ಗೆ ಒಂದು ಪೂಜ್ಯನೀಯ ಭಾವ ಬೆಳೆಯುತ್ತೆ. ಇದನ್ನ ತಟ್ಟೆಯಲ್ಲಿ ವ್ಯರ್ಥವಾಗಿ ಬಿಡಬಾರದು ಅಂತ ಅನ್ಸುತ್ತೆ ನಮ್ಮ ಮನಸ್ಸಿಗೆ. ಇನ್ನು ಆಹಾರವನ್ನ ಬಡಿಸುವವರು ಸಹ ಊಟಕ್ಕೆ ಕುಳಿತವ್ರಿಗೆ ಹೆಚ್ಚಿಗೆ ತಿನ್ನಿ ಅಂತ ಹೇಳಿ ಬಲವಂತ ಪಡಿಸಬಾರ್ದು. ಅವರಿಗೆ ಎಷ್ಟು ಬೇಕೋ ಅಷ್ಟನ್ನೇ ಕೇಳಿ ಬಡಿಸೋದಿದೆಯಲ್ಲ, ಅದು ಬಹಳ ಮುಖ್ಯ. ಕೆಲವರಂತೂ ಇನ್ನೂ ಸ್ವಲ್ಪ ಹಾಕಿಸ್ಕೊಳ್ಳಿ ಅಂತೆಲ್ಲ ಬಡಿಸೋದನ್ನ ನೀವು ಹಬ್ಬ ಹರಿದಿನಗಳಲ್ಲಿ ನೋಡಿರ್ತೀರ. ಹಾಗೆ ಮಾಡಬಾರ್ದು, ಅವರಿಗೆ ಎಷ್ಟು ಬೇಕೋ ಅಷ್ಟನ್ನೇ ಕೇಳಿ ಬಡಿಸಬೇಕು ಅನ್ನೋದು ಸಹ ಒಂದು ಮಾತು. ಇನ್ನು ಟಿವಿ ಮತ್ತು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ತಿನ್ನುವಂತಹ ದುಶ್ಚಟ ಇದೆಯಲ್ಲ, ಅದನ್ನು ತ್ಯಜಿಸಬೇಕು ಅನ್ನೋದು. ಹಾಗೆ ತಿನ್ನಬೇಕಾದ್ರೆ ನಾವು ಎಷ್ಟೋ ಬಡಿಸ್ಕೊಂಡಿರ್ತೀವಿ, ಮತ್ತಷ್ಟು ಆಹಾರ ಬೇಡ ಅಂತ ಅನಿಸುತ್ತೆ, ತಿನ್ನೋದನ್ನು ಬಿಡ್ತೀವಿ. ಹಾಗಾಗಿ ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕು ಅನ್ನೋದು. ಇನ್ನು ಮದುವೆ, ಸಾಮಾಜಿಕ ಸಮಾರಂಭಗಳು, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿಯೇ ಜಾಸ್ತಿ ಊಟ ವ್ಯರ್ಥ ಆಗೋದು, ಅಲ್ಲಿ ಆದಷ್ಟು ನಾವು ಎಚ್ಚರಿಕೆಯನ್ನು ವಹಿಸಬೇಕು ಅಂತಲೂ ಆಹಾರ ತಜ್ಞರು ಸಲಹೆಯನ್ನು ನೀಡ್ತಾರೆ.

0: ನಿಮ್ಮ ಕಣ್ಣು ಸುಳ್ಳು ಹೇಳ್ತಾ ಇದ್ದೀರಿ.
1: ನಿಮ್ಮ ಮನೆಯಲ್ಲಿ ಆಹಾರ ವ್ಯರ್ಥವಾಗದ ಹಾಗೆ ನೀವು ಯಾವ ಅಭ್ಯಾಸವನ್ನು ಪಾಲಿಸ್ತೀರಿ, ಉಳಿದ ಆಹಾರವನ್ನು ಹೇಗೆ ಬಳಸ್ತೀರಿ ಅನ್ನೋ ಪ್ರಶ್ನೆಗೆ ಅನೇಕರು ಪ್ರತಿಕ್ರಿಯೆಯನ್ನು ನೀಡಿದ್ದೀರಿ. ನಿಮ್ಮ ಸಂದೇಶಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಓದ್ತೇನೆ. ಕೇಳಿದ್ರೆ, ಅನ್ನ ಕೇವಲ ಆಹಾರ ಅಲ್ಲ, ಅದು ರೈತನ ಕನಸು, ಪ್ರಕೃತಿಯ ಕೊಡುಗೆ ಅಷ್ಟೇ ಅಲ್ಲ, ಅದು ನಮ್ಮ ಜವಾಬ್ದಾರಿ ಸಹ. ಪ್ರತಿಯೊಂದು ತುತ್ತನ್ನು ನಾವು ಗೌರವಿಸಬೇಕು. ಆಹಾರವನ್ನು ವ್ಯರ್ಥ ಮಾಡದೆ ಅಗತ್ಯ ಇರೋರಿಗೆ, ಅಂದರೆ ಹಸಿದವರಿಗೆ ತಲುಪಿಸುವಂತಹ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಝೀರೋ ಫುಡ್ ವೇಸ್ಟ್ ಅನ್ನೋ ಒಂದು ಗುರಿ ಏನಿದೆ, ಅದು ಸರ್ಕಾರದಿಂದ ಮಾತ್ರ ಸಾಧ್ಯ ಆಗಲ್ಲ, ಅದು ನಮ್ಮ ಮನೆ, ನಮ್ಮ ಅಡುಗೆ ಮನೆ ಅಷ್ಟೇ ಯಾಕೆ, ನಮ್ಮ ತಟ್ಟೆಯಿಂದಲೇ ಆರಂಭ ಆಗಬೇಕು. ಏನಂತೀರಾ?

ಬಾನು ಕೆಂಪೇರುವ ಈ ಸಮಯದಲ್ಲಿ ಸೇಫ್ ಡ್ರೈವ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಅನೇಕರು ಮೆಸೇಜ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ಭಾಗ್ಯ ಸುರೇಂದ್ರ ಹೂವಿನ ಹೊಳೆ ಇಂದ ಸಂದೇಶ ಕಳಿಸಿ ಸಂಜೆಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ, ಹಲಸೂರು ರಾಜೇಶ್ ಅವರು ಹೇಳ್ತಾರೆ, ಮದುವೆ ಸಮಾರಂಭಗಳಲ್ಲಿ ಮಕ್ಕಳು ಮತ್ತು ದೊಡ್ಡವರು ಸಹ ಆಹಾರವನ್ನು ವೇಸ್ಟ್ ಮಾಡ್ತಾರೆ. ನಮಗೆ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ಬಡಿಸ್ಕೊಂಡು ಊಟ ಮಾಡಬೇಕು. ನಾವು ವೇಸ್ಟ್ ಮಾಡುವ ಆಹಾರ ಬೇರೆಯವರಿಗೆ ಉಪಯೋಗ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆಹಾರ ಅನ್ನೋದು ತುಂಬ ಅಮೂಲ್ಯವಾದಂತಹ ವಸ್ತು, ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಈರಣ್ಣ ಜೇವೂರ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು ಅಂತ ಹೇಳಿ ಒಂದು ಸಂದೇಶ ಬಂದಿದೆ. ವಿ ನಾರಾಯಣಪ್ಪ ರಾಧಾ ಇವರು ತಮಿಳುನಾಡಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಕಾನ್ಸೆಪ್ಟ್ ಇಷ್ಟ ಆಯಿತು. ನಮ್ಮ ಊರಿನಲ್ಲಿ 500 ಜನ ಊಟದ ಒಂದು ಕ್ಯಾಂಟೀನ್ ಇದೆ. ಉಳಿದ ಆಹಾರವನ್ನು ಸಾಧ್ಯವಾದಷ್ಟು ಉಪಯೋಗಿಸಿ ಮಿಕ್ಕಿದ್ದನ್ನು ಬಯೋಗ್ಯಾಸ್ ಆಗಿ ಉಪಯೋಗಿಸ್ತಾರೆ ಅಂತ ಹೇಳಿ ಲಿಂಗಸೂರಿನಿಂದ ಅಮರಗುಂಡಣ್ಣ ಅವರು ಅಂಗಡಿ ಹಟ್ಟಿ ಚಿನ್ನದ ಗಣಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಜಯಪುಟ್ಟಸ್ವಾಮಿ ಅವರು ಕೆನಡಾದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ರೈತರು ತುಂಬಾ ಕಷ್ಟಪಟ್ಟು ಬೆಳೆಗಳನ್ನು ಮತ್ತು ದವಸ ಧಾನ್ಯಗಳನ್ನು ಬೆಳೆದಿರ್ತಾರೆ, ಅವರ ಪರಿಶ್ರಮವನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ತಟ್ಟೆಯಲ್ಲಿ ಊಟವನ್ನು ಬಿಡಬಾರ್ದು, ಮದುವೆ ಸಮಾರಂಭಗಳಲ್ಲಿಯೂ ಅಷ್ಟೇ ವೇಸ್ಟ್ ಮಾಡಬಾರ್ದು. ನಾವಂತೂ ನಮ್ಮ ಮನೆಯಲ್ಲಿ ಆಹಾರವನ್ನು ವೇಸ್ಟ್ ಮಾಡೋದಿಲ್ಲ. ನಮ್ಮ ಮನೆ ಮುಂದೆ ಬರುವಂತಹ ಹಸುಗಳು, ದನ, ಕರು, ನಾಯಿಗಳಿಗೆ ಊಟವನ್ನು ಬಡಿಸ್ತೇವೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹರಿಪ್ರಕಾಶ್ ಮಲ್ಲೇಶ್ವರಂಯಿಂದ ಸಹ ಮೆಸೇಜ್ ಮಾಡಿದ್ದಾರೆ, ಕಾರ್ಯಕ್ರಮ ಕೇಳಿದ್ವಿ, ಹಾಡುಗಳು ಸಹ ಖುಷಿ ನೀಡ್ತು ಅಂತ ಹೇಳ್ತಾ ಇದ್ದಾರೆ. ಅನ್ನ ಬ್ರಹ್ಮ ಅಂತಾರೆ, ಅನ್ನ ಪೂರ್ಣೇಶ್ವರಿ ಅಂತಾರೆ, ಅನ್ನದಾತ ಅಂತಲೂ ಹೇಳ್ತಾರೆ. ಹಾಗಾಗಿ ಅನ್ನ ಅನ್ನೋದು ಅಮೂಲ್ಯ ಅಂತ ಹೇಳಿ ಬೊಪ್ಪ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಕೇಳಿದ್ವಿ ಅಂತ ಹೇಳಿ ಮತ್ತೊಬ್ಬರು ಮೆಸೇಜ್ ಮಾಡಿದ್ದಾರೆ, ಇವರು ತಮ್ಮ ಹೆಸರನ್ನು ತಿಳಿಸಿಲ್ಲ. ಹಾಗೆ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಒಳ್ಳೆಯ ಅಭ್ಯಾಸ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿರೋದು ಅನುಷಾ ಅವರು. ಹಾಗೆ ಅವರು ಹೇಳ್ತಾರೆ, ನಮ್ಮಜ್ಜಿ ಯಾವಾಗಲೂ ಹೇಳೋರು ತಟ್ಟೆಯಲ್ಲಿ ಊಟ ಬಿಡಬಾರ್ದು ಅಂತ ಹೇಳಿ ಅದನ್ನು ನಾನು ಪಾಲಿಸ್ತೀನಿ ಅಂತಲೂ ಹೇಳ್ತಾ ಇದ್ದಾರೆ. ತುಂಬ ಧನ್ಯವಾದಗಳು ಕೇಳಿದ್ರೆ, ಒಳ್ಳೊಳ್ಳೆಯ ಮೆಸೇಜ್ಗಳನ್ನು ನೀವು ಕಳಿಸಿದ್ದೀರಿ. ಇಷ್ಟೊತ್ತು ಕಾರ್ಯಕ್ರಮ ಕೇಳಿ ಪ್ರತಿಕ್ರಿಯೆ ನೀಡಿದಂತಹ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇರೋದು ವಿವಿಧ ಭಾರತಿ. ಸಮಯ 6:40 ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಕೃಷಿ ಅಧಿಕಾರಿಗಳ ನೇಮಕಾತಿ ಗೊಂದಲ, ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಸಂಪುಟ ವಿಸ್ತರಣೆಯಲ್ಲಿ ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸಮರ್ಥನೆ. ವಿಧಾನಸಭಾಧ್ಯಕ್ಷ ಸಭಾಪತಿ ಹೆಸರು ಘೋಷಿಸುವ ಮೂಲಕ ರಾಜ್ಯ ಸರ್ಕಾರದಿಂದ ಸಂವಿಧಾನ ಉಲ್ಲಂಘನೆ, ಬಿಜೆಪಿ ಆರೋಪ. ಎಥೆನಾಲ್ ಉತ್ಪಾದನೆ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಕುರುಬೂರು ಶಾಂತಕುಮಾರ್ ಪತ್ರ. ಹಾಗೂ ಕರಾವಳಿ, ಕೊಡಗು, ಶಿವಮೊಗ್ಗ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಕೃಷಿ ಅಧಿಕಾರಿಗಳ ನೇಮಕಾತಿಯಲ್ಲಿ ಉಂಟಾಗಿರುವ ಸಮಸ್ಯೆಯನ್ನು ಕಾನೂನಾತ್ಮಕವಾಗಿ ಬಗೆಹರಿಸಲು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಮನವಿ ಆಲಿಸಿದ ಅವರು ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದ್ದಾರೆ. ಸರ್ಕಾರ ನಿರುದ್ಯೋಗ ನಿರ್ಮೂಲನೆಗೆ ಕ್ರಮ ತೆಗೆದುಕೊಂಡಿದೆ, ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ನೀಡಿಲ್ಲ ಎಂದು ಈ ಭಾಗದ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಂಗಾರಪೇಟೆಯ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಎಸ್ಎನ್ ಸುಬ್ಬಾರೆಡ್ಡಿ, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಕೊತ್ತೂರು ಶಾಸಕ ಜಿ ಮಂಜುನಾಥ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ

0: ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಎರಡೂ ಜಿಲ್ಲೆಗಳ 7 ಕಾಂಗ್ರೆಸ್ ಶಾಸಕರಲ್ಲಿ ಸಚಿವರಾಗಲು ಒಬ್ಬರೂ ಸಮರ್ಥರಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಿ ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸ್ಥಾನ ಸಿಗದೆ ನಿರಾಸೆಗೊಂಡಿರುವ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಹಾಗೂ ಹಿರಿಯ ನಾಯಕ ಮಂಕಾಳು ವೈದ್ಯ ಅವರೊಂದಿಗೆ ಮಾತುಕತೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದಲ್ಲಿ ಯಾರಿಗೂ ಅಸಮಾಧಾನವಿಲ್ಲ ಎಂದ ಅವರು, ಯಾರೂ ರಾಜೀನಾಮೆ ನೀಡಿಲ್ಲ ಎಂದು ಹೇಳಿದ್ದಾರೆ. ಹೊಸಬರಿಗೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಬಾರಿ ಕೆಲವು ಹಿರಿಯರಿಗೆ ಅವಕಾಶ ಕೈತಪ್ಪಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ವಿಧಾನಸಭಾಧ್ಯಕ್ಷ, ಉಪಸಭಾಪತಿ, ಸಭಾಪತಿ ಮತ್ತು ವಿಧಾನ ಪರಿಷತ್ ಉಪಾಧ್ಯಕ್ಷ ಹುದ್ದೆಗಳಿಗೆ ಹೆಸರುಗಳನ್ನು ಘೋಷಿಸುವ ಮೂಲಕ ಸಂವಿಧಾನವನ್ನು ಉಲ್ಲಂಘಿಸಿದೆ ಎಂದು ಬಿಜೆಪಿ ಆರೋಪಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಅಸ್ತಿತ್ವದಲ್ಲಿರುವ ಪದಾಧಿಕಾರಿಗಳ ರಾಜೀನಾಮೆ ನೀಡುವ ಮೊದಲು ಹುದ್ದೆಗಳು ಔಪಚಾರಿಕವಾಗಿ ಖಾಲಿಯಾಗುವ ಮೊದಲು ಸಾಂವಿಧಾನಿಕ ಹುದ್ದೆಗಳನ್ನು ಹೆಸರುಗಳನ್ನು ಘೋಷಿಸುವ ಮೂಲಕ ಕಾಂಗ್ರೆಸ್ ಸಂವಿಧಾನವನ್ನು ಉಲ್ಲಂಘಿಸಿದೆ ಎಂದು ಆರೋಪಿಸಿದ್ದಾರೆ. ಸಾಂವಿಧಾನಿಕ ಹುದ್ದೆಗಳಿಗೆ ಹೆಸರುಗಳನ್ನು ಸದನದೊಳಗೆ ಮಾತ್ರ ನಿರ್ಧರಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಕಬ್ಬು, ಭತ್ತ, ಮೆಕ್ಕೆಜೋಳ ಇನ್ನಿತರ ಕೃಷಿ ಉತ್ಪನ್ನಗಳಿಂದ ಉತ್ಪಾದಿಸುವ ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರ ಒತ್ತು ನೀಡಿರುವುದು ಸ್ವಾಗತಾರ್ಹ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರಿಗೆ ಪತ್ರ ಬರೆದಿರುವ ಅವರು, ವಿರೋಧ ಪಕ್ಷಗಳ ಎಥೆನಾಲ್ ಬಳಕೆಗೆ ಹಾನಿಕಾರಕ ಮತ್ತು ವಾಹನಗಳ ಮೈಲೇಜ್ ಕಡಿಮೆಯಾಗಲಿದೆ ಎಂದು ತಪ್ಪಾಗಿ ಬಿಂಬಿಸುತ್ತಿವೆ. ವಿದೇಶದಲ್ಲಿ ಪೆಟ್ರೋಲಿಯಂ ಉತ್ಪಾದಿಸುವ ಕಂಪನಿಗಳ ಲಾಬಿ ಒತ್ತಡಕ್ಕೆ ಮಣಿದು ಈ ರೀತಿ ಪ್ರಚಾರ ಮಾಡಲಾಗುತ್ತಿದೆ ಎಂದು ದೂರಿದ್ದಾರೆ. ಎಥೆನಾಲ್ ಬಳಸುವುದರಿಂದ ರೈತರಿಗೆ ಹೆಚ್ಚು ಆದಾಯ ಬರಲಿದೆ, ದೇಶದ ತಲಾವರಮಾನ ಹೆಚ್ಚಳವಾಗಿ ದೇಶ ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿಯಬಾರದು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಾಗಿ ಬರ ಪರಿಸ್ಥಿತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ತುಮಕೂರು ಜಿಲ್ಲೆಯಲ್ಲಿ ಬರ ಅಧ್ಯಯನ ನಡೆಸಿದರು. ತಾಲೂಕಿನ ಉರುಡಿಗೆರೆ ಹೋಬಳಿ ವ್ಯಾಪ್ತಿಯ ದುರ್ಗದಹಳ್ಳಿಗೆ ಭೇಟಿ ನೀಡಿ ಮಳೆ ಇಲ್ಲದ ಅಂತರ್ಜಲ ಕುಸಿತದಿಂದ ಕೊಳವೆ ಬಾವಿಯಲ್ಲಿ ನೀರಿಲ್ಲದಾಗಿ ಅಡಿಕೆ ಸಸಿಗಳು ಒಣಗುತ್ತಿರುವುದನ್ನು ಪರಿಶೀಲಿಸಿದರು. ದುರ್ಗದಹಳ್ಳಿಯ ವಿವಿಧ ರೈತರ ತಾಕುಗಳಿಗೆ ಭೇಟಿ ನೀಡಿದ ವಿಜಯೇಂದ್ರ ನೇತೃತ್ವದ ನಿಯೋಗ ಮಳೆ ಇಲ್ಲದೆ ರಾಗಿ ಸೇರಿದಂತೆ ವಿವಿಧ ಬೆಳೆಗಳು ಬಿತ್ತನೆಯಾಗದೆ ಇರುವುದನ್ನು ವೀಕ್ಷಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಹಾಸನ ಜಿಲ್ಲೆಯಲ್ಲಿ ಸುಮಾರು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ನಾಶವಾಗಿದ್ದು ಅಧ್ಯಯನಕ್ಕಾಗಿ ಸರ್ಕಾರ ಅಧಿಕಾರಿಗಳನ್ನು ಜಮೀನಿಗೆ ಕಳುಹಿಸಬೇಕು ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಆಗ್ರಹಿಸಿದ್ದಾರೆ. ಹೊಳೆನರಸೀಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯನ್ನು ಸರ್ಕಾರ ಕೂಡಲೇ ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಸೇರಿದಂತೆ 7 ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಮಳೆಯ ಪ್ರಮಾಣ 64.5 ಮಿಲಿಮೀಟರ್ನಿಂದ 204.4 ಮಿಲಿಮೀಟರ್ವರೆಗೆ ಇರಲಿದೆ ಎಂದು ಎಚ್ಚರಿಕೆ ನೀಡಿದೆ. ಹಾಸನ ಜಿಲ್ಲೆಯ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿಯ ವರ್ಧಂತ್ಯೋತ್ಸವ ಇಂದು ಸಂಭ್ರಮದಿಂದ ಆಚರಿಸಲಾಯಿತು. ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು ಚಾಮುಂಡೇಶ್ವರಿ ದೇವಾಲಯವನ್ನು ಭತ್ತದ ತೆನೆ, ತೆಂಗಿನಗರಿ ಹಾಗೂ ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ರಾಜವಂಶಸ್ಥರಾದ ಪ್ರಮೋದಾದೇವಿ ಒಡೆಯರ್ ಹಾಗೂ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ದಂಪತಿ

0: ಸೇವಿತ ವಿಶೇಷ ಪೂಜೆ ಸಲ್ಲಿಸಿದರು. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಲಿಮಿಟೆಡ್ ವತಿಯಿಂದ ಸರ್ಕಾರಕ್ಕೆ 1 ಕೋಟಿ ರೂಪಾಯಿ ಚೆಕ್ ಹಸ್ತಾಂತರಿಸಲಾಗಿದೆ. 2025-26 ಸಾಲಿನ ಮಧ್ಯಂತರ ಡಿವಿಡೆಂಡ್ ಅನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂಧನ ಸಚಿವ ಕೆಜೆ ಜಾರ್ಜ್ ವಿಧಾನಸೌಧದಲ್ಲಿಂದು ಹಸ್ತಾಂತರಿಸಿದರು. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ, ಮೈಸೂರು ಎಲೆಕ್ಟ್ರಿಕ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷ ಮನೋಹರ್, ವ್ಯವಸ್ಥಾಪಕ ನಿರ್ದೇಶಕಿ ಅನಿತಾ ಸಿ ಉಪಸ್ಥಿತರಿದ್ದರು. ಭಾರತೀಯ ತರಬೇತಿ ವಾಯುಪಡೆ ಮುಖ್ಯಸ್ಥ ಏರ್ ಮಾರ್ಷಲ್ ಎಸ್ ಶ್ರೀನಿವಾಸ್ ನಿಯೋಗ ಇಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಚರ್ಚಿಸಿತು. ಬೆಂಗಳೂರು ನಗರದ ಎಲ್ಇಡಿ ಬೀದಿ ದೀಪಗಳನ್ನು ಅಳವಡಿಸುವ ಯೋಜನೆ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಂಡರೆ ಶೇಕಡ 61.01% ವಿದ್ಯುತ್ ಉಳಿತಾಯ ಮಾಡಬಹುದು ಎಂದು ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕೆಆರ್ ಮಾರುಕಟ್ಟೆಯಲ್ಲಿ ಮೂಲಸೌಕರ್ಯ ಅಭಿವೃದ್ದಿ ಹಾಗೂ ಸಾರ್ವಜನಿಕ ಸೌಲಭ್ಯಗಳ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಇದೇ 6 ಮತ್ತು 7 ಗದಗ ಜಿಲ್ಲೆಗೆ ದೂರು ವಿಚಾರಣೆ ಮತ್ತು ಪ್ರಕರಣಗಳ ವಿಲೇವಾರಿಗೆ ಸಂಬಂಧಿಸಿದಂತೆ ಪ್ರವಾಸ ಕೈಗೊಳ್ಳಲಿದ್ದಾರೆಂದು ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಉಪ ಅಧೀಕ್ಷಕರ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ. ಭಾರತವನ್ನು ಆರ್ಥಿಕ ಸ್ವಾವಲಂಬಿ, ಆಹಾರ ಭದ್ರತೆ ಹಾಗೂ ಹಸಿವು ಮುಕ್ತ ರಾಷ್ಟವನ್ನಾಗಿಸಲು ಸುಸ್ಥಿರ ಅಭಿವೃದ್ದಿ ಗುರಿಗಳ ಸಹಾಯವಾಗಿದೆ ಎಂದು ರಾಮನಗರ ಜಿಲ್ಲಾ ಜಂಟಿ ನಿರ್ದೇಶಕರಾದ ಅಂಬಿಕಾ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಈವರೆಗೆ 11,42,732 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಹೇಳಿದ್ದಾರೆ. ಜನವರಿ ತಿಂಗಳಿನಿಂದ ಜುಲೈ ಅಂತ್ಯದವರೆಗೆ ವಿಜಯಪುರ ಜಿಲ್ಲೆಯಲ್ಲಿ ಅಗತ್ಯ ವಸ್ತುಗಳ ಕಾಯ್ದೆಯಡಿ 31 ಪ್ರಕರಣಗಳನ್ನು ದಾಖಲಿಸಿ 31 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಆಹಾರ ಇಲಾಖೆಯ ಉಪನಿರ್ದೇಶಕ ವಿನಯ್ ಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ಹಿರಿಯ ಕಾಂಗ್ರೆಸ್ ಮುಖಂಡ, ಪದ್ಮ ಪ್ರಶಸ್ತಿ ಪುರಸ್ಕೃತ ಮಾಜಿ ರಾಜ್ಯಪಾಲ ಡಿವೈ ಪಾಟೀಲ್ ಇಂದು ನಿಧನ ಹೊಂದಿದ್ದಾರೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮಹಾರಾಷ್ಟದ ಕೊಲ್ಲಾಪುರದಲ್ಲಿರುವ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಡಿವೈ ಪಾಟೀಲ್ ಅವರು 1967-78 ಶಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಬಿಹಾರ, ತ್ರಿಪುರ, ಪಶ್ಚಿಮ ಬಂಗಾಳ ರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಅಧಿಕಾರಿಗಳ ನೇಮಕಾತಿ ಗೊಂದಲ, ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಸಂಪುಟ ವಿಸ್ತರಣೆಯಲ್ಲಿ ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸಮರ್ಥನೆ. ವಿಧಾನಸಭಾಧ್ಯಕ್ಷ, ಸಭಾಪತಿ ಹೆಸರು ಘೋಷಿಸುವ ಮೂಲಕ ರಾಜ್ಯ ಸರ್ಕಾರದಿಂದ ಸಂವಿಧಾನ ಉಲ್ಲಂಘನೆ, ಬಿಜೆಪಿ ಆರೋಪ. ಎಥೆನಾಲ್ ಉತ್ಪಾದನೆ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಕುರುಬೂರು ಶಾಂತಕುಮಾರ್ ಪತ್ರ. ಹಾಗೂ ಕರಾವಳಿ, ಕೊಡಗು, ಶಿವಮೊಗ್ಗ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ಮುನಿಯಾ ಚಿತ್ರದ ಒಂದು ಹಾಡನ್ನು ಕೇಳಿ, ರಾಜೇಶ್ ಕೃಷ್ಣನ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಜಮಖಂಡಿ ಶಿವು ಅವರ ರಚನೆಗೆ ಜಿ ಅಭಿಮಾನ್ ರಾಯ್ ಅವರ ಸಂಗೀತ.

0: ಸಮಯ 6:55, ಇನ್ನೀಗ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚೀನಾ ಮಂಗಳ ಶಾಶ್ವತಿ ಸಂಸ್ಥೆಯ ಮೂಲಕ ಕನ್ನಡ ಜನಮಾನಸದ ಮನಸ್ಸಿನಲ್ಲಿ ಶಾಶ್ವತವಾದ ಸ್ಥಾನ ಪಡೆದವರು. ಶಿಕ್ಷಣ ತಜ್ಞೆ, ಚಿಂತಕಿ, ಬರಹಗಾರ್ತಿ, ದೇಶ ವಿದೇಶಗಳಲ್ಲಿ ಪ್ರವಾಸ ಮಾಡಿ ಮಹಿಳಾಪರ ಕಾಳಜಿ ಅಂದರೆ ಏನು ಎಂದು ತಿಳಿಸಿಕೊಟ್ಟವರು. ಬೆಂಗಳೂರಿನ NMKRV ಕಾಲೇಜಿನ ಪ್ರಾಂಶುಪಾಲರಾಗಿ ಅವರು ಕಾಲೇಜನ್ನು ವಿದ್ಯಾರ್ಥಿಗಳನ್ನು ಕೊಂಡೊಯ್ದ ಪರಿಗೆ ಬೆರಗಾದವರು ಅನೇಕರು. ಚೀನಾ ಮಂಗಳ ಅವರು ಬದುಕನ್ನು ಅರ್ಥೈಸುವ ಪರಿ.
2: ಮನುಷ್ಯ ಹುಟ್ಟಿರುವುದು ಬದುಕುವುದಕ್ಕಾಗಿ ಎನ್ನುವುದು ನನ್ನ ಮೂಲಭೂತ ನಂಬಿಕೆ. ಸ್ವರ್ಗ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ, ನರಕ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ, ಅವುಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳುವವಳೂ ಅಲ್ಲ. ಈ ಜಗತ್ತಿನ ಎಲ್ಲ ಆಯಾಮಗಳೂ ನನಗೆ ಪ್ರಿಯ. ನನ್ನ ಮಟ್ಟಿಗೆ ನಾವು ಹುಟ್ಟಿ ಬೆಳೆದು ಬಾಳುತ್ತಿರುವ ಈ ಜಗತ್ತನ್ನು ಸ್ವೀಕರಿಸಿ ಪ್ರೀತಿಸಿ ಅದನ್ನು ನಾವು ನೋಡುತ್ತಿರುವುದಕ್ಕಿಂತ ಹೆಚ್ಚು ಸುಂದರವಾಗಿ, ಸಮೃದ್ಧವಾಗಿ, ಶಾಂತಿ ಸೌಹಾರ್ದ ತುಂಬಿದ ಸ್ಥಳವಾಗಿ ಮಾಡುವುದೇ ದೇವರ ಸೃಷ್ಟಿಯ ರಹಸ್ಯ, ಮಾನವ ದೃಷ್ಟಿಯ ಅಂತಸ್ಸತ್ವ. ಇದು ನನ್ನ ದೃಢವಾದ ನಂಬಿಕೆ. ನಮ್ಮ ಬದುಕಿನ ಭಾಗವಾದ ಈ ಜಗತ್ತನ್ನು ನಮ್ಮದನ್ನಾಗಿ ಮಾಡಿಕೊಳ್ಳುವ ಒಂದು ಮನೋಧರ್ಮವನ್ನು ನಾವು ಬೆಳೆಸಿಕೊಳ್ಳಬೇಕು. ನಿರಾಶಾವಾದಿತ್ವವನ್ನು ನಮ್ಮ ಪದಕೋಶದಿಂದಲೇ ತೆಗೆದು

0: ಹಾಕಬೇಕು. ಬದುಕು ಬಹಳ ಮಟ್ಟಿಗೆ ಮುಳ್ಳಿನ ಹಾದಿ ನಿಜ, ಆದರೆ ಹಾದಿಯಲ್ಲಿ ಕಲ್ಲು ಮಣ್ಣು ಮುಳ್ಳು ಇದೆಯೆಂದು ಆ ದಾರಿಯಲ್ಲೇ ನಡೆಯದಿದ್ದರೆ ಅದು ಹೇಡಿತನ. ಒಬ್ಬ ನಾನು ನಿನ್ನೆ ಒಂದು ಕನಸು ಕಂಡೆ ಎಂದು ಹೇಳಿದನಂತೆ. ಪಕ್ಕದಲ್ಲಿದ್ದವನು ಏನು ಕನಸು ಕಂಡೆ ಎಂದು ಕೇಳಿದನಂತೆ. ನನಗೆ 5 ಪೈಸೆ ಸಿಕ್ಕಿದ ಹಾಗೆ ಕನಸಾಯಿತು ಎಂದನಂತೆ. ಅದನ್ನು ಕೇಳಿ ಅವನು ನಕ್ಕು, ಅಯ್ಯೋ ಹುಚ್ಚ, ಇಷ್ಟೇನೆ ನಿನ್ನ ಕನಸು? ಕನಸಿನಲ್ಲಾದರೂ ಬರೀ 5 ಪೈಸೆ ಕಾಣುವ ನೀನು ಎಂಥವನಯ್ಯ? ಕನಸಿನಲ್ಲಾದರೂ 1 ಕೋಟಿ ರೂಪಾಯಿ ಸಿಕ್ಕಿದ ಹಾಗೆ ಕನಸು ಕಾಣಬಾರದಾಗಿತ್ತೇ ಎಂದನಂತೆ. ನಾವು ಕಾಣುವ ಕನಸುಗಳು ಮಹಾನ್ ಕನಸುಗಳಾಗಿರಬೇಕು. ನಾನು 1 ವರ್ಷ ಕಾಲ ಗುಡ್ಡಗಾಡು ಜನರ ಮಕ್ಕಳಿಗಾಗಿ ಬೆಟ್ಟ ಗುಡ್ಡ ಕಾಡುಗಳ ಮಧ್ಯೆ ತೆಗೆದಿದ್ದ ಒಂದು ಪುಟ್ಟ ಶಾಲೆಗೆ ಆಡಳಿತಾಧಿಕಾರಿಯಾಗಿ ಹೋಗಿದ್ದೆ. ಆ ಕಾಡಿನಲ್ಲಿ ನನ್ನದೊಂದು ಪುಟ್ಟ ಮನೆ, ಒಂದು ಗುಡಿಸಲು. ಅದೊಂದೇ ಮನೆ, ನೀರಿಲ್ಲ, ದೀಪವಿಲ್ಲ, ಜನಜಂಗುಳಿ ಇಲ್ಲ, ಎಲ್ಲಿ ನೋಡಿದರೂ ಪ್ರಕೃತಿ ಮಾತ್ರ, ಅದ್ಭುತ ರಮ್ಯ. ಅಲ್ಲಿ ನನ್ನ ಜೊತೆ ಆ ಮಕ್ಕಳ ಶಾಲೆಯಲ್ಲಿ ಪಾಠ ಮಾಡಲೆಂದು ಸೇವಾ ಮನೋಭಾವದಿಂದ ಬಂದಿದ್ದ ಒಂದಿಬ್ಬರು ಅಧ್ಯಾಪಕರು ಇದ್ದರು. 4-6 ಮೈಲಿಗಳಿಂದ ಬರಿಗಾಲಿನಲ್ಲಿ ಕೆದರಿದ ಕೂದಲು, ಹರಕಲು ಬಟ್ಟೆ ಹಾಕಿ ಬರುತ್ತಿದ್ದ ಆ ಮಕ್ಕಳಲ್ಲಿ ಅನೇಕರು ಶಾಲೆ ಮುಗಿದ ಮೇಲೂ ಮನೆಗೆ ಹೋಗದೆ ಅಲ್ಲೇ ನಮ್ಮ ಜೊತೆಯೇ ಇದ್ದು ಬಿಡುತ್ತಿದ್ದರು. ಆಗ ತಾನೇ ಸೂರ್ಯ ಮುಳುಗಿ ತಿಳಿ ನೀಲಿಯ ಆಕಾಶದಲ್ಲಿ ನಕ್ಷತ್ರಗಳು ಒಂದೊಂದಾಗಿ ಬೆಳಗಲಾರಂಭಿಸಿದ್ದವು. ಅವುಗಳನ್ನು ನೋಡುತ್ತಾ ನನ್ನ ಪಕ್ಕದಲ್ಲಿದ್ದ ಅಧ್ಯಾಪಕರು ಆ ಮಕ್ಕಳಲ್ಲಿ ಒಬ್ಬನ ಬೆನ್ನು ಸವರುತ್ತಾ, ನೋಡೋ, ನೀನು ಆ ನಕ್ಷತ್ರದ ಹಾಗೆ ಮಿನುಗಬೇಕೋ ಎಂದರು. ಅದನ್ನು ಕೇಳಿದ ಆ ಬಾಲಕ ಒಂದು ಕ್ಷಣವೂ ತಡ ಮಾಡದೆ ಯೋಚಿಸಿದೆ, ಯಾಕ್ಸಾ ನಕ್ಷತ್ರ? ನಾ ಏನ್ ಬರೀ ನಕ್ಷತ್ರದಂಗೆ ಮಿನುಗ್ಬೇಕಾ? ನೋಡ್ತಾ ಇರಿ ಸಾ, ನೀ ಪಾಠ ಹೇಳಿ ಸಾ, ನಾನು ಸೂರ್ಯನಂಗೆ ಬೆಳಗ್ತೀನಿ ಸಾ, ಸೂರ್ಯನಂಗೆ ಅಂದ. ನಕ್ಷತ್ರದ ಹಾಗೆ ಬೆಳಗಬೇಕು ಎಂದು ಅವನಲ್ಲಿ ಉತ್ಸಾಹವನ್ನು ತುಂಬಲು ಪ್ರಯತ್ನಿಸಿದ ಆ ಉಪಾಧ್ಯಾಯರು ಸುಸ್ತಾಗಿ ಹೋದರು. ದೊಡ್ಡ ಆಸೆಗಳನ್ನು ಕಾಣಬೇಕು, ಅದಕ್ಕೆ ಬೇಕಾದ ಸಾಧನೆಯ ಹಾದಿಯೂ ನಮ್ಮದಾಗಬೇಕು. ನನ್ನ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನ, ನಮ್ಮ ಸಾಧನೆ ಇವೆಲ್ಲ ನಮ್ಮ ಕನಸುಗಳನ್ನು ನನಸು ಮಾಡುತ್ತವೆ. ನಮಗಿಂತ ಹಿರಿಯದಾದ ಶಕ್ತಿ ಇದೆ ಎನ್ನುವುದು ನನ್ನ ಅಚಲವಾದ ನಂಬಿಕೆಯಾದರೂ ಆ ಶಕ್ತಿಯೇ ಎಲ್ಲವನ್ನೂ ಮಾಡುತ್ತದೆ. ನಮ್ಮ ಬಾಳನ್ನು ಅದು ತಾನು ಬಾಳುತ್ತದೆ, ನಮಗಾಗಿ ಯೋಚಿಸುತ್ತದೆ, ಯೋಜಿಸುತ್ತದೆ. ನಾವು ಸುಮ್ಮನೆ ಕುಳಿತರಾಯಿತು ಎನ್ನುವುದು ನನ್ನ ದೃಷ್ಟಿಯಲ್ಲ. ಮಾನವ ತನ್ನ ಬಾಳನ್ನು ತಾನೇ ರೂಪಿಸಿಕೊಳ್ಳಬೇಕು.
1: ಕನ್ನಡ ರತ್ನಭಂಡಾರದಲ್ಲಿ ಈ ದಿನ ಶಿಕ್ಷಣ ತಜ್ಞೆ ಲೇಖಕಿ ಚೀನಾ ಮಂಗಳಾ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಲೋಕಸಭೆಯು 2026 ವಿನಿಯೋಗ ಮಸೂದೆಯನ್ನು ಅಂಗೀಕರಿಸಿದೆ. ಈ ಮಸೂದೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. 2019 ಮತ್ತು 2026 ನಡುವೆ ಪರಾರಿಯಾದ 274 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತ ವಾಪಸ್ ತಂದಿದೆ. ಪರಾರಿಯಾದವರ ವಿರುದ್ದ ಕ್ರಮ ಬಲಪಡಿಸಲು 2018 ಸರ್ಕಾರ ಪರಾರಿಯಾದ ಆರ್ಥಿಕ ಅಪರಾಧಿಗಳ ಕಾಯ್ದೆಯನ್ನು ಜಾರಿಗೆ ತಂದಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಪರೀಕ್ಷಾ ಮೂಲಸೌಕರ್ಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನವನ್ನು ಬಳಸಲು ಪ್ರಾರಂಭಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪಂಚನಂದಿಗಿರಿ ಪಾಪಾಗ್ನಿ ಕ್ಷೇತ್ರದಲ್ಲಿ ಇದೇ 6ರಂದು ಶ್ರೀ ಶರಭ ಯೋಗೇಂದ್ರ ಮಹಾಸ್ವಾಮೀಜಿಯವರ 308 ಆರಾಧನಾ ಮಹೋತ್ಸವ ನಡೆಯಲಿದೆ ಎಂದು ಪಾಪಾಗ್ನಿ ಮಠದ ಟ್ರಸ್ಟ್ ತಿಳಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಪ್ರವಾಸೋದ್ಯಮ ಆತಿಥ್ಯ ಕ್ಷೇತ್ರದಲ್ಲಿ ಕೌಶಲ್ಯಾಭಿವೃದ್ದಿ ತರಬೇತಿ ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0802204633ಗೆ ಸಂಪರ್ಕಿಸಬಹುದಾಗಿದೆ. ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಅತಿ ವೇಗವಾಗಿ ಸಾಧಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ. ಭಾರತವನ್ನು ಆರ್ಥಿಕ

ಅವಲಂಬಿ ಆಹಾರ ಭದ್ರತೆ ಹಾಗೂ ಹಸಿವು ಮುಕ್ತ ರಾಷ್ಟವನ್ನಾಗಿಸಲು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಸಹಾಯವಾಗಿದೆ ಎಂದು ರಾಮನಗರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಅಂಬಿಕಾ ತಿಳಿಸಿದ್ದಾರೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಕೃಷ್ಣ ಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ ಮಾಸ್ಟರ್ ಸೂಪರ್ 300 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಈ ಜೋಡಿ ದಕ್ಷಿಣ ಕೊರಿಯಾದ ಆಸನ್ನಲ್ಲಿ ಇಂದು ನಡೆದ ಪಂದ್ಯದಲ್ಲಿ ಥೈಲ್ಯಾಂಡ್ನ ಚೊಲೋಯಂಪೊನ್ ಮತ್ತು ವೋರ್ಪೂಲ್ ಜೋಡಿಯನ್ನು 21-16 21-18 ಅಂತರದಿಂದ ಪರಾಭವಗೊಳಿಸಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 7:03 ಸೇಫ್ ಡ್ರೈವ್ ಕಾರ್ಯಕ್ರಮದ ಗಾನ ಭಜನದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋಣ.

ಸೇಫ್ ಡ್ರೈವ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸುಭಾಷ್ ಚಂದ್ರ ರಂಗಪ್ಪ ಅವರು ಸಂದೇಶ ಕಳಿಸಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳಿದ್ವಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಿದ್ವಿ ಝೀರೋ ಫುಡ್ ವೇಸ್ಟ್ ಬಗ್ಗೆ, ಆಹಾರ ವ್ಯರ್ಥವಾಗದ ಹಾಗೆ ಜಾಗ್ರತೆಯನ್ನು ಹೇಗೆ ವಹಿಸಬೇಕು ಅನ್ನೋದ್ರ ಬಗ್ಗೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ಮೆಸೇಜ್ ಮಾಡಿದ್ದಾರೆ, ಅನ್ನ ಉಳಿದ್ರೆ ಚಿತ್ರಾನ್ನ ರೊಟ್ಟಿ ಮಾಡ್ತೀವಿ, ಮಾರನೇ ದಿನ ವೇಸ್ಟ್ ಅಂತೂ ಮಾಡೋದಿಲ್ಲ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ರಬಕವಿ ಬನಹಟ್ಟಿ ತಾಲೂಕು ಕುಲಹಳ್ಳಿಯಿಂದ ಸಂದೇಶ ಕಳಿಸಿ, ನಾವು ಸಹ ಸಂಜೆಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕೇಳ್ತಾ ಇರಿ, ನಿಮಗಾಗಿ ಅನೇಕ ವಿಭಿನ್ನವಾದ ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಮೂಡಿ ಬರುತ್ತೆ.

ರಂಗಸ್ಥಳ ಚಿತ್ರದ ಹಾಡನ್ನ ಸಾಗರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಆಜಾದ್ ವರದರಾಜ್ ಅವರ ರಚನೆಗೆ ದೇವಿಶ್ರೀ ಪ್ರಸಾದ್ ಅವರ ಸಂಗೀತವಿತ್ತು. ಮುಂದಿನ ಹಾಡು ರಂಗಿತರಂಗ ಚಿತ್ರದ್ದು, ಅಭಯ್ ಜೋಧ್ಪುರ್ಕರ್ ಅವರ ಧ್ವನಿಯಲ್ಲಿ.

0: ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 7:22 ಆಗ್ತಿದೆ. ಇನ್ನೀಗ ಕಗ್ಗದ ಸಿರಿ ಕಾರ್ಯಕ್ರಮ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಣ್ಣನು ಪಿಡಿಯುವುದೇನು ದಿಗಿಲಾಗಿಪುದು, ಏನನು ನೆನೆದು ಸರ್ರೆಂದು ಹಾರುವುದು. ಏನೋ ಕಣ್ಣನು ಪಿಡಿಯುವುದೇನು ದಿಗಿಲಾಗಿಪುದು, ಏನನೋ ನೆನೆದು ಸರ್ರೆಂದು ಹಾರುವುದು. ಬಾನೊಳಾಡುವ ಹಕ್ಕಿಗಿದುವೆ ನಿತ್ಯಾನುಭವ, ನೀನದನು ಮೀರಿಹೆಯ ಮಂಕುತಿಮ್ಮ. ಬಾನೊಳಾಡುವ ಹಕ್ಕಿಗಿದುವೆ ನಿತ್ಯಾನುಭವ, ನೀನದನು ಮೀರಿಹೆಯ ಮಂಕುತಿಮ್ಮ.

ಹಕ್ಕಿಯ ಪ್ರತಿಭೆಯಲ್ಲಿ ಮುಂದುವರಿಯುತ್ತೆ. ಹಕ್ಕಿಯ ಸ್ವಭಾವ ಏನು ಅಂತಂದರೆ ಸುಮ್ಮನೆ ಹಾರ್ತಾ ಇರುತ್ತಲ್ಲ, ರೆಕ್ಕೆ ಆಡಿಸ್ಕೊಂಡು ಹೋಗ್ತಾ ಇರುತ್ತೆ, ಇದ್ದಕ್ಕಿದ್ದಂತೆ ತಟಸ್ಥವಾಗಿಬಿಡುತ್ತೆ, ಒಂದು ಮರದ ಕೆಳಗೆ ಕೂತ್ಕೊಳ್ಳುತ್ತೆ, ಮತ್ತೆ ಹಾರುತ್ತೆ. ಏನು ಕಣ್ಣನ್ನು ತೆರೆಯುವುದು, ಎಲ್ಲೋ ಒಂದು ಕಡೆ ಕಣ್ಣು ತೆರೆಯುತ್ತೆ, ಹಾಗೆ ಏನೋ ದಿಗಿಲಾಗಿಪುದು, ಏನೋ ದಿಗಿಲಾಗುತ್ತೆ, ಏನನೋ ನೆನೆದು ಸರರೆಂದು ಹಾರುವುದು. ಹಕ್ಕಿಗಳು ಪಾಪ ಕೂತಿರುತ್ತಲ್ಲ, ನೀವು ಹೋಗ್ತಾ ಇದ್ರಿಂತ ಗೊತ್ತಾದರೆ ಸದ್ದಾಗ್ಬಿಟ್ರೆ ಹಾರುಬಿಡ್ತವೆ. ಬಾನೊಳಾಡುವ ಹಕ್ಕಿಗೆ ಇದುವೇ ನಿತ್ಯ ಅನುಭವ. ಅಂದರೆ ಬದುಕಿನ ಅನುಭವಗಳು ನಮ್ಮನ್ನು ಬಂದು ತಾಕತ್ವೆ. ಭಾಳ ಒಳ್ಳೆ ಮಾತಿದೆ, ಕಣ್ಣನ್ನು ಪಿಡಿಯುವುದು. ಯಾವುದೋ ಕಣ್ಣನ್ನು ಸೆಳೆಯುತ್ತೆ ನಿಮ್ಮ ಕಣ್ಣನ್ನು, ಯಾವುದೋ ಒಂದು ವಸ್ತು ದಿಗಿಲಾಗಿಸುತ್ತೆ, ಏನನೋ ನೆನೆದು ಸರರೆಂದು ಹಾರುವುದು. ಬಾನುಲಾಡುವ ಹಕ್ಕಿಗೆ ಇದುವೇ ನಿತ್ಯಾನುಭವ. ನೀನಿದನು ಮೀರೇಹೇಯ ಮಂಕುತಿಮ್ಮ. ಅಲ್ಲಯ್ಯ, ಹಕ್ಕಿ ಅನುಭವ ಇಷ್ಟೇ, ವಿವಿಧ ಭಾವಗಳಿಗೆ ತನ್ನ ಹೃದಯವನ್ನು ತೆರೆದುಕೊಳ್ಳುತ್ತೆ. ಸದಾ ಸಂಚಾರಶೀಲ ಅಂದರೆ ಇಲ್ಲಿ ಕ್ರಿಯಾತ್ಮಕವಾದದ್ದು ಅಂತ. ಕೆಲಸ ಮಾಡ್ತಾ ಇರೋ ನೀನು, ಮಾನಸಿಕವಾಗ್ಬೋದು, ದೈಹಿಕವಾಗ್ಬೋದು, ಯಾವುದೇ ಆಗ್ಬೋದು, ಕೆಲಸವನ್ನು ಮಾಡ್ತಾ ಇರೋ. ಬಾನುಳಾಡುವ ಹಕ್ಕಿಗೆ ನಿತ್ಯಾನುಭವ ಇದೆಯಲ್ಲ, ನೀನದನ್ನು ಮೀರಿಲ್ಲ, ಇದು ಜ್ಞಾಪಕ ಇಟ್ಕೋ. ಅಂದರೆ ನಾವು ಲೋಕದಲ್ಲಿ ಕಷ್ಟ ಸುಖಗಳನ್ನು ಎದುರಿಸಬೇಕಾದ ಸಂದರ್ಭ ಬಂದಾಗ ನಾವು ನೆಮ್ಮದಿಯಿಂದ ಹಾರಾಡುವ ಪಕ್ಷಿಯ ಒಂದು ಮನೋಧರ್ಮವನ್ನು ಕಲಿತ್ಕೊಂಡ್ರೆ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತೆ ತಕ್ಷಣ. ಪುರ್ರಂತ ಹಾರೋಗ್ಬಿಡುತ್ತೆ, ಒಂದು ಕಡೆ ಯೋಚನೆ ಮಾಡ್ತಾ ಇರುತ್ತೆ, ಸರ್ರಂತ ಇನ್ನೊಂದು ಕಡೆ ಬಂದು ಇಳಿದು ಬಿಡುತ್ತೆ. ಹಾಗೆ ನಮ್ಮ ಅಂತರಂಗ ಶುದ್ಧವಾಗಿದ್ದರೆ, ಹಕ್ಕಿ ಅಂತ ಇದ್ದರೆ ಬದುಕು ನಿರ್ಮಲವಾಗುತ್ತೆ.

ಆವ ಕಡೆ ಹಾರುವುದು, ಆವ ಕಡೆ ತಿರುಗುವುದು, ಆವಾಗಳಾವ ಕಡೆ ಎರಗುವುದು ಹಕ್ಕಿ. ಆವ ಕಡೆ ಹಾರುವುದು, ಆವ ಕಡೆ ತಿರುಗುವುದು, ಆವಾಗಳಾವ ಕಡೆ ಎರಗುವುದು ಹಕ್ಕಿ. ನಾವು ಮಂತೆಯ ಸೃಷ್ಟಿ, ಕೃತ್ರಿಮದ ಕೈಗೊಂಬೆ, ಜೀವ ಮಾರ್ಗವನೂಹ್ಯ ಮಂಕುತಿಮ್ಮ. ನಾವು ಮಂತೆಯ ಸೃಷ್ಟಿ, ಕೃತ್ರಿಮದ ಕೈಗೊಂಬೆ, ಜೀವ ಮಾರ್ಗವನೂಹ್ಯ ಮಂಕುತಿಮ್ಮ.

0: ಈ ಹಕ್ಕಿಯ ಭಾವ ಎರಡು ಪದ್ಯಗಳಲ್ಲಿ ನೋಡಿದ್ದೀವಿ. ಮೂರನೇ ಪದ್ಯದಲ್ಲಂತೂ ಅದು ಇನ್ನಷ್ಟು ವಿಸ್ತಾರವಾಗುತ್ತೆ. ಡಿ ವಿ ಜಿಯವರು ಒಂದು ಪ್ರತಿಮೆಯನ್ನು ವಿವರಿಸೋದಕ್ಕೆ ಏನೇನು ಕೌಶಲವನ್ನು ತೋರಿಸ್ತಾರೆ ಅಂತ, ಒಂದು ಬೌದ್ಧಿಕವಾದದ್ದು, ಇನ್ನೊಂದು ಭಾಷಿಕವಾದದ್ದು, ಮತ್ತೊಂದು ಮನೋ ವಲಯದಲ್ಲಿ ವಿಜೃಂಭಿಸುವಂಥದ್ದು. ಆವ ಕಡೆ ಹಾರುವುದು, ಆವ ಕಡೆ ತಿರುಗುವುದು, ಆವಾಗ ಆವ ಕಡೆ ಎರಗುವುದು ಹಕ್ಕಿ. ಅದು ನೋಡ್ತಾ ಇರೋದು ಈಗ, ಅದು ದೊಡ್ಡ ದೊಡ್ಡ ಹಕ್ಕಿ ಕಾಡಿನಲ್ಲಿದ್ದವರಿಗೆ ಗೊತ್ತಾಗುತ್ತೆ. ಇದು ನಾನು ಮಡಿಕೇರಿ ಇದ್ದಾಗ ಈ ಹಕ್ಕಿಗಳ ವಿಳಾಸವನ್ನೇ ನೋಡಿ ಸಂತೋಷ ಪಡ್ತಾ ಇದ್ದೆ. ಅಲ್ಲ, ಯಾವ ಕಡೆ ಹಾರುತ್ತೋ ಗೊತ್ತಾಗಲ್ಲ, ಹಾಗೆ ಯಾವ ಕಡೆ ತಿರುಗುತ್ತೋ, ಹೋಗ್ತಾ ಇದ್ದೀವಿ ಇದಕ್ಕಿದಾಗಿ ಬೇರೆ ಕಡೆ ತಿರುಗಿಬಿಡ್ಬೋದು. ಇದಂತೂ ಆವಾಗ ಆವ ಕಡೆ ಎರಗುವುದು. ಅಲ್ಲಿ ಒಂದು ಮರಗಳು ಚೆನ್ನಾಗಿ ಬೆಳೀತಾ ಇದ್ವಲ್ಲ, ಮರಗಳಲ್ಲಿ ಕೊಂಬೆಗಳಲ್ಲೇ ಹುಳ ಇರುತ್ತೆ, ಅದನ್ನು ತಿನ್ನೋದಕ್ಕೆ ಅದು ಬರುತ್ತವೆ, ಅಥವಾ ಕೆಲವೊಂದು ಕಾಯ್ತಾ ಇರುತ್ತೆ ತಮ್ಮ ಆಹಾರವನ್ನು, ಅದನ್ನು ತಿನ್ನೋದಕ್ಕೇ ಅದು ಯಾವ ಕಡೆಗೆ ಹಾರುತ್ತೋ, ಯಾವ ಕಡೆ ತಿರುಗುತ್ತೋ, ಯಾವ ಕಡೆ ಎರಗುತ್ತೋ. ನೋಡಿ, ಹಾರು, ತಿರುಗು, ಎರಗು, ಡಿ ವಿ ಜಿಯವರು ಈ ಶಬ್ದಗಳಲ್ಲಿ ಕೂಡ ಒಂದು ಹೊಸ ಒಂದು ವಿನ್ಯಾಸವನ್ನು ಅದು ಕಾಣಿಸ್ಕೊಡ್ತಾರೆ. ನಾವು ಅಂತೆಯೇ, ಮನುಷ್ಯನೂ ಅಷ್ಟೇ. ಇಲ್ಲಿ ತನಕ ಹಕ್ಕಿ ವಿಚಾರ ಹೇಳಿದವರು, ಮನುಷ್ಯ ತಾನೇ ಏನ್ರಿ ಇವನು? ನಾವು ಅಂತೆಯೇ ಸೃಷ್ಟಿ ಕೃತ್ರಿಮದ ಕೈಗೊಂಬೆ. ಈ ಸೃಷ್ಟಿಯ ಒಂದು ಕೃತ್ರಿಮ ಇದೆಯಲ್ಲ, ಕೃತ್ರಿಮ ಅಂದರೆ ಶೂನ್ಯ ಅಂತ ಒಂದರ್ಥ. ಇನ್ನೊಂದು ಆಟ ಇದೆಯಲ್ಲ ಸೃಷ್ಟಿಯ, ಕೃತ್ರಿಮ ಅಂದರೆ ಈಗ ನಾವು ಒಂದು ಗೊಂಬೆ ಆಡಿಸ್ತೀವಲ್ಲ, ಅದು ಕೃತ್ರಿಮ. ಅದು ದೇವರಿಗೆ ನಾವು ಹಾಗೆ, ಆಸ್ ಫ್ಲೈಸ್ ಟು ವ್ಯಾಂಟನ್ಸ್ ಆರ್ ವಿ ಟು ಗಾಡ್ಸ್, ಆಸ್ ಫ್ಲೈಸ್ ಟು ವ್ಯಾಂಟನ್ಸ್ ಮಕ್ಕಳಿಗೆ ಹುಳುಗಳಿದ್ದಾಗೆ ಆರ್ ವಿ ಟು ಗಾಡ್ಸ್. ಅವು ಏನು ತಮ್ಮ ಅನುಕೂಲಕ್ಕೆ ಅವು ಉಪಯೋಗಿಸ್ಕೊಳ್ತವೆ. ಅದರಿಂದ ಜೀವ ಮಾರ್ಗ ಅನೂಹ್ಯ ಅಂದರೆ ನಮ್ಮ ಬದುಕಿನ ದಾರಿ ತುಂಬ ಸೂಕ್ಷ್ಮವಾದದ್ದು, ಊಹೆಗೆ ಮೀರಿದ್ದು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ನಾನು ಕವಿತಾ ಲಂಕೇಶ್ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕವಳದಾಗಿಂದ ವಿವಿಧ ಭಾರತಿ ಆಕಾಶವಾಣಿ ಕೇಳ್ಕೊಂಡು ಬಂದವಳು. ಮನೆಯಲ್ಲಿ ಹಿಂದೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಕೇಳಿಸ್ತಾ ಇತ್ತು. ಇದರಿಂದ ಗೊತ್ತಿಲ್ದಿರೋದ್ ಹಾಡು ನಮಗ್ ಬಂದ್ಬಿಡುತ್ತೆ. ಅಪ್ಪನ ಹಾಡಂತೂ ಬಂದ ಕೂಡಲೇ ಯಾವ್ದೋ ಒಂದು ಎಲ್ಲಿದ್ದೆ ಇಲ್ಲಿ ತನಕ ಅಥವಾ ಕೆಂಪಾದವೋ ಅಂದ್ ಕೂಡಲೇ ವಾಲ್ಯೂಮ್ ಜೋರ್ ಮಾಡಿ ಕೇಳಿಸ್ಕೊಳ್ತಾ ಇದೆ. ಅದನ್ನ ಯಾವ ಸ್ಟೇಷನ್ ಬರ್ತಾ ಇದೆ ಅಂತ ಕೇಳಿದ್ರೆ ವಿವಿಧ ಭಾರತಿ ಆಕಾಶವಾಣಿ ತುಂಬಾ ಅದ್ಭುತವಾದ ಪ್ರೋಗ್ರಾಮ್ ಗಳು ಮಾಡ್ತಾರೆ, ಅದ್ಭುತವಾದ ಹಾಡು ಹಾಕ್ತಾರೆ. ನೀವು ಕೇಳಿಸ್ಕೊಳ್ಳಿ, ನಾನು ಕೇಳಿಸ್ಕೊಳ್ತಾ ಇರ್ತೀನಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ನಾನು ಡಾಕ್ಟರ್ ನಾ ಸೋಮೇಶ್ವರ್. ಆಕಾಶವಾಣಿ ಕೇಂದ್ರವನ್ನ ನನ್ನ ಗೆಳೆಯ ಆತ್ಮೀಯ ಮಿತ್ರ ಅಂತ ಪರಿಗಣಿಸಿ ನನ್ನ ಶಾಲಾ ದಿನಗಳಿಂದ ಇವತ್ತಿನವರೆಗೂ ಕೇಳ್ಕೊಂಡ್ ಬರ್ತಾ ಇದ್ದೇನೆ. ಸಮಯ ಸಿಕ್ಕಾಗೆಲ್ಲ ಕೇಳ್ತೇನೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು.
2: ಅಜ್ಜಿ ಅಜ್ಜಿ ಕತೆ ಹೇಳಜ್ಜಿ, ಅಜ್ಜಿ ಅಜ್ಜಿ ಕತೆ ಹೇಳಜ್ಜಿ.
3: ಬಾಲ್ಯದಲ್ಲಿ ಮಕ್ಕಳ ಬಾಯಲ್ಲಿ ಉಲಿಯುವ ಚಂದದ ಮಾತುಗಳಲ್ಲಿ ಇದು ಒಂದು. ಬೇಸಿಗೆ ರಜೆ ಬಂತು ಅಂದ್ರೆ ಮಕ್ಕಳಿಗೆ ಅಜ್ಜಿಯ ಮನೆಯೇ ಬೇಕು. ಅಜ್ಜಿ ತಾತನ ಪ್ರೀತಿಯ ಮಾತು, ಹೇಳುವ ಕತೆ, ಅವರ ಕೈರುಚಿಗೆ ಸರಿಸಾಟಿ ಇಲ್ಲ.
1: ಅಜ್ಜಿ ಅತ್ತ ಇಟ್ಟಳು, ಮೊಮ್ಮಗಳು ಬಿಡಾ ಇಟ್ಟಳು.
3: ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟದಂತೆಯೇ ಎಂಬ ಗಾದೆ ಮಾತು ಸಹ ಇದೆ. ಪೋಷಕರು ತಮ್ಮ ಮಕ್ಕಳಿಗೆ ವಿದ್ಯೆ, ಹಣ, ಆಸ್ತಿ ಎಲ್ಲವನ್ನ ಕೊಡಬಹುದು, ಆದರೆ ನಿಸ್ವಾರ್ಥದಿಂದ ಪ್ರೀತಿ ವಾತ್ಸಲ್ಯದ ಧಾರೆ ಎರೆಯೋದು ಮಾತ್ರ ಅಜ್ಜಿ ಅಂದ್ರು. ಹಿರಿಯರನ್ನ ಗೌರವಿಸಿದ್ರೆ ದೇವರನ್ನ ಗೌರವಿಸಿದಂತೆಯೇ. ಟ್ಯೂನ್ ಮಾಡಿದಿರಿ 102.9 ಎಫ್ಎಂ. ಕೇಳುಗ್ರೆ, ಇಂದು ರಾತ್ರಿ 8:02 ನಿಮ್ಮ ಆಯ್ಕೆ ಕಾರ್ಯಕ್ರಮ, ಕರೆ ಮಾಡಿ ಹಾಡು ಕೇಳಿ. 8:02 ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಬಹುದು. ನಮ್ಮ ಸಂಖ್ಯೆಗಳು ಹೀಗಿವೆ: 0802237 707 ಮತ್ತೊಂದು 0802237 709. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬಹುದು. ಇಂದು ರಾತ್ರಿ 8:02 ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ. ರಾತ್ರಿ 9:15 ಹಿಂದಿ ಮೆಲೋಡೀಸ್, ಹಿಂದಿ ಚಿತ್ರಗೀತೆಗಳು ನಿಮಗಾಗಿ ಪ್ರಸಾರವಾಗತ್ವೆ. 10:02 ಪ್ರೇಮ ನಿನಾದ, ಪ್ರೀತಿ ಪ್ರೇಮ ಪ್ರಣಯ ಗೀತೆಗಳು ಪ್ರಸಾರವಾಗತ್ವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಬೇಕು ಅಂದರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಟ್ಯೂನ್ ಮಾಡಿಯೇ ಇರಬೇಕು. ಸಮಯ 7:35 ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಸಂಸತ್ನಿಂದ ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. 2026 ವಿನಿಯೋಗ ಮಸೂದೆ ಅಂಗೀಕರಿಸಿದ ಲೋಕಸಭೆ. 2019 ಮತ್ತು 2026 ನಡುವೆ ಪರಾರಿಯಾದ 274 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ, ಕೇಂದ್ರ ಗೃಹ ಸಚಿವಾಲಯ. ಹಾಗೂ ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ವಿಭಾಗದ 2ನೇ ಸುತ್ತಿಗೆ ಭಾರತದ ಕೃಷ್ಣ ಪ್ರಸಾದ್ ಪೃಥ್ವಿ ಕೃಷ್ಣಮೂರ್ತಿ ಮುನ್ನಡೆ. ವಾರ್ತೆಗಳ ವಿವರ: ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆ ಇಂದು ಈ ಮಸೂದೆಗೆ ಅನುಮೋದನೆ ನೀಡಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಮಸೂದೆಯನ್ನು ಮಂಡಿಸಿದರು. ಇದು ಜನನ ಮತ್ತು ಮರಣ ನೋಂದಣಿ ಕಾಯ್ದೆ 1969 ತಿದ್ದುಪಡಿ ಮಾಡುವ ಗುರಿ ಹೊಂದಿದೆ. ವಿಳಂಬವಾದ ನೋಂದಣಿಗೆ ನಿಬಂಧನೆಗಳನ್ನು ಹೆಚ್ಚು ಕಠಿಣಗೊಳಿಸಲು ಹಾಗೂ ಜನನ ಮತ್ತು ಮರಣದ ಘಟನೆಗಳ ಸಕಾಲಿಕ ವರದಿಯನ್ನು ಉತ್ತೇಜಿಸಲು ಹೊಸ ಮಸೂದೆಯನ್ನು ತರಲಾಗಿದೆ. ಜನನ ಮತ್ತು ಮರಣದ ಮಾಹಿತಿಯನ್ನು 1 ವರ್ಷಕ್ಕಿಂತ ಹೆಚ್ಚು ಮತ್ತು 2 ವರ್ಷದೊಳಗೆ ರಿಜಿಸ್ಟ್ರಾರ್ಗೆ ವರದಿ ಮಾಡಿದರೆ ಜನನ ಅಥವಾ ಮರಣದ ದೃಢೀಕರಣದ ಪರಿಶೀಲನೆಯ ನಂತರ ಜಿಲ್ಲಾ ಮ್ಯಾಜಿಸ್ಟ್ರೇಟ್, ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಅಥವಾ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅನುಮೋದನೆಯೊಂದಿಗೆ ಮಾತ್ರ ನೋಂದಾಯಿಸಬಹುದು.

0: 2007, ಆದಾಯ ತೆರಿಗೆ ಕಾಯ್ದೆ 2025 ಮತ್ತು ಹಣಕಾಸು ಕಾಯ್ದೆ 2026 ತಿದ್ದುಪಡಿ ತರಲಿದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮತ್ತು ಸರ್ಕಾರಿ ಭರವಸೆ ಸಮಿತಿಯ ವರದಿಗಳನ್ನು ಸಹ ಸದನದಲ್ಲಿ ಮಂಡಿಸಲಾಯಿತು. 2019 ಮತ್ತು 2026 ನಡುವೆ ಪರಾರಿಯಾದ 274 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತ ವಾಪಸ್ ಕರೆತಂದಿದೆ. ಪರಾರಿಯಾದವರ ವಿರುದ್ದ ಕ್ರಮ ಬಲಪಡಿಸಲು 2018 ಸರ್ಕಾರ ಪರಾರಿಯಾದ ಆರ್ಥಿಕ ಅಪರಾಧಿಗಳ ಕಾಯ್ದೆಯನ್ನು ಜಾರಿಗೆ ತಂದಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. 2014 ಮೊದಲು ಭಾರತ ಕೇವಲ 37 ದೇಶಗಳೊಂದಿಗೆ ಹಸ್ತಾಂತರ ಒಪ್ಪಂದ ಮಾಡಿಕೊಂಡಿತು. ಆರ್ಥಿಕ ಅಪರಾಧ ಎಸಗಿ ಪರಾರಿಯಾದವರ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವ ಮೀಸಲಾದ ಯಾವುದೇ ಕಾನೂನು ಇರಲಿಲ್ಲ. ಇದೇ ವೇಳೆ ಕಳೆದ 3 ವರ್ಷಗಳಲ್ಲಿ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ಗಳ ಜಾರಿಯಲ್ಲಿ ಗಮನಾರ್ಹ ಹೆಚ್ಚಳ ಕಂಡುಬಂದಿದೆ. 401 ದೇಶಭ್ರಷ್ಟ ಅಪರಾಧಿಗಳ ವಿರುದ್ದ ನೋಟಿಸ್ ಜಾರಿ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಸರ್ಕಾರ ಭಾರತ್ ಪೋಲ್ ಅನ್ನು ಪ್ರಾರಂಭಿಸಿತು. ಇದು 1400 ಏಜೆನ್ಸಿಗಳನ್ನು ಇಂಟರ್ಪೋಲ್ನೊಂದಿಗೆ ಸಂಪರ್ಕಿಸುತ್ತದೆ. ಮಾಹಿತಿ ಹಂಚಿಕೆಗೆ ಬೇಕಾದ ಸಮಯವನ್ನು ಕಡಿಮೆ ಮಾಡುತ್ತದೆ. ತಮ್ಮ ಹೆಸರು ಮತ್ತು ಗುರುತು ಬದಲಾಯಿಸಿ ವಿದೇಶಗಳಲ್ಲಿ ಅಡಗಿರುವ ಪರಾರಿಯಾದ ಅಪರಾಧಿಗಳನ್ನು ಪತ್ತೆಹಚ್ಚಲು ಆಪರೇಷನ್ ತ್ರಿಶೂಲ್ ಮೂಲಕ ಸರ್ಕಾರ ಉಪಗ್ರಹ ತಂತ್ರಜ್ಞಾನ ಮತ್ತು ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ಮಾಹಿತಿ ನೀಡಿದೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯೊಂದಿಗೆ 19 ಲಕ್ಷಕ್ಕೂ ಹೆಚ್ಚು ಮನೆಗಳ ವಿದ್ಯುತ್ ಬಿಲ್ ಶೂನ್ಯಕ್ಕೆ ಇಳಿದಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಯೋಜನೆ ಆರಂಭವಾದ 2ನೇ ವರ್ಷದಲ್ಲಿ 50.06 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ. ಈ ಯೋಜನೆಯು ನಾಗರಿಕರನ್ನು ಸಬಲೀಕರಣಗೊಳಿಸುತ್ತಿದೆ. ಸ್ವಚ್ಛ ಮತ್ತು ಇಂಧನ ಸುರಕ್ಷಿತ ಭವಿಷ್ಯದತ್ತ ಭಾರತದ ಪರಿವರ್ತನೆಯನ್ನು ವೇಗಗೊಳಿಸುತ್ತಿದೆ. 25,000ಕ್ಕೂ ಹೆಚ್ಚು ಕೇಂದ್ರ ಸರ್ಕಾರಿ ಕಟ್ಟಡಗಳು ಮತ್ತು 81,000ಕ್ಕೂ ಹೆಚ್ಚು ರಾಜ್ಯ ಸರ್ಕಾರಿ ಕಟ್ಟಡಗಳು ಈಗ ಮೇಲ್ಛಾವಣಿಯ ಸೌರಶಕ್ತಿಯಿಂದ ವಿದ್ಯುತ್ ಪಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಇಂದು ಸಂಸತ್ ಭವನದಲ್ಲಿ ಉಜ್ಬೇಕಿಸ್ತಾನ್ ವಿದೇಶಾಂಗ ಸಚಿವ ಬಕ್ತಿಯೋರ್ ಸೈದೋವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭೇಟಿಯ ಸಮಯದಲ್ಲಿ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ದೀರ್ಘಕಾಲದ ಸ್ನೇಹವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಭಯ ನಾಯಕರು ಉತ್ಪಾದಕ ಚರ್ಚೆ ನಡೆಸಿದರು. ಸಂಸದೀಯ ಸಹಕಾರ, ವ್ಯಾಪಾರ, ಹೂಡಿಕೆ, ಸಂಪರ್ಕ, ಶಿಕ್ಷಣ, ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಉಭಯ ದೇಶಗಳ ನಡುವೆ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಗಮನ ಹರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಇಂಧನ ಬಿಕ್ಕಟ್ಟಿನ ನಡುವೆಯೂ ಭಾರತದಲ್ಲಿ ಯಾವುದೇ ಇಂಧನ ಕೊರತೆ ಅಥವಾ ಪೂರೈಕೆಯಲ್ಲಿ ಅಡಚಣೆಗಳು ಕಂಡುಬಂದಿಲ್ಲ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಸಚಿವಾಲಯದ ಸಮಾಲೋಚನಾ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಅವಧಿಯಲ್ಲಿ ಭಾರತ ಸಾಕಷ್ಟು ಇಂಧನ ದಾಸ್ತಾನುಗಳನ್ನು ಹೊಂದಿದೆ ಹಾಗೂ ಗೃಹ ಬಳಕೆಯ ಎಲ್ಪಿಜಿ ಮತ್ತು ಎಲ್ಎನ್ಜಿ ಶೇಕಡಾ 100%ರಷ್ಟು ಲಭ್ಯತೆಯನ್ನು ಖಚಿತಪಡಿಸಿದೆ ಎಂದು ತಿಳಿಸಿದರು. ಪರೀಕ್ಷಾ ಮೂಲಸೌಕರ್ಯವನ್ನು ಹೆಚ್ಚಿಸಲು ಸರ್ಕಾರ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನವನ್ನು ಬಳಸಲು ಪ್ರಾರಂಭಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಎಫ್ಐಸಿಸಿಐ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಇದು ನಿಖರತೆ ಮತ್ತು ಪತ್ತೆ ಹಚ್ಚುವಿಕೆಯನ್ನು ಹೆಚ್ಚಿಸುತ್ತದೆ, ಅಲ್ಲದೆ ಪರೀಕ್ಷಾ ವೆಚ್ಚವನ್ನು ತಗ್ಗಿಸುತ್ತದೆ ಎಂದು ಹೇಳಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಇ ಜಾಗೃತಿ ಪೋರ್ಟಲ್ ಕಳೆದ ವರ್ಷದವರೆಗೆ 4 ಲಕ್ಷಕ್ಕೂ ಹೆಚ್ಚು ನೋಂದಣಿಗಳನ್ನು ಕಂಡಿದೆ. ಇದರಲ್ಲಿ 60ಕ್ಕೂ ಹೆಚ್ಚು ದೇಶಗಳಿಂದ 4,000ಕ್ಕೂ ಹೆಚ್ಚು ಎನ್ಆರ್ಐಗಳು ಸೇರಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಮತ್ತು ಹಲವು ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರಾದ ಡಾ ಡಿವೈ ಪಾಟೀಲ್ ಇಂದು ಮಹಾರಾಷ್ಟದ ಕೊಲ್ಲಾಪುರದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶಿಕ್ಷಣ ಮಹರ್ಷಿ ಎಂದೇ ಖ್ಯಾತಿ.

0: ಕಾರ್ಯಕರ್ತರಾಗಿದ್ದ ಡಾ ಜ್ಞಾನದೇವ್ ಯಶವಂತರಾವ್ ಪಾಟೀಲ್ ಅವರು ಕೊಲ್ಲಾಪುರ ಜಿಲ್ಲೆಯ ಅಂಬಾಪ್ ಗ್ರಾಮದಲ್ಲಿ ಜನಿಸಿದರು. ಎಂಎ ಮತ್ತು ಎಲ್ಎಲ್ಬಿ ಪೂರ್ಣಗೊಳಿಸಿದ ನಂತರ ಅವರು 1983 ರಾಮ್ರಾವ್ ಅಧಿಕ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಥಾಪಿಸಿದರು. ನಂತರ ಅವರು 2 ಡೀಮ್ಡ್ ವಿಶ್ವವಿದ್ಯಾಲಯಗಳು ಸೇರಿದಂತೆ ಹಲವಾರು ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕಾಲೇಜುಗಳು, ಶಾಲೆಗಳು ಮತ್ತು ಇತರ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಅವರ ಕೊಡುಗೆಗಳನ್ನು ಗುರುತಿಸಿ 1991 ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. 2009 ತ್ರಿಪುರಾದ ರಾಜ್ಯಪಾಲರಾಗಿ, 2013 ಬಿಹಾರದ ರಾಜ್ಯಪಾಲರಾಗಿ ನೇಮಕಗೊಂಡರು. 2014 ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ಹೆಚ್ಚುವರಿ ಜವಾಬ್ದಾರಿ ಹೊಂದಿದರು. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಕೃಷ್ಣ ಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ ಕೊರಿಯಾ ಮಾಸ್ಟರ್ ಸೂಪರ್ 300 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ 2 ಸುತ್ತಿಗೆ ಪ್ರವೇಶಿಸಿದ್ದಾರೆ. ಈ ಜೋಡಿ ದಕ್ಷಿಣ ಕೊರಿಯಾದ ಆಸನ್ನಲ್ಲಿ ಇಂದು ನಡೆದ ಪಂದ್ಯದಲ್ಲಿ ಥೈಲ್ಯಾಂಡ್ನ ಚೊಲೋಯೊಂಪೋನ್ ಮತ್ತು ವೋರ್ಪೋಲ್ ಜೋಡಿಯನ್ನು 21-16, 21-18 ಅಂತರದಿಂದ ಪರಾಭವಗೊಳಿಸಿತು. ಬಾಕ್ಸಿಂಗ್, ಜೂಡೋ ಮತ್ತು ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಐತಿಹಾಸಿಕ ಪ್ರದರ್ಶನ ನೀಡಿ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಿಂದ ಹಿಂತಿರುಗಿದ ಭಾರತೀಯ ಕ್ರೀಡಾಪಟುಗಳನ್ನು ಕೇಂದ್ರ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಇಂದು ಸನ್ಮಾನಿಸಿದರು. ನವದೆಹಲಿಯಲ್ಲಿಂದು ಚಿನ್ನದ ಪದಕ ವಿಜೇತರಿಗೆ 30 ಲಕ್ಷ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 20 ಲಕ್ಷ ರೂಪಾಯಿ ಮತ್ತು ಕಂಚಿನ ಪದಕ ವಿಜೇತರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನಗಳನ್ನು ನೀಡಲಾಯಿತು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 210 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,429 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 159 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,615 ಅಂಕಗಳು ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ನಿಂದ ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. 2026 ವಿನಿಯೋಗ ಮಸೂದೆ ಅಂಗೀಕರಿಸಿದ ಲೋಕಸಭೆ. 2019 ಮತ್ತು 2026 ನಡುವೆ ಪರಾರಿಯಾದ 274 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ, ಕೇಂದ್ರ ಗೃಹ ಸಚಿವಾಲಯ. ಹಾಗೂ ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ವಿಭಾಗದ 2 ಸುತ್ತಿಗೆ ಭಾರತದ ಕೃಷ್ಣ ಪ್ರಸಾದ್, ಪೃಥ್ವಿ ಕೃಷ್ಣಮೂರ್ತಿ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
2: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮಾಡಿದಿರಿ 102.9 FM. ಇನ್ನೀಗ ಸೇಫ್ ಡ್ರೈವ್ನಲ್ಲಿ ಚಿತ್ರಗೀತೆಗಳನ್ನು ಕೇಳೋಣ. ರಂಗನಾಯಕಿ ಚಿತ್ರದ ಹಾಡು ಜಯಚಂದ್ರನ್ ಮತ್ತು SP ಶೈಲಜಾ ಅವರ ಧ್ವನಿಯಲ್ಲಿ.

ಸೊಸೆ ತಂದ ಸೌಭಾಗ್ಯ ಚಿತ್ರದ ಹಾಡನ್ನ ಇದುವರೆಗೆ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಶ್ರಾವಣ ಬಂತು ಚಿತ್ರದ ಹಾಡು ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ.

0: ಸಮಯ 8 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಾಗತಿಕ ಇಂಧನ ಬಿಕ್ಕಟ್ಟಿನ ನಡುವೆಯೂ ಭಾರತದಲ್ಲಿ ಯಾವುದೇ ಇಂಧನ ಕೊರತೆ ಅಥವಾ ಪೂರೈಕೆಯಲ್ಲಿ ಅಡಚಣೆಗಳು ಕಂಡುಬಂದಿಲ್ಲ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ರಾಜ್ಯ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನ ಖಾಲಿ ಇದ್ದು 2-3 ದಿನಗಳಲ್ಲಿ ಭರ್ತಿಯಾಗಲಿದೆ. ಮಹಿಳಾ ಸಚಿವರನ್ನು ನೇಮಕ ಮಾಡಲಾಗುತ್ತದೆ ಎಂದು ನೂತನ ಸಚಿವ ಸಿ ಪುಟ್ಟರಂಗಶೆಟ್ಟಿ ತಿಳಿಸಿದ್ದಾರೆ. ಭಾರತ್ ಜೋಡೋ ಯುವ ಸಂಘ ಸ್ಥಾಪನೆಗೆ ಅಗತ್ಯ ಕ್ರಮ ವಹಿಸುವಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಕೊಡಗು ಜಿಲ್ಲಾಧಿಕಾರಿ ಎಸ್ಜಿ ಸೋಮಶೇಖರ್ ನಿರ್ದೇಶನ ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಎದುರಾಗಿರುವ ಮಳೆ ಅಭಾವ ಹಾಗೂ ಬರ ವಾತಾವರಣದ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದ ಜನ ಜೀವನೋಪಾಯಕ್ಕಾಗಿ ನಗರ ಪ್ರದೇಶಗಳಿಗೆ ಗುಳೆ ಹೋಗುವುದನ್ನು ತಡೆಯಲು ಜಿಲ್ಲಾ ಪಂಚಾಯಿತಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ವಿಠಲ ಮಾಧವರಾವ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 5 ಬಾಂಗ್ಲಾದೇಶದ ಪ್ರಜೆಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇವರೆಲ್ಲರೂ ಸುಮಾರು 2 ವರ್ಷಗಳ ಹಿಂದೆಯೇ ಜಿಲ್ಲೆಗೆ ಆಗಮಿಸಿದ್ದು ಕೂಲಿ ಕಟ್ಟಡ ನಿರ್ಮಾಣ ಕೆಲಸಗಳನ್ನು ಮಾಡಿಕೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಜಿಆರ್ ಹಳ್ಳಿಯಲ್ಲಿ ಇಂದು ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಉಪಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಗೋವಿಂದರೆಡ್ಡಿ ಕೊಣ್ಣೂರು, ಸ್ನೇಹಿತರ ಒತ್ತಾಯ ಹಾಗೂ ಒತ್ತಡ ಕಡಿಮೆ ಮಾಡಿಕೊಳ್ಳುವ ನೆಪದಲ್ಲಿ ಇಂದಿನ ಯುವಕರು ಮಾದಕ ವಸ್ತುಗಳಿಗೆ ಬಲಿಯಾಗುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಬಾಕ್ಸಿಂಗ್, ಜೂಡೋ ಮತ್ತು ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಐತಿಹಾಸಿಕ ಪ್ರದರ್ಶನ ನೀಡಿ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಿಂದ ಹಿಂತಿರುಗಿದ ಭಾರತೀಯ ಕ್ರೀಡಾಪಟುಗಳನ್ನು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಸನ್ಮಾನಿಸಿದರು. ನವದೆಹಲಿಯಲ್ಲಿಂದು ಚಿನ್ನದ ಪದಕ ವಿಜೇತರಿಗೆ 30 ಲಕ್ಷ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 20 ಲಕ್ಷ ರೂಪಾಯಿ

ಪ್ರೀತಿಯ ಕೇಳುಗರೆ ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಕಾರ್ಯಕ್ರಮ ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ. ಕೇಳುಗರೆ, ಈಗ ನೀವು ಕರೆ ಮಾಡಬೇಕು ಅಂದರೆ ಕೆಲವೊಂದು ಸಂಖ್ಯೆಗಳನ್ನು ಹೇಳ್ತೇನೆ, ಅದನ್ನು ನೋಟ್ ಮಾಡ್ಕೊಳ್ಳಿ. 0802237778, ಮತ್ತೊಂದು 0802237799. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಈ ಸಮಯ ಕೇಳಬಹುದು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ನಿಮ್ಮ ಆಯ್ಕೆ ಕಾರ್ಯಕ್ರಮದ ಮೊದಲ ಕರೆ ಸಿದ್ಧವಾಗಿದೆ. ಹಲೋ,
1: ನಮಸ್ಕಾರ.
0: ನಮಸ್ತೆ, ಹೆಸರು ಹೇಳಿ.
1: ಪೂರ್ಣಶ್ರೀ ನಾಗರ್ಷ್ ಅಂತ.
0: ಪೂರ್ಣಶ್ರೀ
1: ನಾಗರ್ಷ್.
0: ನಾಗರ್ಷ್
1: ವರ್ಷ. ಹೌದು.
0: ಓ, ಚೆನ್ನಾಗಿದೆ ಹೆಸರು. ಏನ್ ಮಾಡ್ಕೊಂಡಿರೋದು ಪೂರ್ಣಶ್ರೀ ಅವರು?
1: ನನ್ನ ಸೀನಿಯರ್ ಕಾಂಟೆಂಟ್ ರೈಟರ್. ಮೆಟರ್ನಿಟಿ ಲೀವ್ ಅಲ್ಲಿ ಇದೀನಿ, ಕೇಳ್ತಾ ಇದೆ.
0: ನೋಡಿ, ಒಂದ್ ಒಳ್ಳೆ ಸಂದರ್ಭದಲ್ಲಿ ಇದ್ದೀರಾ. ಜೊತೆಗೆ ನಮ್ಮ ವಿವಿಧ ಭಾರತಿ ಕಾರ್ಯಕ್ರಮಗಳು ನಿಮಗೆ ಮುದ ನೀಡತ್ತೆ ಅಲ್ವಾ?
1: ಹೌದು.
0: ಕರೆ ಮಾಡ್ತಾ ಇರ್ತೀರಾ? ಇದು ಮೊದಲ ಕರೆನಾ?
1: ಕೇಳ್ತಾ ಇದ್ದೆ ಪ್ರೋಗ್ರಾಮ್, ಬಟ್ ಕಾಲ್ ಮಾಡಕ್ ಆಗಿರ್ಲಿಲ್ಲ. ಇದು ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದು.
0: ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ?
1: ಹೌದು.
0: ಓಕೆ, ಖುಷಿ ಆಗುತ್ತೆ.
1: ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ಕನೆಕ್ಟ್ ಆಗಿದ್ದು ತುಂಬಾ ಖುಷಿ ಆಯ್ತು.
0: ಹಾ, ನೋಡಿ, ನಿಮ್ದು ಮೊದಲ ಕರೆ, ನಿಮ್ಗೆ ಇದು ಮೊದಲ ಕರೆ ಅಲ್ವಾ?
1: ಹೌದು ಹೌದು.
0: ಓಕೆ, ಯಾವ ಹಾಡಿಗಾಗಿ ಕರೆ ಮಾಡಿರೋದು?
1: ಉಸಿರೆ ಉಸಿರೆ ಹಾಡಬೇಕಿತ್ತು.
0: ಹುಚ್ಚ ಚಿತ್ರದ್ದು?
1: ಹೌದು.
0: ಓಕೆ ಓಕೆ. ನಿಮ್ಗೇನಾದ್ರೂ ಹಾಡುವಂತಹ ಹವ್ಯಾಸ ಇದೆಯಾ?
1: ನಾನ್ ಹಾಡಲ್ಲ, ಬಟ್ ನನ್ನ ಹಸ್ಬೆಂಡ್ ಹಾಡ್ತಾರೆ. ಅವರು ವಾಯ್ಸ್ ಆಫ್ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು.
0: ಓ, ತುಂಬಾ ಖುಷಿ ಆಯ್ತು. ಇದ್ದಾರಾ ಪಕ್ಕದಲ್ಲಿ?
1: ಹಾ, ಇದ್ದಾರೆ.
0: ಹಾ, ಕೊಡಿ.
2: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಹೆಸರು ಹೇಳಿ.
2: ನಾಗಹರ್ಷ.
0: ನಾಗಹರ್ಷ?
2: ಹೌದು.
0: ಓಕೆ, ಹೇಳ್ತಾ ಇದ್ರು ನಿಮ್ಮ ಪತ್ನಿ ತುಂಬಾ ಚೆನ್ನಾಗಿ ಹಾಡ್ತಾರೆ ನನ್ನ ಸಂಗಾತಿ ಅಂತ ಹೇಳಿ.
2: ಹೌದು ಹೌದು.
0: ಓಕೆ, ಈಗ ಹುಚ್ಚ ಚಿತ್ರದ್ದು ಉಸಿರೆ ಉಸಿರೆ ಹಾಡನ್ನ ಕೇಳಿದ್ದಾರೆ, ಒಂದ್ ಸಾಲ ಹಾಡಕ್ಕಾಗತ್ತಾ?
2: ಖಂಡಿತ.
0: ಆ, ಹಾಡಿ.
2: ಉಸಿರೆ ಉಸಿರೆ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲ್ಲಿ ಈ ಹೃದಯ ಗೆಲ್ಲಬೇಡ, ಕಣ್ಣೀರಲೆ ಬೆಯುತ್ತಿದೆ ಮನಸ್ಸು,

0: ಆಹ, ತುಂಬಾ ಚೆನ್ನಾಗಿ ಹಾಡಿದ್ರಿ. ವಾಯ್ಸ್ ಆಫ್ ಕರ್ನಾಟಕ ಈ ಒಂದು ಕಾರ್ಯಕ್ರಮದ ರನ್ನರ್ ಅಪ್ ಅಂತ ಹೇಳಿದ್ರಿ. ಎಷ್ಟನೇ ವರ್ಷದಲ್ಲಿ?
1: 2011
0: ಅಲ್ಲಿ. ಎಲ್ಲಿಂದ ಕರೆ ಮಾಡಿರೋದು? ನಿಮ್ಮ ಸ್ಥಳ ಗೊತ್ತಾಗಿಲ್ಲ. ಬೆಂಗಳೂರಿಂದ. ಬನಶಂಕರಿಯಿಂದ. ತುಂಬಾ ಖುಷಿ ಆಯ್ತು ಸರ್, ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ನೀವು ಮೆಸೇಜ್ ಮಾಡೋ ಮೂಲಕನೂ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು. ವಾಟ್ಸ್ಆಪ್ ಸಂಖ್ಯೆ ಇದೆ. ಸೊ ಹಾಗೆ ಈ ತರ ಕರೆ ಮಾಡ್ತಾ ಇರಿ, ಕಾರ್ಯಕ್ರಮಗಳಿಗೆ ಸ್ಪಂದಿಸ್ತಾ ಇರಿ. ಓಕೆ, ಥ್ಯಾಂಕ್ ಯು. ಖುಷಿ ಆಯ್ತು.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು.

0: ಆಹಾ, ಹಾಡಿನ ಕೊನೆಯಲ್ಲಿ ಒಂದು ನಿಟ್ಟುಸಿರಿತ್ತಲ್ಲ, ಅದು ತುಂಬಾನೇ ಚೆನ್ನಾಗಿತ್ತು. ಒಳ್ಳೆಯ ಹಾಡು. ಮುಂದಿನ ಕರೆ. ಹಲೋ.
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು ಕರೆ ಮಾಡಿರೋದು?
1: ಮೇಡಮ್, ನಾನು ದಾವಣಗೆರೆ ಚಂದ್ರಿಕಾ ನೇರಲಗುಂಡಿಯಿಂದ ಮೇಡಮ್.
0: ಚಂದ್ರಿಕಾ?
1: ಮೇಡಮ್, ಚಂದ್ರಿಕಾ ಜಗನ್ನಾಥ್. ಇನ್ಮೇಲೆ ಮನೆಯವ್ರ ಹೆಸರೆಲ್ಲ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ, ಚಂದ್ರಿಕಾ ನೇರಲಗುಂಡಿ ಅಂತ ಹೇಳಿ. ಮನೆಯವ್ರ ಹೆಸರೇ ಪರಿಚಯ ಆಗಿಲ್ಲ ಯಾರಿಗೂ.
0: ಓ, ಹಾಗೆ. ಮನೆಯವ್ರ ಹೆಸರು ಏನು?
1: ಜಗನ್ನಾಥ್ ಮೇಡಮ್.
0: ಜಗನ್ನಾಥ?
1: ಮೇಡಮ್, ಹಂಗಾಗಿ ಈಗ ಬರೀ ಫೇಮಸ್ ಅದು ಚಂದ್ರಿಕಾ ನೇರಲಗುಂಡಿ ಅಂತಾನೆ ಹೇಳಿ ಹೇಳಿ ಎಲ್ರಿಗೂ ಮನೆಯವ್ರ ಹತ್ರ ಗೊತ್ತಿರ್ಲಿಲ್ಲ.
0: ಎಷ್ಟು ವರ್ಷಗಳಿಂದ ನೀವು ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತಾ ಇರೋದು?
1: ಮೇಡಮ್, ತುಂಬಾ ವರ್ಷ ಆಯ್ತು ಮೇಡಮ್. ನಾವು ನನಗೆ ಬುದ್ಧಿ ಬಂದಾಗಿಂದ ರೇಡಿಯೋ ಕಾರ್ಯಕ್ರಮ ಕೇಳ್ತಿದ್ದೀನಿ. ಮೇಡಮ್, ಯಾವಾಗ್ಲೂ ನಮ್ಮಪ್ಪನು ರೇಡಿಯೋ ಅಭಿಮಾನಿ. ನಮ್ಮ ಮನೇಲಿ ತುಂಬಾ ದೊಡ್ಡ ರೇಡಿಯೋ ಇತ್ತು ಮೇಡಮ್, ನಾವು ಚಿಕ್ಕವರಿದ್ದಾಗ. ಹಂಗಾಗಿ ಬೆಂಗಳೂರು ಅವಾಗ ಅದೇ ಬರ್ತಾ ಇತ್ತಲ್ಲ ಮೇಡಮ್, ದುರ್ಗ, ಧಾರವಾಡ, ಬೆಂಗಳೂರು, ಭದ್ರಾವತಿ ಇಷ್ಟು ಕೇಳ್ತಾ ಇದ್ವಿ. ಇತ್ತೀಚೆಗಂತೂ ಮೇಡಮ್, ನನ್ ಮದ್ವೆ ಆಗಿ ನಾನು ಹಳ್ಳಿ ಕೊಟ್ಟಾಗಿಂದ ನಾನು ಫುಲ್ಲು ರೇಡಿಯೋ

0: ಕೆಲಸ ಇದು ಇಂಟೀರಿಯರ್ ಮೇಡಮ್, ನಮ್ ನೇರ್ಲಗುಂಡೆ ಗುಡ್ಡಗಾಡು ಮಧ್ಯ ಊರು, ನೆಟ್ವರ್ಕ್ ಸಿಗಲ್ಲ, ಅದ್ರಲ್ಲೂ ಕಷ್ಟಪಟ್ಟು ಅದ್ ಯಾವ್ಯಾವ್ದೋ ರೇಡಿಯೋ ಚೇಂಜ್ ಮಾಡ್ಕೊಂಡು ಅಡಿಗೆ ಮಾಡ್ತಾನೆ, ಡೈನಿಂಗ್ ಟೇಬಲ್ ಮೇಲೆ ರೇಡಿಯೋ ಇಟ್ಕೊಂಡು ಎಲ್ಲಾ ಕಾರ್ಯಕ್ರಮ ಕೇಳ್ತಾ ಎಂಜಾಯ್ ಮಾಡ್ತಾ ಇವತ್ತಿಗೂ ಕೂಡ ನಾನು ಯಾವ ಧಾರಾವಾಹಿ ನೋಡಲ್ಲ, ಏನಿಲ್ಲ ಮೇಡಮ್, ಟಿವಿನೇ ನೋಡಲ್ಲ, ರಿಯಾಲಿಟಿ ಶೋ ಒಂದು ಮಕ್ಕಳದೊಂದು ನೋಡ್ತೀನಿ ಬಿಟ್ರೆ
1: ರೇಡಿಯೋ ಕೇಳ್ತಾ ಇರೋದು. ಈಗ ಇಷ್ಟು ವರ್ಷ ರೇಡಿಯೋ ಕೇಳಿದಿರಲ್ಲ, ರೇಡಿಯೋಯಿಂದ ಕಲ್ತಿರುವಂತಹ ಒಂದೆರಡು ವಿಚಾರಗಳನ್ನ ಹೇಳೋದಾದ್ರೆ.
0: ಹೌದು ಮೇಡಮ್, ರೇಡಿಯೋದಿಂದ ಕಲ್ತಿರೋದ್ರಲ್ಲಿ ಒಂದನೇದು ಮೇಡಮ್, ನಾವು ಎಷ್ಟು ತಿಳ್ಕಂತೀವೋ, ಎಷ್ಟು ಓದದ್ರ ಬಗ್ಗೆ ನಾವು ಓದುತ್ತೀವೋ ಅದು ತುಂಬಾ ತಿಳುವಳಿಕೆ ಬರುತ್ತೆ ಒಂದು. ಮೇಡಮ್, ಮತ್ತೆ ಆರೋಗ್ಯ ಯಾವ ರೀತಿ ಸುಧಾರಿಸ್ಕೋಬೇಕು, ನಾವು ಫಸ್ಟ್ ಯಾವ್ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋದು ಒಂದು ಮೇಡಮ್. ನಮಗೆ ಟೈಮ್ ಸೆನ್ಸ್ ಬಹಳ ಕಲ್ತಿದೀನಿ ಮೇಡಮ್, ನೀವೆಲ್ಲರೂ ಎಷ್ಟು ಟೈಮ್ ಹೊತ್ತು ಕೊಡ್ತೀರಾ. ನಮ್ಮ ಆಕಾಶವಾಣಿಯಲ್ಲಿ ಒಂದು ಕಾರ್ಯಕ್ರಮ ಒಂದು ಸೆಕೆಂಡ್ ಯಾವ್ದು ಹೆಚ್ಚು ಕಡಿಮೆ ಆಗದೆ ಇರಂಗೆ ಯಾವ್ದೇ ನಮ್ ಕಾರ್ಯಕ್ರಮಗಳು ನಮ್ದು ಆಕಾಶವಾಣಿಯಲ್ಲಿ ಎಲ್ಲ ಪ್ರಸಾರ ಮಾಡಿ.
1: ನೀವು ರೇಡಿಯೋ ಕೇಳುವಾಗ ಗಡಿಯಾರ ನೋಡೋದು ಬೇಡ ಅಲ್ವಾ? ಈಗ ವಾರ್ತೆ ಬಂತು, ಓ ಈಗ ಈ ಸಮಯ ಆಗಿದೆ, ಈ ಕಾರ್ಯಕ್ರಮ ಬಂದಿದೆ, ಈ ಸಮಯ ಆಗಿದೆ,
0: ಅದು 5 ನಿಮಿಷನೂ ಹೆಚ್ಚು ಕಡಿಮೆ ಆಗದಂಗೆ ಮೊದಲನೇದಾಗಿ ನಿಜವಾಗ್ಲೂ ತಿಳ್ಕೋಬೇಕು ಅನ್ನೋದು ನಾವು ಸಮಯ ಪ್ರಜ್ಞೆ ಪರಿಪಾಲನೆ.
1: ತುಂಬಾ ಖುಷಿ ಆಯ್ತು
0: ಮೇಡಮ್.
1: ಹೇಳಿ ಯಾವ ಹಾಡ್ಬೇಕು
0: ಮೇಡಮ್? ನನಗೆ ಎರಡೋ ಕನಸು ಫಿಲಂ ಇಂದ ಒಂಚೂರು ಹೇಳ್ಬೋದಾ ಮೇಡಮ್? ಎಂದೆಂದೋ ನಿನ್ನನು ಮರೆತು ಬದುಕಿರಲಾರೆ, ಎಂದೋ ನಿನ್ನನು ಅಗಲಿ ನಾನಿರಲಾರೆ,
1: ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ,
0: ಎಂದೆಂದೋ ವಿವಿಧ ಭಾರತಿ ಬಿಟ್ಟು ನಾ ಇರಲಾರೆ.
1: ನೋಡಿ, ವಿವಿಧ ಭಾರತಿಯನ್ನ ಬಿಟ್ಟು ಇರಲಾರೆ ಅಂತ ಹೇಳಿದಿರಾ, ನಿಮ್ಮ ಅಭಿಮಾನ ತುಂಬಾನೇ ದೊಡ್ಡದು ನಿಮಗಾಗಿ ಈ ಹಾಡು.
0: ಓಕೆ ಮೇಡಮ್, ಧನ್ಯವಾದಗಳು.
1: ಧನ್ಯವಾದ. ನಮ್ಮ ಅನೇಕ ಕೇಳುಗರು ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ ಅಂತ ಸಂದೇಶ ಕಳಿಸ್ತಾ ಇದ್ರೆ, ನೀವು ಕರೆ ಮಾಡಬೇಕು ಅಂದ್ರೆ 0800223728788, ಮತ್ತೊಂದು 0800223779.

0: ಮತ್ತೆ ಮತ್ತೆ ಗುನುಗಬೇಕು ಅನ್ನುವಂತಹ ಹಾಡುಗಳನ್ನ ನಮ್ಮ ಕೇಳುಗರು ಕೇಳ್ತಾ ಇದ್ದಾರೆ. ಮುಂದಿನ ಕರೆ, ಹಲೋ ಹಲೋ.
1: ನಮಸ್ತೆ ಮೇಡಮ್.
0: ನಮಸ್ತೆ.
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ಸುಬ್ರಹ್ಮಣ್ಯ ಜಯಂತ್ ಅವರೇ, ಹೇಗಿದ್ದೀರಿ?
1: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
0: ಚೆನ್ನಾಗಿದ್ದೀವಿ. ಯಾವ ಹಾಡಿಗಾಗಿ ಕರೆ ಮಾಡಿದ್ದು?
1: ಮೇಡಮ್, ನಮ್ಗೆ ಸಹೋದರ ಸವಾಲ್ ಚಿತ್ರದಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತೆ ಪಿ ಸುಶೀಲಮ್ಮ ಅವರು ಆಡಿರೋದು. ಓ ನೆಲ್ಲ ನಿಸವಿ ಮಾತೊಂದ ನುಡಿವೆಯಾ.
0: ಸುಬ್ರಹ್ಮಣ್ಯ ಜಯಂತ್ ಅವರು ಕರೆ ಮಾಡ್ತಾನೆ ಇರ್ತೀರಿ ಅಲ್ವಾ?
1: ನಾನು 37 ವರ್ಷದ ನಿರಂತರ ವಿವಿಧ ಭಾರತಿ ಕೇಳ್ಕೊಂಡ್ ಬರ್ತಾ ಇದ್ದೀನಿ ಮೇಡಮ್. ಆದ್ರೆ ನಾನು ಜಾಸ್ತಿ ಕರೆಗಳು ಮಾಡಲ್ಲ, ಯಾಕಂದ್ರೆ ಹೊಸಬ್ರುಗಳು ಸಹ ಅವರ ಧ್ವನಿ ವಿವಿಧ ಭಾರತಿಯಲ್ಲಿ ಮೂಡ್ ಬರ್ಲಿ ಅಂತ ಹೇಳಿ ಸ್ವಲ್ಪ ಆದಷ್ಟು ಕಮ್ಮಿ ಮಾಡ್ತೀನಿ ಮೇಡಮ್ ಈ ಕರೆಗಳನ್ನ ಮಾಡಲ್ಲ.
0: ನೋಡಿ, ಅನೇಕರು ಇಲ್ಲಿ ವಾಟ್ಸ್ಆಪ್ ಮಾಡ್ತಾ ಇದ್ದಾರೆ, ನಾವು ಸಹ ಪ್ರಯತ್ನ ಮಾಡ್ತಾ ಇದೀವಿ, ಕನೆಕ್ಟ್ ಆಗ್ತಾ ಇಲ್ಲ, ನಮ್ಮ ಇಷ್ಟದ ಗೀತೆಯನ್ನ ಸಹ ಕೇಳ್ಬೇಕು ಅನ್ನೋ ಆಸೆ ನಮ್ಗೆ ಅಂತ ಹೇಳಿ ಅವಕಾಶ ಮಾಡ್ಕೊಡ್ಬೇಕು.
1: ಅಲ್ಲ, ಖಂಡಿತ ಮಾಡ್ಕೊಡ್ತೀವಿ ಮೇಡಮ್. ಆದ್ರೆ ಏನಂದ್ರೆ ನಾವು ಪ್ರತಿ ಸತಿನೂ ಮಾಡಲ್ಲ ಮೇಡಮ್. ಹೆಸರು ಬದಲಾಯಿಸ್ಕೊಟ್ಟೆ ಆಗ್ಲಿ ಅಥವಾ ಬೇರೆ ಊರ ಹೆಸರು ಹೇಳ್ಕೊಂಡು ಆತರ ಖಂಡಿತ ಮಾಡಲ್ಲ ಮೇಡಮ್. ಯಾಕಂದ್ರೆ ನಾವ್ ಇರೋದ್ನ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀವಿ, ನಮ್ಮ ಹೆಸರು ಯಾವ ಊರು ಅಂತ ಹೇಳಿ ಯಾರು
0: ಮಾತಾಡ್ತಾರೆ ಅಂತ ಹೇಳಿ
1: ಆಸೆ ಆಸೆ ಇರುತ್ತೆ. ಪ್ರಯತ್ನ ಮಾಡ್ಲಿಕ್ಕೆ ಪ್ರತಿಯೊಬ್ಬರಿಗೂ ಕನೆಕ್ಷನ್ ಸಿಗುತ್ತೆ ಮೇಡಮ್, ಪ್ರಯತ್ನ ಮಾಡ್ಬೇಕು.
0: ಆಯ್ತು ಆಯ್ತು ಸುಬ್ರಹ್ಮಣ್ಯ ಜಯಂತ್ ಅವ್ರೆ, ಈಗ ನಿಮಗಾಗಿ ನೀವು ಕೇಳಿದಂತಹ ಮಧುರವಾದ ಗೀತೆ.
1: ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು.

0: 102.9 ಎಫ್ಎಂ ಟ್ಯೂನ್ ಮಾಡಿದಿರಾ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ. ಈಗ ಮುಂದಿನ ಕರೆ. ಹೆಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೆಸರು?
1: ಶಿವಕುಮಾರ ಮೇಡಮ್.
0: ಶಿವಕುಮಾರ, ಎಲ್ಲಿಂದ?
1: ಬೆಳಗಲಿ, ನಂಜನಗೂಡು ತಾಲೂಕಿಂದ.
0: ನಂಜನಗೂಡು ತಾಲೂಕು ಬೆಳಗಲಿ
1: ಮೇಡಮ್.
0: ಬೆಳಗಲಿ ಚೆನ್ನಾಗಿದೆ ಅಲ್ವಾ ಊರಿನ ಹೆಸರು
1: ಮೇಡಮ್?
0: ಮೊದಲ ಕರೆನ ಹೇಗೆ ಇದೆ? ಫಸ್ಟ್ ಕರೆ ಮಾಡ್ತಿರೋದು
1: ಮೇಡಮ್.
0: ಏನ್ ಮಾಡ್ಕೊಂಡಿರೋದು?
1: ನಾನು ಇಲ್ಲಿ ಸಿಕ್ಸ್ ಫಸ್ಟ್ ಇಲ್ಲಿ ಬಿಲ್ಡಿಂಗ್ ಕಟ್ಸ್ತಾ ಇದ್ದೇನೆ. ನಮ್ಮ ಫ್ರೆಂಡ್ ಮೇಡಮ್. ನನ್ನ ಹೆಸರು ಶಿವಕುಮಾರ, ಅವ್ರ ಹೆಸರು ಶಿವಪ್ರಕಾಶ್ ಅಂತ ಮೇಡಮ್.
0: ಓಕೆ,
1: ಇಲ್ಲಿ ಬಿಲ್ಡಿಂಗ್ ಕಟ್ಸ್ತಾ ಇದ್ದೀನಿ ಮೇಡಮ್ ನಮ್ಮ ಫ್ರೆಂಡ್ಗೋಸ್ಕರ. ಆದ್ರಿಂದ ಇಲ್ಲಿ ಸಿಕ್ಸ್ ಫಸ್ಟ್ ಅಂತ ಇಲ್ಲಿ ಏರಿಯಾದಲ್ಲಿ ಇದ್ದೀನಿ ಮೇಡಮ್.
0: ಓಕೆ ಓಕೆ. ಹೇಗ್ ಕೇಳ್ತಾ ಇರೋದು? ಮೊಬೈಲ್ ಅಲ್ಲಿ ಕೇಳ್ತಾ ಇದ್ದೀರಾ ರೇಡಿಯೋ ಕಾರ್ಯಕ್ರಮಗಳನ್ನ?
1: ಕೇಳ್ತೀನಿ ಮೇಡಮ್. ಬೆಳಗ್ಗೆಯಿಂದ ಹಾಕಿದ್ರೆ ಮೇಡಮ್ ರಾತ್ರಿ 11 ಗಂಟೆ ಕೇಳ್ತೀನಿ ಮೇಡಮ್.
0: ಈಗ ಯಾವ ಹಾಡಿಗಾಗಿ ಕರೆ ಮಾಡಿದ್ದು
1: ಮೇಡಮ್? ಚಿನ್ನ ಫಿಲಂ ಇಂದ ಮೇಡಮ್.
0: ಯಾವ ಹಾಡು?
1: ಇದು ನನ್ನ ದಾರಿ ಬೇರೆ ನಿನ್ನ ದಾರಿ ಬೇರೆ ಸಾಂಗ್ ಬೇಕಿತ್ತು.
0: ಓಕೆ, ಅಪರೂಪದ ಹಾಡಿದು
1: ಮೇಡಮ್.
0: ಸ್ವಲ್ಪ ಶೋಕ ಗೀತೆನಾ ಅಂತ?
1: ಶೋಕ ಗೀತೆ ಮೇಡಮ್.
0: ಓಕೆ ಆಯ್ತು, ಈಗ ನಿಮಗಾಗಿ ಈ ಗೀತೆ. ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮೇಡಮ್.

0: ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ. ಹಲೋ
1: ಮೇಡಮ್.
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಚನ್ನರಾಯಪಟ್ಟಣ, ಹಾಸನ ಡಿಸ್ಟ್ರಿಕ್ಟ್ ಇಂದ.
1: ಹೌದು ಮೇಡಮ್. ಹೌದು.
0: ಹೆಸರು?
1: ರಾಜು.
0: ಕೇಳಿಸ್ತಾ ಇಲ್ಲ. ಅಲ್ಲಿ ನೆಟ್ವರ್ಕ್ ಇದೆಯಾ ನೀವಿರೋ ಕಡೆ?
1: ರಾಘವೇಂದ್ರ.
0: ಏನ್ ಮಾಡ್ಕೊಂಡಿರೋದು ರಾಘವೇಂದ್ರ ಅವರು?
1: ಒಂದು ಪ್ರಿಂಟಿಂಗ್ ಪ್ರೆಸ್ ಇದೆ.
0: ಈಗ ಓಪನ್ ಇದೆಯಾ?
1: ಹಾ ಮೇಡಮ್, ಇದೆ, ಓಪನ್ ಇದೆ.
0: ಓಕೆ. ಏನೆಲ್ಲ ಪ್ರಿಂಟ್ ಆಗುತ್ತೆ ಅಂದ್ರೆ ಇನ್ವಿಟೇಷನ್ ಕಾರ್ಡ್ಸ್ ಈ ತರನಾ?
1: ಹೌದು ಹೌದು ಮೇಡಮ್. ಇನ್ವಿಟೇಷನ್ಸ್, ಬಿಲ್ ಬುಕ್ಸ್ ಗಳು, ವಿಸಿಟಿಂಗ್ ಕಾರ್ಡ್ಸ್, ವೆಡ್ಡಿಂಗ್ ಇದೆಲ್ಲ, ಗ್ರೂಪ್ ಪ್ರೆಶರ್ ಕಾರ್ಡ್ಗಳು, ಎಲ್ಲ ಪ್ರತಿಯೊಂದು ಇನ್ವಿಟೇಷನ್ ಆಗ್ತೀವಿ.
0: ಜೊತೆಗೆ ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತೀರಿ?
1: ಹೌದು ಮೇಡಮ್, ಹೌದು.
0: ಹಾಸನ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ರಿ.
1: ಹೌದು ಮೇಡಮ್, ಹೌದು.
0: ಹಾಸನ ಕೇಳ್ತೀರಾ ಆಕಾಶವಾಣಿ?
1: ಮೇಡಮ್ ಮೊದಲೆಲ್ಲ ಕೇಳ್ತಿದ್ವಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಈಗಲೂ ಬರ್ತಾ ಇದೆ.
0: ಓಕೆ.
1: ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತಾ ಇದಲ್ಲ.
0: ಯಾವುದು?
1: ವಿವಿಧ ಭಾರತಿ. ಬೆಳಗ್ಗೆ ಎಲ್ಲ ಶುಭೋದಯ ಎಲ್ಲ ಬರುತ್ತೆ, ಸುಪ್ರಭಾತ ಎಲ್ಲ ಬರುತ್ತಲ್ಲ, 6 ಗಂಟೆಗೆ ಬಂದ್ರೆ ಬೇಗ ಬಂದ್ರೆ ಅದನ್ನ ಹಾಕೋಗ್ತೀವಿ.
0: ಖುಷಿ ಆಯ್ತು, ತುಂಬಾ ದೂರದಿಂದ ಕರೆ ಮಾಡಿದ್ರಿ. ಅಂಗಡಿಯಲ್ಲಿ
1: ಒಂದ್ಸಲ ಕಾಲ್ ಮಾಡಿದ್ವಿ, ಒಂದ್ 6 ಮಂತ್ಸ್ ಬ್ಯಾಕ್ ಕಾಲ್ ಮಾಡಿದ್ದೆ ಮೇಡಮ್, ಒಂದ್ಸಲ ಮಾಡಿದ್ದೆ. ಇವಾಗ ಲೈನ್ ಸಿಕ್ಕಲ್ಲ. ಹಂಗೆ
0: ಯಾವ ಹಾಡ್ ಬೇಕು ರಾಘವೇಂದ್ರ ಅವರೇ?
1: ಮೇಡಮ್, ಸುಪ್ರಭಾತ ಸಿನಿಮಾ ಇದ ವಿಷ್ಣು ಸರ್ದು, ಅವ್ರ ಫ್ಯಾನ್ ಮೇಡಮ್ ನಾವು. ಅವ್ರ ತುಂಬಾ ದೊಡ್ಡ ಅಭಿಮಾನಿ ಮೇಡಮ್ ನಾವು. ಅವ್ರದ್ದು ನನ್ನ ಹಾಡು ನನ್ನದು ಯಾವ್ದಾದ್ರು ಮೇಡಮ್, ಅದೇ ಅದೇ ನಂದು ಯಾವ್ದಾದ್ರು ಮೇಡಮ್.
0: ಸರಿ ಆಯ್ತು. ವಿಷ್ಣುವರ್ಧನ್ ಅವರ ಅಭಿನಯದ ಹಾಡನ್ನ ಕೇಳಿದ್ರಿ ಸುಪ್ರಭಾತ ಚಿತ್ರದಿಂದ. ನಿಮಗಾಗಿ ಮತ್ತೆ ನಮ್ಮೆಲ್ಲ ಕೇಳುಗರಿಗಾಗಿ ಈ ಹಾಡು.

chicka chicka chay, chicka chicka chay, chicka chicka chay. ನೂರು ಜನರು ಬಂದರು, ನೂರು ಜನರು ಹೋದರು.

0: ಹಾಡು ನನ್ನದು,
1: ನನ್ನ ಹಾಡು ನನ್ನದು. ಹೌದು ಕೇಳಿದ್ರೆ, ನಿಮ್ಮ ಹಾಡಿಗಾಗಿ ನೀವು ಕರೆ ಮಾಡ್ತಾ ಇರ್ತೀರಿ ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ. ಈಗ ಮುಂದಿನ ಕರೆ. ಹಲೋ,
2: ಮೇಡಮ್ ಹೇಳಿ. ಮೇಡಮ್
1: ನಮಸ್ತೆ.
2: ನಮಸ್ತೆ, ನಾನು ಕಾರ್ಪೆಂಟರ್ ವೆಂಕಟೇಶ್ ಅನ್ಬಿಟ್ಟು, ಇಂಟೀರಿಯರ್ ಡಿಸೈನ್.
1: ವೆಂಕಟೇಶ್ ಅವರು?
2: ಕಾರ್ಪೆಂಟರ್ ವೆಂಕಟೇಶ್, ಕೊಡಗಿಹಳ್ಳಿ, ಮಾಜಿ ಎಸ್ ಎಂ ಸಿ ಅಧ್ಯಕ್ಷರು, ಇಂಟೀರಿಯರ್ ವರ್ಕರ್.
1: ಓಕೆ ಓಕೆ, ತುಂಬಾ ಖುಷಿ ಆಯ್ತು. ಇದು ಮೊದಲ ಕರೆನಾ? ಹೇಗೆ ಅಂದ್ರೆ, ಮೊದಲ ಬಾರಿ ಕರೆ ಮಾಡ್ತಿದ್ದೀರಾ?
2: ಒಂದ್ ಕೆಲಸ ಮಾಡಿ ಮೇಡಮ್, ನನ್ನ ಹೆಸರು ವೆಂಕಟೇಶ್ ಅನ್ಬಿಟ್ಟು. ತಿರುಪ್ತಿಗೆ ಹೋದ್ರು 1,000 ರೂಪಾಯಿ ಕೊಟ್ಟು ವಿಐಪಿ ಟಿಕೆಟ್ ಹೋಗ್ಬಿಡ್ತೀನಿ. ನಿಮ್ಗೆ ಕರೆಕ್ಟ್ ಕನೆಕ್ಟ್ ಆಗ್ತಾ ಇಲ್ಲ ನನಗೆ.
1: ನೋಡಿ, ಇವತ್ತು ಸಿಕ್ಕಿದೆ ಅಲ್ವಾ, ಇವತ್ತು ನಿಮ್ಗೆ ಕಾಲ್ ಸಿಕ್ಕಿದೆ.
2: ಮೇಡಮ್, ನಿಜವಾಗ್ಲು ನಮ್ ತಂಗಿಯವರು ಮಾಡ್ತಾರೆ, ಮಾಡು ಅಂತ ಹೇಳ್ತಾ ಇದ್ರು. ನಾನು ಯಾವತ್ತೂ ನಮ್ ತಂದೆ ಅವ್ರ ಕಾಲದಿಂದ 90 ವರ್ಷಗಳ ಇತಿಹಾಸ ಇರೋ ನಿಮ್ಮ ಬೀದಿ ಭಾರತಗಳು ಕೇಳಿ ಕೇಳಿ ಕೇಳಿ ನಂಗೂ ಬೇಜಾರಾಗ್ಬಿಟ್ಟಿತ್ತು. ನಿಮ್ಗೆ ಫೋನ್ ಎಲ್ಲ ಬಂದ್ರೆ ಕನೆಕ್ಟ್ ಆಗ್ತಲ್ಲ ಮೇಡಮ್. ಇಷ್ಟೋ ಟ್ರೈಲ್ ಮಾಡಿದೆ
1: ಅಂದ್ರೆ ತುಂಬಾ ಜನರು ಪ್ರಯತ್ನ ಮಾಡ್ತಾ ಇರ್ತಾರೆ.

0: ಹಾಗಾಗಿ ಕನೆಕ್ಟ್ ಆಗೋದು ಸ್ವಲ್ಪ ದಿನಗಳಾಗತ್ತೆ. ಆದ್ರೂ ನೀವು ಪ್ರಯತ್ನ ಬಿಡದೆ ಕರೆ ಮಾಡಿದಿರಿ, ಇವತ್ತು ಕನೆಕ್ಟ್ ಆಗಿದೆ. ಯಾವ ಹಾಡಿಗಾಗಿ?
1: ನಮ್ಮ ತಾಯಿಗೋಸ್ಕರ
0: ನಿಮ್ಮ ತಾಯಿಗೋಸ್ಕರ ಅಮ್ಮ ಅನ್ನೋ ಹಾಡು ಡ್ಯಾನ್ಸ್ ರಾಜಾ ಡ್ಯಾನ್ಸ್ ಚಿತ್ರದಿಂದ.
1: ಅವಾರ್ಡ್ ಕೊಟ್ಬಿಟ್ಟು ನಮ್ಮ ತಾಯಿ ಪ್ರೀತಿ, ನಮ್ಮ ತಾಯಿ ನನಗೆ ಭೂಮಿಗೆ ಹಾಕಿದಾಳೆ.
0: ಈಗ ನೋಡಿ ಈ ಹಾಡು ನಿಮಗಾಗಿ ಬರ್ತಾ ಇದೆ
1: ಕೇಳಿ. 6 ಕೋಟಿ ಜನ ತಾಯಿಂದರಿಗೆ ಅವಾರ್ಡ್ ಕೇಳಿಸ್ಬೇಕು ಮೇಡಮ್. ನಾನು
0: ಓಕೆ ಮೊದಲ ಬಾರಿಗೆ ಕರೆ ಮಾಡಿದ್ದೀರಿ ಅಂತ ಹೇಳಿದಿರಿ, ತುಂಬಾ ಧನ್ಯವಾದ ನಿಮ್ಮ ಕರೆಗೆ.
1: ನೋಡಿ ಮೇಡಮ್ ಬರ್ತಾ ಇದೆ
0: ಕೇಳಿ.
1: ಓಕೆ ಮೇಡಮ್.

0: 8:48 ನಿಮ್ಮ ಆಯ್ಕೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕರೆ ಮಾಡಿ ಹಾಡು ಕೇಳಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಮುಂದಿನ ಕರೆ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು ಕರೆ ಮಾಡಿರೋದು?
1: ಮಂಜಪ್ಪ ಅಂತ, ಅಲಂಕಾರ ನ್ಯೂ ಟೌನ್.
0: ಮಂಜಪ್ಪ, ಹೇಳಿ ಯಾವ ಹಾಡು ಬೇಕು?
1: ವಾಗ್ದಾನ ಚಿತ್ರದ.
0: ಓಕೆ, ಇದು 1970 ಬಿಡುಗಡೆ ಆಗಿರೋ ಸಿನಿಮಾ, 70s. ಕೇಳಿ, ನೋಡಿದಿರಾ ಈ ಸಿನಿಮಾನ?
1: ಇಲ್ಲ ಇಲ್ಲ, ನೋಡಿಲ್ಲ.
0: ಹಾಡು ಮಾತ್ರ ಕೇಳ್ತಾ ಇರ್ತೀರಿ? ಮತ್ತೆ ನಮ್ಮ ಕಾರ್ಯಕ್ರಮಗಳಿಗೆ ಕರೆ ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೀರಾ. ಮತ್ತೆ ಆಗಾಗ ನೀವು ಬಿಡು ತಗೊಳ್ಬೇಕು, ಅಂದ್ರೆ ಹೊಸ ಕಾಲರ್ಸ್ ಗೆ ಅವಕಾಶ ಮಾಡ್ಕೊಡ್ಬೇಕು ಅಲ್ವಾ? ತುಂಬಾ ಜನ ನೋಡಿ ಸಂದೇಶ ಕಳಿಸ್ತಾ ಇರ್ತಾರೆ, ನಮ್ಗೆ ಕಾಲ್ ಸಿಗಲ್ಲ ಅಂತ. ನೀವು ಕಳೆದ ವಾರನೂ ಮಾಡಿರ್ತೀರಿ, ಆಚೆ ವಾರನೂ ಮಾಡಿರ್ತೀರಿ, ನಿಮ್ಮ ಇಷ್ಟದ ಗೀತೆಗಳೇ ಆಗಾಗ ಪ್ರಸಾರ ಆಗ್ತಾ ಇರುತ್ತೆ
1: ಅಲ್ವಾ? ಅಪರೂಪ ಕೇಳ್ತೀವಲ್ಲ, ಯಾರು ಕೇಳಲ್ವಲ್ಲ ನೀವು ಅಂತ ನಾವು ಕೇಳಿಸ್ಬೇಕು ಅಂತ ಆಸೆ, ಅದಕ್ಕೆ ಮಾಡ್ತಾ ಇರ್ತೀವಿ ಮೇಡಮ್.
0: ಓಕೆ, ಆಯ್ತು. ಈಗ ನಿಮ್ಮ ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ.
1: ಓಕೆ, ಥ್ಯಾಂಕ್ ಯು ಮೇಡಮ್.

0: ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿನ ಒಂದು ಹಾಡನ್ನ ಕೇಳಿದ್ರಿ. ಮುಂದಿನ ಕರೆ, ಹಲೋ, ಕೇಳಿಸ್ತಿದ್ಯಾ ನನ್ನ ಮಾತು?
1: ಹಲೋ, ಕೇಳಿಸ್ತಿದೆ ಮೇಡಮ್.
0: ನಮಸ್ತೆ.
1: ನಮಸ್ತೆ,
0: ಹೇಳಿ, ಹೆಸರು?
1: ನನ್ನ ಹೆಸರು ಪ್ರೇಮಲತಾ ವಜ್ರ ಜುಟಿ, ಬಿದರಹಳ್ಳಿಯಿಂದ ಮೇಡಮ್.
0: ಬಿದರಹಳ್ಳಿ?
1: ನಾನು ಒಂದು ಕಣ್ಣಿನ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಬೋಧಿ ಅಸಿಸ್ಟ್ ಆಗಿ. ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಕೆಲಸ ಇರುತ್ತೆ.
0: ಇವತ್ತು ಕೆಲಸ ಮುಗಿಸಿ ಬಂದು?
1: ಹಾ, ಬಂದು ಇವಾಗ
0: ಮನೆ ಕೆಲಸಗಳೆಲ್ಲ ಮುಗಿಸಿ.
1: ಹಾ, ಮನೆಗೆ ಅದೇ ಕೆಲಸ ಮಾಡ್ಕೋತಾ ಮಾಡ್ಕೋತಾ ಕೇಳ್ತಾ ಇರ್ತೀವಿ.
0: ಏನ್ ಅಡಿಗೆ ಇವತ್ತು?
1: ಇವತ್ತು ರೊಟ್ಟಿ ಮತ್ತು ಚಟ್ನಿ ಮಾಡಿದೆ ಇವಾಗ ಮಾಡಿತ್ತು. ಅದಕ್ಕೆ ಮತ್ತೆ ನಾನು ವಿವಿಧ ಭಾರತಿ ತುಂಬಾ ದಿನಗಳಿಂದ ಕೇಳ್ತಾ ಇರ್ತೀನಿ. ತುಂಬಾ ದಿನ ಇಲ್ಲ, ವರ್ಷಗಳಿಂದ. ಚಿಕ್ಕವಳಿದ್ದಾಗಿಂದನು ನಮ್ ತಂದೆ ಅದನ್ನೇ ರೂಢಿ ಮಾಡಿದ್ರು. ಮತ್ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ 7:30 ಅಂದ್ರೆ ವಾರ್ತೆ ಬರೋದು, ಮತ್ತೆ ಒಂದು ಎರಡು ಹಾಡು ಬರ್ತಾ ಇತ್ತು ಅವಾಗಷ್ಟೇ, ಸಿನಿಮಾ ಹಾಡುಗಳು. ಅವಾಗ ಅದು ಅಯ್ಯೋ ಒಂದು ಹಾಡು ಬರ್ತಾ ಇದೆ, ಇರಪ್ಪ ಕೇಳ್ಕೊಂಡು ಹೋಗ್ತೀನಿ ಅನ್ನೋ ತರ ಯೋಚನೆ ಮಾಡ್ತಾ ಇದ್ವಿ. ಅವಾಗ
0: ಈಗ ಕೆಲಸದ ಸಮಯದಲ್ಲಿ ಕೇಳಕ್ ಆಗಲ್ಲ ಅನ್ಸುತ್ತಲ್ವಾ?
1: ಆಗಲ್ಲ. ಹೌದು ಮೇಡಮ್, ಅವಾಗ
0: ಮತ್ತೆ
1: ನಮ್ಮ ಮನೆಗೆ ಬಂದಾಗ್ಲೇ ಕೇಳೋದು. ಅದ್ರಿಂದ ಅದು ತುಂಬಾ ಅಡಿಕ್ಟ್ ಆಗಿದೆ. ಟಿವಿ ಸಹ ಇಲ್ಲ ನಮ್ಮ ಮನೆಯಲ್ಲಿ, ಅಂದ್ರೆ ಅದು ಅವಶ್ಯಕತೆ ಇಲ್ಲ ಅನ್ಸ್ಬಿಟ್ಟಿದೆ. ಫೋನ್ ಅಂದ್ರೆ ಈ ತರ ಇವಾಗ ಇದು ಎಲ್ಲಾರ್ಗು ಸಂಪರ್ಕಕ್ಕೋಸ್ಕರ ಬೇಕಾಗಿರೋದ್ರಿಂದ ಇಟ್ಕೋಬೇಕಷ್ಟೇ, ಬಿಟ್ರೆ ಅದನ್ನು ಏನು ಇಷ್ಟು ಬಳಸಲ್ಲ. ರೇಡಿಯೋ ಕೇಳ್ಕೊಂಡು ಪೇಪರ್ ಓದೋದು, ಪದ ಬಂದ ಬಿಡಿಸೋದು. ಸ್ವಲ್ಪ ಅವಾಗ ಒಂದ್ ವರ್ಷ ನಂಗೆ ಮೈಗು ಸರಿಲ್ಲ ಅಂತ ಮನೇಲಿ ಇದ್ದೆ. ಅವಾಗ ಬರೀ ಪದ ಮದ ಬಿಡಿಸೋದು, ಮತ್ತೆ ರೇಡಿಯೋನೇ ಸಂಗಾತಿ ಆಗ್ಬಿಟ್ಟಿತ್ತು.
0: ರೇಡಿಯೋ ಅನ್ನೋದು ದಿವ್ಯ ಔಷಧ ಅಲ್ವಾ?
1: ನನ್ಗೆ ಅವಾಗ ಒಂದ್ 2 ವರ್ಷ ಮನೇಲೆ ಇದ್ದೆ, ಹೋಗಿರ್ಲಿಲ್ಲ ಕೆಲ್ಸಕ್ಕೆ. ಅವಾಗ ಸ್ವಲ್ಪ ಮತ್ತೆ ಇದಾಯ್ತು. ನನ್ ಮೊಮ್ಮಗಳು ವಜ್ರಜ್ಯೋತಿ ಅಂದಿದ್ಲು, ಅವಳನ್ ಬೇರೆ ನೋಡ್ಕೋಬೇಕಿತ್ತು. ಒಂದ್ 2 ವರ್ಷ ಹಂಗೆ ಮನೇಲಿ ಇದ್ದೆ. ಅದಕ್ಕೋಸ್ಕರ
0: ಈಗ ಯಾವ ಹಾಡಿಗಾಗಿ ಕರೆ ಮಾಡಿರೋದು?
1: ನನ್ಗೆ ಬಂಧನ ಸಿನಿಮಾಯಿಂದ 101 ನೆನಪು ಹಾಡಬೇಕು.
0: ಗೀತೆ ಪ್ರಸಾರ ಆಗುತ್ತೆ.
1: ಓಕೆ,
0: ಧನ್ಯವಾದ ಕರೆ ಮಾಡಿದ್ದೆ.
1: ಧನ್ಯವಾದ. ಧನ್ಯವಾದಗಳು ಮೇಡಮ್. ಶುಭರಾತ್ರಿ.
0: ಶುಭರಾತ್ರಿ.

ಕಿಶೋರ್ ಕುಮಾರ್ ಅಂದ್ರೆ ಒಬ್ಬ ಗಾಯಕ ಮಾತ್ರ ಅಲ್ಲ, ಅವರು ಒಂದು ಭಾವನೆ. ಸಂತೋಷ ಇರಲಿ, ದುಃಖ ಇರಲಿ, ಪ್ರೇಮ ಇರಲಿ, ಅಥವಾ ಜೀವನದ ತತ್ವಗಳೇ ಇರಲಿ, ಪ್ರತಿಯೊಂದು ಭಾವಕ್ಕೂ ಅವರ ಧ್ವನಿಯಲ್ಲಿ ಒಂದು ಅದ್ಭುತ ಜೀವಂತಿಗೆ ಇತ್ತು.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಕೇಳುಗ್ರೆ. ಇವತ್ತು ಗಾಯಕ ಕಿಶೋರ್ ಕುಮಾರ್ ಅವರ ಜನ್ಮದಿನ. ಯಾವುದೇ ಶಾಸ್ತ್ರೀಯ ಸಂಗೀತದ ಅಧಿಕೃತ ತರಬೇತಿ ಇಲ್ಲದೇ ಇದ್ರೂ ತಮ್ಮ ಸಹಜ ಪ್ರತಿಭೆ ಮತ್ತು ವಿಶಿಷ್ಟವಾದ ಶೈಲಿಯಿಂದ ಅವರು ಭಾರತೀಯ ಸಂಗೀತ ಲೋಕದಲ್ಲಿ ಅಳಿಸಲಾಗದ ಗುರುತನ್ನು ಮೂಡಿಸಿದ್ದಾರೆ.

ಹಿಂದಿ ಮೆಲೋಡೀಸ್ ಕೇಳ್ತಾ ಇದ್ದೀರಾ. ಇದು 102.9 FM. ಕೆಳಗುರೆ ಇವತ್ತು ಗಾಯಕ ಕಿಶೋರ್ ಕುಮಾರ್ ಅವರ ಜನ್ಮದಿನ. ರಾಜೇಶ್ ಖನ್ನಾ ಅವರಿಂದ ಹಿಡಿದು ಅಮಿತಾಬ್ ಬಚ್ಚನ್ ಅವರ ತನಕ ಅನೇಕ ತಾರೆಯರ ಹಾಡುಗಳಿಗೆ ಕಿಶೋರ್ ಕುಮಾರ್ ಅವರ ಧ್ವನಿಯೇ ಜೀವ ತುಂಬಿತ್ತು. ಅವರ ಹಾಡುಗಳು ಕಾಲ ಬದಲಾದರೂ ಸಹ ತಮ್ಮ ಮೋಡಿಯನ್ನ ಕಳೆದುಕೊಳ್ಳೇ ಇಲ್ಲ ನೋಡಿ.

ಕೆಳಗರೆ, ಇಂದಿಗೂ ಬೆಳಗಿನ ಜಾವ, ಸಂಜೆಯ ಪ್ರಯಾಣ, ಮಳೆಯ ನೆನಪು, ಪ್ರೀತಿಯ ಕ್ಷಣಗಳು, ಎಲ್ಲೆಡೆ ಕಿಶೋರ್ ಕುಮಾರ್ ಅವರ ಹಾಡುಗಳು ನಮ್ಮ ಜೊತೆಯಾಗಿ ಇರುತ್ತೆ. ಇಂದು ಅವರ ಜನ್ಮದಿನ. ಈ ದಿನದ ಅಂಗವಾಗಿ ಅಮರ ಗೀತೆಗಳ ಮೂಲಕ ಗಾನ ಯಾತ್ರೆಯಲ್ಲಿ ನಾವು ಸಾಗ್ತಾ ಇದ್ದೀವಿ.

ಕೆಳಗರೆ ಕಿಶೋರ್ ಕುಮಾರ್ ಅವರು ಕೇವಲ ಹಾಡುಗಳನ್ನ ಹಾಡಲಿಲ್ಲ, ಭಾವನೆಗಳಿಗೆ ಧ್ವನಿಯಾಗಿದ್ರು. ಅವರ ಹಾಡುಗಳು ಎಂದೆಂದಿಗೂ ನಮ್ಮ ಹೃದಯದಲ್ಲಿ ಮೊಳಕ್ತಾನೆ ಇರುತ್ತೆ. ಅವರ ಜನ್ಮದಿನದಿಂದ ಈ ಮಹಾನ್ ಗಾಯಕನಿಗೆ ನಮ್ಮ ಪ್ರೀತಿಯ ನಮನಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನ್ಯಾನೋ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಜೈವಿಕ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ತಂತ್ರಜ್ಞಾನ ಸೇರಿದಂತೆ ಡೀಪ್ ಟೆಕ್ಗಳ ಜಾಗತಿಕ ಕೇಂದ್ರವಾಗಿ ಬೆಂಗಳೂರನ್ನು ರೂಪಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಆರಂಭವಾದ ಎರಡನೇ ವರ್ಷದಲ್ಲಿ 50.06 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿದೆ. 25,000ಕ್ಕೂ ಹೆಚ್ಚು ಕೇಂದ್ರ ಸರ್ಕಾರಿ ಕಟ್ಟಡಗಳು ಮತ್ತು 81,000ಕ್ಕೂ ಹೆಚ್ಚು ರಾಜ್ಯ ಸರ್ಕಾರಿ ಕಟ್ಟಡಗಳು ಈಗ ಮೇಲ್ಛಾವಣಿಯ ಸೌರಶಕ್ತಿಯಿಂದ ವಿದ್ಯುತ್ ಪಡೆಯುತ್ತಿವೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಇಂದು ಸಂಸತ್ ಭವನದಲ್ಲಿ ಉಜ್ಬೇಕಿಸ್ತಾನ್ ವಿದೇಶಾಂಗ ಸಚಿವ ಭಕ್ತಿಯೋರ್ ಸೈದೋವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಪುಕೆಟ್ನಿಂದ ದೆಹಲಿಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಪ್ರಕ್ಷುಬ್ಧ ವಾತಾವರಣಕ್ಕೆ ಸಿಲುಕಿದ ಪರಿಣಾಮ 17 ಜನರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ವಿಮಾನವು ದೆಹಲಿಯಲ್ಲಿ ಸುರಕ್ಷಿತವಾಗಿ ಭೂಸ್ಪರ್ಶವಾಗಿದ್ದು ಎಲ್ಲಾ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಎಂದು ಏರ್ ಇಂಡಿಯಾ ತಿಳಿಸಿದೆ. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ವತಿಯಿಂದ ಸರ್ಕಾರಕ್ಕೆ 1 ಕೋಟಿ ರೂಪಾಯಿ ಚೆಕ್ ಹಸ್ತಾಂತರಿಸಲಾಗಿದೆ. 2025-26 ಸಾಲಿನ ಮಧ್ಯಂತರ ಡಿವಿಡೆಂಡ್ ಅನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂಧನ ಸಚಿವ ಕೆಜೆ ಜಾರ್ಜ್ ವಿಧಾನಸೌಧದಲ್ಲಿಂದು ಹಸ್ತಾಂತರಿಸಿದರು. ಬೆಂಗಳೂರು ನಗರದ ಎಲ್ಇಡಿ ಬೀದಿ ದೀಪಗಳನ್ನು ಅಳವಡಿಸುವ ಯೋಜನೆ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಂಡರೆ 61.01% ವಿದ್ಯುತ್ ಉಳಿತಾಯ ಮಾಡಬಹುದು ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 210 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,429 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 159 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,615 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.38 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಹತ್ತು ಗಂಟೆ ಮೂರು ನಿಮಿಷಗಳು, ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತು ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಗೋಣ. ಹಾಗಾದರೆ ಒಂದು ಸುಂದರವಾದ ಹಾಡಿನೊಂದಿಗೆ

ಪ್ರೇಮ ನಿನಾದ ಕಾರ್ಯಕ್ರಮ ಆರಂಭ ಆಗಿದೆ. ಕೇಳುಗರೆ, ಪ್ರೇಮಕ್ಕೆ ಸಾವಿರ ಕಥೆಗಳು ಇರಬಹುದು, ಆದರೆ ಪ್ರತಿಯೊಂದು ಪ್ರೇಮ ಕಥೆಯಲ್ಲಿಯೂ ಒಂದು ಅಧ್ಯಾಯ ಮಾತ್ರ ಎಲ್ಲರಿಗೂ ವಿಶೇಷ ಅನಿಸುತ್ತೆ. ಅದೇನಪ್ಪ ಅಂದರೆ ಮೊದಲ ಪ್ರಯಾಣ. ಹೌದು ಕೇಳಿದ್ರೆ, ಬೈಕ್ನಲ್ಲಿ ಇರಬಹುದು, ಬಸ್ಸಿನ ಕಿಟಕಿಯ ಪಕ್ಕದಲ್ಲಿ ಇರಬಹುದು, ಅಥವಾ ರೈಲಿನ ಉದ್ದವಾದ ಹಳಿಗಳ ನಡುವೆ ಇರಬಹುದು, ಕಾರಿನ ಕಿಟಕಿಯಿಂದ ಮಳೆಯ ಹನಿಗಳನ್ನು ನೋಡ್ತಾ ಸಾಗುವ ದಾರಿ ಇರಬಹುದು. ಒಟ್ಟಾರೆ ಕೇಳಿದ್ರೆ, ನಿಮ್ಮ ಸಂಗಾತಿಯ ಜೊತೆಗೆ ನೀವು

ಹಾಕೊಂಡ ಮೊದಲ ಪ್ರಯಾಣದ ಬಗ್ಗೆ ಇವತ್ತು ಮಾತನಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಗೋಣ. ಸಂಗಾತಿಯ ಜೊತೆಗೆ ನಡೆದಂತಹ ಮೊದಲ ಪ್ರಯಾಣ, ಅದು ಯಾವ ಸ್ಥಳಕ್ಕೆ, ಹೇಗಿತ್ತು ಆ ಒಂದು ಪ್ರಯಾಣ ಅಂತ ಹೇಳಿ ನೀವು ಸಹ ಹಂಚಿಕೊಳ್ಬಹುದು ನಿಮ್ಮ ಸಂದೇಶಗಳ ಮೂಲಕ. ಮೆಸೇಜ್ ಮಾಡ್ತೀನಿ ಅನ್ನೋದಾದರೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಮಾತು ಸಹ ಆಡಬಹುದು. ನೀವು ಕರೆ ಮಾಡಿ 0802237788 ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೊದಲ ಪ್ರಯಾಣ, ಸಂಗಾತಿಯ ಜೊತೆಗಿನ ಮೊದಲ ಪ್ರಯಾಣ ಯಾವ ಸ್ಥಳಕ್ಕೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹಾಡುಗಳನ್ನು ಕೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸಾಗೋಣ.

ಪ್ರೇಮಿಗಳಿಬ್ಬರ ಮೊದಲ ಪ್ರಯಾಣದ ಬಗ್ಗೆ ನಾವು ಮಾತನಾಡ್ತಿದ್ದೀವಿ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಮೊದಲ ಪ್ರಯಾಣ ಅಂದರೆ ಕೇಳಿದ್ರೆ ಕೇವಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದಲ್ಲ, ಅದು ಎರಡು ಮನಸ್ಸುಗಳು ಒಂದೇ ದಾರಿಯಲ್ಲಿ ನಡೆಯಲು ಆರಂಭಿಸಿದಂತಹ ಕ್ಷಣ ಅಂತಲೇ ಹೇಳ್ಬೋದು ಅಲ್ವಾ. ಆ ಒಂದು ಪ್ರಯಾಣದಲ್ಲಿ ಮಾತುಗಳು ತುಂಬ ಕಡಿಮೆ ಇರುತ್ತೆ, ಮೌನ ಇರುತ್ತೆ, ಅಥವಾ ಒಂದು ರೀತಿಯ ನೋಟ, ತುಂಟ ನೋಟ ಇರುತ್ತೆ. ಮಾತುಗಳು ಅಂದರೆ ಹೇಗಿರುತ್ತೆ? ನೀನು ಆರಾಮಾಗಿ ಕೂತ್ಕೊಂಡಿದ್ಯಾ, ಹಸಿವಾಗ್ತಿದ್ಯಾ, ನಿನಗೆ ಚಳಿ ಆಗ್ತಿದ್ಯಾ, ಈ ರೀತಿಯ ಸಣ್ಣ ಸಣ್ಣ ಪ್ರಶ್ನೆಗಳಲ್ಲಿಯೇ ಪ್ರೀತಿಯ ದೊಡ್ಡ ಅರ್ಥ ಅಡಗಿರುತ್ತೆ ಅಲ್ವಾ.

ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ಪ್ರೇಮ ನಿನಾದದಲ್ಲಿ ಪ್ರೇಮಿಗಳಿಬ್ರು ಜೊತೆಯಾಗಿ ನಡೆದಂತಹ ಮೊದಲ ಒಂದು ಅನುಭವ, ಮೊದಲ ಹೆಜ್ಜೆಗಳು, ಮೊದಲ ಪ್ರಯಾಣ, ಮೊದಲು ಸಾಗಿದಂತಹ ಆ ಒಂದು ಸ್ಥಳ, ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಮೊದಲ ಪ್ರಯಾಣದ ಫೋಟೋಗಳು ಮಸುಕಾಗಿರ್ಬೋದು, ಟಿಕೆಟ್ ಕಳೆದೋಗಿರ್ಬೋದು, ಆದರೆ ಆ ದಿನದ ನೆನಪು ಮಾತ್ರ ಜೀವನ ಪೂರ್ತಿ ಹೃದಯದಲ್ಲಿ ಉಳಿದಿರುತ್ತೆ ಅಲ್ವಾ. ಮೊದಲ ಬಾರಿಗೆ ಕೈ ಹಿಡಿದ ಕ್ಷಣ ಇರ್ಬೋದು, ಒಂದೇ ಕಪ್ಪಲ್ಲಿ ಕಾಫಿಯನ್ನು ಹಂಚಿಕೊಂಡ ಕ್ಷಣ, ದಾರಿ ತಪ್ಪಿದ್ರೂ ಸಹ ಜೊತೆಯಾಗಿ ನಕ್ಕ ಕ್ಷಣ, ಮಳೆ ಬಂದಾಗ ಒಂದೇ ಛತ್ರಿಯಡಿ ನಡೆದಂತಹ ಕ್ಷಣ, ಇವೆಲ್ಲವೂ ಅಮೂಲ್ಯ ನೆನಪುಗಳು ಅಂತಲೇ ಹೇಳ್ಬೋದು. ಪ್ರೀತಿಯ ಕೇಳಿದ್ರೆ ನೀವು ಸಹ ಮೆಸೇಜ್ ಮಾಡ್ಬೋದು, ನಿಮ್ಮ ಮೊದಲ ಪ್ರಯಾಣ, ನಿಮ್ಮ ಸಂಗಾತಿಯ ಜೊತೆಗೆ ನೀವು ಸಾಗಿದಂತಹ ಮೊದಲ ಪ್ರಯಾಣ ಹೇಗಿತ್ತು, ಎಲ್ಲಿಗೆ ಹೋಗಿದ್ರಿ, ಇದ್ರ ಬಗ್ಗೆ ಒಂದೆರಡು ಸಾಲುಗಳಲ್ಲಿ ಹಂಚಿಕೊಳ್ಳಿ. 9483091029 ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡ್ತೀನಿ ಅಂದರೆ 0802237788 ಮತ್ತೊಂದು 0800273707.

0: ಜೊತೆಯಾಗಿ ಹಿತವಾಗಿ ಸಾಗಿದಂತಹ ಕ್ಷಣಗಳ ಬಗ್ಗೆ ನಾವು ಮಾತನಾಡ್ತಿದ್ದೀವಿ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಒಬ್ರು ಕರೆ ಮಾಡಿದ್ದಾರೆ ಅವರ ಮೊದಲ ಪ್ರಯಾಣದ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಅಂತ, ಮಾತನಾಡ್ಸೋಣ. ಹಲೋ.
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್,
0: ಹೇಳಿ ನಿಮ್ಮ ಹೆಸರು.
1: ನಮ್ಮ ಹೆಸರು ಚಂದ್ರಕಲಾ ವೆಂಕಟೇಶ್ ಅಂತ, ಕಡೂರಿಂದ, ಚಿಕ್ಕಮಗಳೂರು ಜಿಲ್ಲೆ ಕಡೂರಿಂದ.
0: ಓಕೆ, ಈಗ ಮೊದಲ ಪ್ರಯಾಣ.
1: ಹಾ ಮ್ಯಾಮ್.
0: ನಿಮ್ಮ ಮೊದಲ ಪ್ರಯಾಣ ಹೇಗಿತ್ತು?
1: ಅದು ಮರೆಯಕ್ಕಾಗದೇ ಇರ್ತಕ್ಕಂತ ದಿನ ಮ್ಯಾಮ್. ಯಾಕೆ ಅಂದ್ರೆ ಮೊದಲ ಪ್ರಯಾಣ ನಮ್ದು ಹೊಸದಾಗಿತ್ತು, ಪ್ರತಿ ಒಂದು ಹೊಸದಾಗಿತ್ತು. ಯಾಕೆ ಅಂತಂದ್ರೆ ನಾವು ಲವ್ ಮ್ಯಾರೇಜ್ ಅಲ್ಲ ನಮ್ದು, ಫಸ್ಟ್ ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಜೊತೆಲಿ ನಾವು ಲವ್ ಮ್ಯಾರೇಜ್ ಆಗಿದ್ದು, ಅರೇಂಜ್ ವಿತ್ ಲವ್ ಆಗಿತ್ತು. ಬಟ್ ತುಂಬಾ ಅದು ಮೆಮೊರೇಬಲ್ ಅಂತೀವಲ್ಲ ಮ್ಯಾಮ್, ಆ ತರ ಇರುತ್ತೆ. ಯಾಕಂದ್ರೆ ಪ್ರತಿ ಒಂದು ಕ್ಷಣನೂ ಸಹ ಯಾರ್ದು ಜೊತೆಲಿ ಹೋಗದೆ ಇರೋ ಅಂತ ಸಂದರ್ಭದಲ್ಲಿ ಹೊಸದಾಗಿ ಅವ್ರ ಜೊತೆಲಿ ಹೋಗ್ಬೇಕಾದ್ರೆ ಒಂದು ಹೊಸ ಅನುಭವ. ನೀವ್ ಈಗ ತಾನೇ ಹೇಳ್ತಾ ಇದ್ರಿ ಮ್ಯಾಮ್, ಆ ಪ್ರೀತಿ ಆ ಕಾಳಜಿ ಅಂತ ಹೇಳ್ತಾ ಇದ್ರಿ, ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಯಾಕೆ ಅಂತಂದ್ರೆ ಪ್ರತಿಯೊಬ್ರು ಸಹ ಆ ಕಾಳಜಿ ಅಂತಕ್ಕಂಥದ್ದು ಮೊದಲನೇದಾಗಿ ಅಲ್ಲಿಂದಾನೇ ಪ್ರಾರಂಭ ಆಗುತ್ತೆ ಖಂಡಿತ. ತನ್ನವಳು ತನ್ನವನು ಅಂತಕ್ಕಂತ ಭಾವನೆ ಅಂತಕ್ಕಂಥದ್ದು ಅಲ್ಲಿಂದ ಪ್ರಾರಂಭ ಆಗುತ್ತೆ. ಆ ಕ್ಷಣ ಏನೋ ಒಂದು ಆ ಕಾಳಜಿ ಅಂತಕ್ಕಂಥದ್ದೇ ಪ್ರೀತಿನ ಅಂತ ಅನ್ಸೋಗ್ಬಿಡುತ್ತೆ ಒಂದೊಂದ್ಸಲಿ. ಆ ಪ್ರೀತಿ ಬಂದ್ಮೇಲೆ ಆ ಕಾಳಜಿ ಅಂತಕ್ಕಂಥದ್ದು ಆಟೋಮೆಟಿಕಲಿ ಬರುತ್ತಲ್ವಾ ಅಂತ ಅನ್ಸುತ್ತೆ. ಹೌದೌದು ಮ್ಯಾಮ್. ಹಾಗೆ ಆ ಒಂದು ನೀವ್ ಹೇಳ್ತಾ ಇದ್ರಿ ಕಾಫಿ ಕುಡ್ದಿದ್ದಾಗಿರ್ಬೋದು, ಆ ಜೊತೆಲಿ ಹೋಗ್ತಕ್ಕಂತ ಸನ್ನಿವೇಶದಲ್ಲಿ ಆ ಎಂಜಾಯ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ನೋಡ್ತೀವಲ್ಲ.
0: ಎಷ್ಟೋ ಜನರು ಏನ್ ಮಾಡ್ತಾರೆ ಗೊತ್ತಾ, ತಮ್ಮ ಮೊದಲ ಪ್ರಯಾಣದ ನೆನಪಿಗಾಗಿ ಈ ಒಂದು ಟಿಕೆಟ್ಗಳನ್ನ ಇಟ್ಕೊಳ್ತಾರೆ, ಕೂಡಿಟ್ಕೊಳ್ತಾರೆ, ಕಾಪಾಡ್ಕೊಳ್ತಾರೆ. ನಾವು ಜೊತೆಲಿ ಸಾಗಿದ್ದು ಮೊದಲನೇ ಟಿಕೆಟ್ ಇದು ಅಂತ ಹೇಳಿ ಅಲ್ವಾ?
1: ಹೌದು,
0: ಬಸ್ ಟಿಕೆಟ್ ಇರ್ಬೋದು, ಟ್ರೈನ್ ಟಿಕೆಟ್ ಇರ್ಬೋದು.
1: ನಾವು ಹೋಗಿದ್ದು ಬಟ್ ಬೈಕಲ್ ಆಗಿದ್ರಿಂದ ನಾವು ಫೋಟೋಸ್ನ ಮೆಮೊರಿ ಇಟ್ಕೊಂಡಿದೀವಿ ಮ್ಯಾಮ್. ಯಾಕಂತಂದ್ರೆ
0: ಯಾವ ಒಂದು ಸ್ಥಳಕ್ಕೆ ಹೋಗಿದ್ರಿ?
1: ಮುಳ್ಳಯ್ಯನಗಿರಿ ಮ್ಯಾಮ್.
0: ಓಕೆ, ಮುಳ್ಳಯ್ಯನಗಿರಿ ಅಂದ್ರೆ ನೀಲಿ ಫ್ಲವರ್ಸ್ ಎಲ್ಲ ಅರಳತ್ತಲ್ಲ, ಒಂದ್ ನಾಲ್ಕು ವರ್ಷಕ್ಕೂ ಒಮ್ಮೆ ಅದ?
1: ಖಂಡಿತ ಖಂಡಿತ ಮ್ಯಾಮ್, ಅದೇ ಅಲ್ಲಿ ಮಾಣಿಕ್ಯಧಾರ ಅಂತ ಇದೆ ಮ್ಯಾಮ್, ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಫೇವರೇಟ್ ಪ್ಲೇಸ್ ಅಂತಂದ್ರೆ ಅದೇ, ಅಲ್ಲಿ ದತ್ತಪೀಠ ಬರುತ್ತೆ, ದತ್ತಪೀಠದಾದ್ಮೇಲೆ ಮಾಣಿಕ್ಯಧಾರ ಬರುತ್ತೆ ಮ್ಯಾಮ್, ತುಂಬಾ ಫೇವರೇಟ್ ಪ್ಲೇಸ್ ಅದು ಮಾಣಿಕ್ಯಧಾರ, ತುಂಬಾ ಚೆನ್ನಾಗಿದೆ ಮ್ಯಾಮ್. ನೀವ್ ನೋಡಿದಿರೋ ಇಲ್ಲ ಗೊತ್ತಿಲ್ಲ, ಖಂಡಿತ ನಿಮ್ಮ ಸಂಗಾತಿಯೊಂದಿಗೆ ಒಂದ್ಸಲಿ ಬನ್ನಿ ಮ್ಯಾಮ್, ತುಂಬಾ ನೀವು ತುಂಬಾ ಇಷ್ಟ ಪಡ್ತೀರಾ,
0: ತುಂಬಾ ಒಳ್ಳೆ ವಿಚಾರಗಳನ್ನ. ಅದರಲ್ಲೂ ಒಳ್ಳೆ ಸ್ಥಳಕ್ಕೆ ಹೋಗಿದ್ರ, ಚಿಕ್ಕಮಂಗ್ಳೂರ್ ಅಂದ್ರೆ ಕೇಳ್ಬೇಕಾ, ತುಂಬಾನೇ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಒಳ್ಳೆ ವಿಚಾರವನ್ನ ಹಂಚಿಕೊಂಡಿದ್ದೀರಾ, ನಿಮ್ಮ ನೆನಪುಗಳನ್ನ ಹಂಚಿಕೊಂಡಿದ್ದೀರಿ, ಧನ್ಯವಾದ ನಿಮ್ಗೆ.
1: ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.

ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಅನೇಕ ಸಂದೇಶಗಳು ಬಂದಿವೆ. ಮಂಗಳೂರಿನಲ್ಲಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆವಾಗ ನಮ್ಮ ಮದುವೆ ನಿಶ್ಚಯ ಆಗಿತ್ತು. ನಮ್ಮವರು ಮಂಗಳೂರಿಗೆ ಬಂದಿದ್ರು, ಅಲ್ಲಿಂದ ಬಸ್ಸಿನಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ವಿ. ಇದು ನಮ್ಮ ಮೊದಲ ಪ್ರಯಾಣ 1987 ಇಸ್ವಿಯಲ್ಲಿ ನವೆಂಬರ್ನಲ್ಲಿ ಅಂತ ಹೇಳಿ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಅನಿಲ ಬಿಷ್ಪನ್ನವರ ಶಮೆನವಾಡಿ ಇಲ್ಲಿಂದ ಸಂದೇಶ ಕಳಿಸಿದರೆ, ಚಿಕ್ಕೋಡಿಯಿಂದ ಸಂದೇಶ ಕಳಿಸಿದರೆ, ನನ್ನ ಸಂಗಾತಿ ಜೊತೆ ಅಂದರೆ ನನ್ನ ಧರ್ಮಪತ್ನಿ ಜೊತೆ ಸ್ಕೂಟರ್ ಮೇಲೆ ಮೊದಲ ಪ್ರಯಾಣ ನಡೆದಿದ್ದು. ಎಲ್ಲಿ ಅಂದರೆ ನಮ್ಮ ಮನೆ ದೇವರು ಸಪ್ತನಿಧಿ ಬ್ರಹ್ಮದೇವರು, ಈ ಒಂದು ದೇವರ ದರ್ಶನವನ್ನು ಮಾಡಿದ್ವಿ. ನನ್ನ ಹತ್ರ ಇನ್ನೂ ಫೋಟೋ ಇದೆ, ಸುಮಾರು 35 ವರ್ಷದ ಹಿಂದಿನ ನೆನಪು. ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಅನೇಕರು ಅವರವರ ಸಂಗಾತಿಯ ಜೊತೆ ಎಲ್ಲಿಗೆ ಹೋಗಿದ್ರು, ಆ ಒಂದು ಪ್ರಯಾಣ ಹೇಗಿತ್ತು ಅನ್ನೋದ್ರ ಬಗ್ಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ಖಂಡಿತ ಎಲ್ಲರ ಸಂದೇಶಗಳನ್ನು ಓದ್ತೇನೆ. ನೀವು ಅಷ್ಟೇ ಕೇಳಿದ್ರೆ, ನಿಮ್ಮ ಮೊದಲ ಪ್ರಯಾಣ ಸಂಗಾತಿಯ ಜೊತೆಗೆ ಹೇಗಿತ್ತು, ಎಲ್ಲಿಗೆ ಹೋಗಿದ್ರಿ, ಯಾವುದ್ರಲ್ಲಿ ಹೋಗಿದ್ರಿ, 2 ಸಾಲಲ್ಲಿ ಬರೆದು ಕಳಿಸಿ. ಇದು ಪ್ರೇಮ ನಿನಾದ ಕಾರ್ಯಕ್ರಮ.

ಹೌದು ಕೇಳುಗರೆ, ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಂಗಾತಿಯ ಜೊತೆಗೆ ಮೊದಲ ಪ್ರಯಾಣ ಮಾಡಿದಂತಹ ಅನುಭವ ಹಸಿರಾಗಿ ಇರತ್ತೆ. ಅಂತಹ ಒಂದು ಅನುಭವವನ್ನು ನಮ್ಮ ಕೇಳುಗರು ಹಂಚಿಕೊಳ್ತಾ ಇದ್ದಾರೆ. ಶಾಂತಾಚಾರ ಬಡಿಗೇರ

ಅಪ್ಪ ಅಮ್ಮನ ಬಿಟ್ಟು ಹೊಸ, ಅದರಲ್ಲೂ ಸಂಗಾತಿ ಆಗಷ್ಟೇ ಪರಿಚಯ ಆಗಿದ್ದು, ಅಂದರೆ ಮದುವೆ ಆಗಿದ್ದು, ಹಾಗಾಗಿ ಯಾವ ಒಂದು ಪ್ರದೇಶಕ್ಕೆ ಬಂದೆ ಅನ್ನೋ ಭಯ ಸಹ ಇತ್ತು. ಆಮೇಲೆ ಬೆಳಿಗ್ಗೆ ಆ ಒಂದು ಸುಂದರವಾದ ಅಂದರೆ ಬೆಟ್ಟದ ಸುತ್ತ ಇರುವಂತಹ ಸೌಂದರ್ಯವನ್ನು ನೋಡಿದಾಗ, ಆಹಾ ಎಷ್ಟು ಚೆನ್ನಾಗಿದೆ ಈ ಒಂದು ಸ್ಥಳ ಅಂತ ಅನ್ನಿಸ್ತು. ಕೊಡೈಕೆನಾಲ್ ಅನ್ನೋದು ಈ ಒಂದು ಸ್ಥಳಕ್ಕೆ ನಾನು ನನ್ನ ಬಾಳ ಸಂಗಾತಿಯ ಜೊತೆಗೆ ಮೊದಲ ಬಾರಿಗೆ ಹೋಗಿದ್ದು ಅಂತ ಹೇಳಿ ಗೀತಾ ಮತ್ತು ಶ್ರೀನಿವಾಸ್ ಇವರು ಬೆಂಗಳೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ಯವರು ಸಂದೇಶ ಕಳಿಸಿ, ನನ್ನ ಸಂಗಾತಿಯೊಂದಿಗೆ ಮೊದಲ ಪ್ರಯಾಣ ತುಂಬ ಕೌತುಕವಾಗಿತ್ತು, ತುಳಜಾಪುರ ಅಂಬಾ ಭವಾನಿ ದೇವಸ್ಥಾನಕ್ಕೆ ಬಸ್ನಲ್ಲಿ ಹೋಗಿದ್ದು, ಬಸ್ಸಲ್ಲಿ ಕಿಟಕಿ ಪಕ್ಕ ಕೂತ್ಕೊಂಡು ಪಿಸು ಮಾತುಗಳನ್ನು ಆಡ್ತಾ ಪ್ರಯಾಣ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಧರ್ಮಣ್ಣ ದನ್ನಿ. ಹಾಗೆಯೇ ಮಹೇಶ್ ಹೊಸೂರು ಶಿಕಾರಿಪುರ ಇವರು ಸಂದೇಶ ಕಳಿಸಿದರೆ, ನಾನು 2005 ಮದುವೆ ಆಗಿದ್ದು, ನಾವು ನಮ್ಮ ಸಂಬಂಧಿಕರ ಜೊತೆಗೆ ಮೊದಲು ಕೊಡಚಾದ್ರಿಗೆ ಟ್ರಕ್ಕಿಂಗ್ಗೆ ಹೋಗಿದ್ವಿ, ಆ ಒಂದು ಸುಂದರವಾದ ಪ್ರಕೃತಿಯನ್ನು ನೋಡಿ ತುಂಬಾ ಎಂಜಾಯ್ ಮಾಡಿದ್ವಿ, ಮತ್ತು ಅಲ್ಲಿ ಒಂದು ಅಂದರೆ ಜೇನುಹುಳುಗಳು ಗೂಡಿಗೆ ಯಾರೋ ಕಿಡಿಗೇಡಿಗಳು ಕಲ್ಲನ್ನು ಬೀಸಿದ್ರು, ಅದು ನಮಗೆ ಸ್ವಲ್ಪ ಕಚ್ಚಿದ್ವು, ಅದೊಂದು ನಮ್ಮ ಮೊದಲ ಪ್ರಯಾಣ ತುಂಬ ಪ್ರಯಾಸಕರವಾಗಿ ಇತ್ತು ಅಂತ ಹೇಳಿ ಇವರು ತಮ್ಮ ಮೊದಲ ಪ್ರಯಾಣದ ಬಗ್ಗೆ ಬರೆದುಕೊಂಡಿದ್ದಾರೆ. ಹೀಗೆ ಅನೇಕ ಸಂದೇಶಗಳು ಬಂದಿವೆ, ನೀವು ಸಹ ನಿಮ್ಮ ಮೊದಲ ಪ್ರಯಾಣದ ಅನುಭವದ ಬಗ್ಗೆ ಬರೆದು ಕಳಿಸಿ. ಇದು ಪ್ರೇಮನಿನಾದ ಕಾರ್ಯಕ್ರಮ.

ಜೊತೆ ಜೊತೆಯಾಗಿ ನಡೆದಂತಹ ಒಂದು ಪ್ರಯಾಣದ ಅನುಭವ ಹೇಗಿತ್ತು ಸಂಗಾತಿಯ ಜೊತೆಗೆ ಅನ್ನೋ ಇವತ್ತಿನ ವಿಷಯಕ್ಕೆ ಅನೇಕರು ಸಂದೇಶ ಕಳಿಸ್ತಾ ಇದ್ದಾರೆ. ನಮ್ಮ ಮೊದಲ ಪ್ರಯಾಣ ಯಜಮಾನ ಚಿತ್ರವನ್ನು ಅಂದರೆ ಸಿನಿಮಾ ನೋಡಲಿಕ್ಕೆ ಅಂತ ಹೇಳಿ ಮುತ್ತಣ್ಣ ಇವರು ಗದಗದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸಿನಿಮಾ ನೋಡಲಿಕ್ಕೆ ಅಂಥೇಳಿ ಮೊದಲ ಬಾರಿಗೆ ತನ್ನ ಪ್ರೇಯಸಿಯ ಜೊತೆಗೆ ಇವರು ಮೊದಲ ಪ್ರಯಾಣವನ್ನು ಆರಂಭಿಸಿದ್ರಂತೆ. ಇನ್ನೂ ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಬಂದಿವೆ, ಆದರೆ ವಿಷಯದ ಕುರಿತಾಗಿ ಯಾರು ಸಂದೇಶ ಕಳಿಸಿದ್ದಾರೆ ಅವುಗಳನ್ನು ಓದೋದಾದರೆ, ಬೆಳಗಾವಿಯಿಂದ ಸಾಂಬ್ರಾ ಅನ್ನೋರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ರವಿ BMH ಸಾಂಬ್ರಾ ಬೆಳಗಾವಿಯಿಂದ ಅಂತ ಹೇಳಿ ಇವರು, ನನ್ನ ಸಂಗಾತಿಯ ಜೊತೆ ಮೊದಲ ಪ್ರಯಾಣ ಬೈಕ್ ಮೇಲೆ ಆಗಿದ್ದು ಅಂತ ಹೇಳಿ, ಬೈಕಲ್ಲಿ ಹೋಗಬೇಕಾದ್ರೆ ತುಂಬಾ ರೋಮಾಂಚನ ಅನಿಸ್ತಾ ಇತ್ತು, ಬೈಕ್ ಕನ್ನಡಿಯಲ್ಲಿ ಅವಳ ಮುದ್ದು ಮುಖ ನೋಡ್ತಾ ಹೋಗ್ತಾ ಇದ್ದೆ, ತುಂಬ ಖುಷಿ ಕೊಡುತ್ತೆ ಒಂದು ಪ್ರಯಾಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆನಂದ ಕುಲಕರ್ಣಿ ಸುಲೇಪೇಟದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಷಯದ ಬಗ್ಗೆ ಹೇಳೋದಾದರೆ, ಸಂಗಾತಿಯ ಜೊತೆಗೆ ನಮ್ಮ ಮೊದಲ ಪ್ರಯಾಣ ಸೈಕಲ್ ಮೇಲೆ ಹೋಗಿದ್ದು, ನಮ್ಮ ಮನೆಯಿಂದ ನನ್ನ ಅಕ್ಕನ ಮನೆಯವರಿಗೆ ಸರಿಸುಮಾರು 4 ಕಿಲೋಮೀಟರ್ ದೂರದವರೆಗೆ ಸೈಕಲ್ ಮೇಲೆ ನನ್ನ ಸಂಗಾತಿಯ ಜೊತೆಗೆ ಹೋಗಿದ್ದೆ, ಅದು ಹಿಂದಿನ ಸವಿ ನೆನಪು ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅನೇಕರು ಮೆಸೇಜ್ ಮಾಡಿದಿರಿ. ಸುಮಾ ಸುಂಕದ ಕಟ್ಟೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ನಮ್ಮ ಮೊದಲ ಪ್ರಯಾಣವೂ ಸಹ ತುಂಬಾ ಚೆನ್ನಾಗಿತ್ತು, ನಾವು ವಿಜಯಪುರ ಪಾರ್ಕ್ಗೆ ಜೊತೆಯಾಗಿ ನಡ್ಕೊಂಡು ಹೋಗಿದ್ವಿ, ಅದು ನಮ್ಮ ಮೊದಲ ಪ್ರಯಾಣ ಅಂತ. ಹೌದಲ್ವಾ, ಅನೇಕರು ಬೈಕಲ್ಲಿ ಅಂತಿದ್ದಾರೆ, ಇನ್ನು ಕೆಲವರು ಬಸ್ಸಲ್ಲಿ ಮತ್ತು ಕೆಲವರು ಟ್ರೈನಲ್ಲಿ, ಇವರು ನಡ್ಕೊಂಡೇ ಹೋಗಿದ್ರಂತೆ ಮೊದಲ ಪ್ರಯಾಣ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕವಿತಾ ಶ್ರೀನಿವಾಸ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ನಮ್ಮ ಮನೆಯವರ ಜೊತೆ ನಾನು ಹೀರೋ ಹೋಂಡಾ ಗಾಡಿಯಲ್ಲಿ ಅವರ ಫ್ರೆಂಡ್ ಮದುವೆ ರಿಸೆಪ್ಷನ್ಗೆ ಹೋಗಿದ್ದು, ಖುಷಿಯಾಯಿತು. ಆ ಮದುವೆ ಫಿಕ್ಸ್ ಆದಮೇಲೆ ಹೋಗಿದ್ದದು, ನಮ್ಮ ತಂದೆ ತಾಯಿಯವರ ಬಳಿ ಪರ್ಮಿಷನ್ ಕೇಳಿ ಕರೆದುಕೊಂಡು ಹೋಗಿದ್ರು, ಹಾಗಾಗಿ ಅದು ನಮ್ಮ ಮೊದಲ ಪ್ರಯಾಣ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ತುಂಬ ಸಂತೋಷ ನಿಮ್ಮ ಸಂದೇಶಕ್ಕೆ. ಹೀಗೆ ಅನೇಕ ಸಂದೇಶಗಳು ಬಂದಿವೆ, ಮತ್ತೆ ನೋಡೋಣ. ಈಗ ಒಂದು ಹಾಡು

ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಅನೇಕ ಸಂದೇಶಗಳು ಬಂದಿವೆ. ನಮ್ಮ ಮೊದಲ ಜರ್ನಿ 1993 ಅಂತ ಹೇಳಿ ಗುಲ್ಬರ್ಗಾಗೆ ಹೋಗಿದ್ವಿ ಅಂತ ಹೇಳಿ ಯಲಹಂಕದಿಂದ ಅಶ್ವಥ್ ಕುಲಕರ್ಣಿ ಮಾರುತಿ ನಗರದಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಗೋಕಾಕ ತಾಲೂಕಿನ ಭೈರಹಟ್ಟಿ ನಗರದ ದೇವರಾಜ್ ಕಿಲಾರಿ ಅವರು ಸಹ ಮೆಸೇಜ್ ಮಾಡಿದ್ದಾರೆ. ನಾನು ಧಾರವಾಡ ಬಸ್ ನಿಲ್ದಾಣದಿಂದ ನನ್ನ ಸಂಗಾತಿಯ ಜೊತೆಗೆ ಮುರುಘಾ ಮಠದವರೆಗೂ ಜೊತೆಯಲ್ಲಿ ಹೋಗಿದ್ವಿ ಬೈಕ್ ಮೇಲೆ ಅಂತ ಸಂದೇಶ ಕಳಿಸಿದರೆ, ನಮ್ಮ ಮೊದಲ ಪ್ರಯಾಣ ತಿರುಪತಿಗೆ ಹೋಗಿದ್ದು ಅಂತ ಹೇಳಿ ಶ್ರೀನಾಥ್ ಇವರು ಸಹ ಸಂದೇಶವನ್ನು ಕಳಿಸಿದರೆ. ಎಲ್ಲಿಂದ ಅಂತ ತಿಳಿಸಲ್ಲ. ಇನ್ನು 1991 ಮದುವೆ ಫಿಕ್ಸ್ ಆಗಿತ್ತು, ಆಗ ಮೊದಲ ಬಾರಿಗೆ ಪ್ರಯಾಣ ಭದ್ರಾವತಿ ಜಯಶ್ರೀ ಟಾಕೀಸ್ನಲ್ಲಿ ಅಂತ ಹೇಳಿ ಸಂದೇಶ ಕಳಿಸ್ಕೊಡಿ. ಅಂದರೆ ಒಂದು ಸಿನಿಮಾ ನೋಡಲಿಕ್ಕೆ ಹೋಗಿದ್ವಿ, 34 ಸವಿ ನೆನಪು ಅಂತ ಹೇಳಿ ನೇರಲಗುಂಡಿಯಿಂದ ಚಂದ್ರಕ್ಕ ಜಗನ್ನಾಥ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಇವರು ಸಹ ಮೆಸೇಜ್ ಮಾಡಿದರೆ, ನಾವು ಮೊದಲು ಹೋಗಿದ್ದು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ನನ್ನ ಸಂಗಾತಿಯ ಜೊತೆಗೆ, ಎಲ್ಲವನ್ನ ನೆನಪು ಮಾಡ್ಕೊಳ್ತಿದ್ದೀವಿ, ತುಂಬ ಖುಷಿ ಆಗ್ತಿದೆ ಅಂತಿದ್ದಾರೆ.

ನನ್ನ ಜೊತೆಯಲ್ಲಿ ಪ್ರೇಯಸಿ ನೀನಿರುವಾಗ ಆಕಾಶವೋ ಪಾತಾಳವೋ ಎಲ್ಲವೂ ಓಕೆ ಓಕೆ ಅಂತ ಹೇಳಿ ಒಂದು ಹಾಡನ್ನ ಕೇಳ್ತಾ ಇದ್ದೀರಿ. ಹಾಗೆ ಸಂದೇಶಗಳು ಬರ್ತಾ ಇವೆ. ವಸುಂಧರ ಪ್ರಭಾಕರ ಪಾಸ್ತಿಯವರು ವಿದ್ಯಾನಗರ ಈ ಹುಬ್ಬಳ್ಳಿಯಿಂದ ಸಂದೇಶ ಕೇಳಿಸಿದ್ರೆ, ನಾವು ಮದುವೆ ಆದ ಎರಡು ದಿನಕ್ಕೆ ಅಂದರೆ 14/6/1985 ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳಿ. ಇನ್ನು ಮಂಜುರಾಣಿ ಮೈಸೂರಿನಿಂದ ಸಂದೇಶ ಕೇಳಿಸಿದ್ದಾರೆ, ನನ್ನ ಮೊದಲ ಪ್ರಯಾಣ ಉರುಳಿಸೋದಕ್ಕೆ ಪದಗಳೇ ಸಾಲೋದಿಲ್ಲ, ಮೊದಲ ಬಾರಿಗೆ ನನ್ನವರ ಜೊತೆ ಪಯಣಿಸಿದಾಗ ಜೀವನವೇ ಸುಖ ಪಯಣ, ಒಲವಿನ ಕವನ ಅಂತ ಒಂದು ಹಾಡು ನೆನಪಾಗ್ತಾ ಇತ್ತು ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮ್ಮ ಮೊದಲ ಪ್ರಯಾಣ ಜೋಗದ ಸಿರಿ ನೋಡುವಂತಹ ಮೂಲಕ ಅಂದರೆ ಭದ್ರಾವತಿಗೆ ಹೋಗಿದ್ವಿ ಅಂತ ಒಬ್ಬರು ಸಂದೇಶ ಕಳಿಸಿದರೆ, ವೈಷ್ಣವಿ ಮುನವಳ್ಳಿಯವರು.

ಇನ್ನು ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದರೆ, ನನ್ನ ಮದುವೆ ಆಗಿ 30 ವರ್ಷ ಆಗ ಅಷ್ಟೇನು ವೆಹಿಕಲ್ಸ್ ಇರಲಿಲ್ಲ, ನನ್ನ ಹತ್ರ ಸೈಕಲ್ ಇತ್ತು. ಆ ಸೈಕಲಲ್ಲಿ ನನ್ನ ಶ್ರೀಮತಿಯವರನ್ನ ಕರೆದುಕೊಂಡು ಅತ್ತೆ ಮನೆಗೆ ಹೋಗಿದ್ದೆ. ಅಕ್ಕಪಕ್ಕದ ಜನರು ನೋಡಿ ನಕ್ಕಿದ್ರು ಅಂತ. ನಗು ಯಾಕೆ?

ಅಲ್ವಾ? ಇರಲಿ, ಇನ್ನೂ ಸಂದೇಶ ಬರ್ತಾನೇ ಇವೆ. ಹೆಚ್ ಎಲ್ ಬಸವರಾಜು ಪುಟ್ಟಗೆರೆ ಹೊಸಹಳ್ಳಿ ಇವರು ಸಂದೇಶ ಅರಸೀಕೆರೆಯಿಂದ ಸಂದೇಶ ಕಳಿಸಿರಿ. ನನ್ನ ಸಂಗಾತಿ ಆಶಾ ಅವರ ಜೊತೆ 2006 ಮದುವೆ ಆಯಿತು. ಮೊದಲಿಗೆ ಮೈಸೂರು ದಸರಾ ನಾಡಹಬ್ಬ ನೋಡೋದಕ್ಕೆ ಅಂದರೆ ಅದನ್ನು ಕಣ್ತುಂಬ್ಕೊಳ್ಳೋದಕ್ಕೆ ಅಂತ ಹೇಳಿ ನಾವು ಮೈಸೂರು ದಸರಾಗೆ ಹೋಗಿದ್ವಿ. ಅದು ನಮ್ಮ ಮೊದಲ ಪ್ರಯಾಣ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ.

0: ಹಕ್ಕಿ ಹಾಗೆ ಬಾನಲ್ಲೇ ಹಾರಾಡ್ತಾ ಸಮಯ 11 ಗಂಟೆ ಆಗ್ತಾ ಇದೆ. ಕೊನೆಯದಾಗಿ ಒಂದು ಸಂದೇಶ ಬಂದಿದೆ. ನಿರ್ಮಲಾ ಗೊರಗುಂಟೆ ಪಾಳ್ಯದಿಂದ ಹೇಳ್ತಾ ಇದ್ದಾರೆ, ನಮ್ಮ ಮೊದಲ ಪ್ರಯಾಣ ಟ್ರೈನಲ್ಲಿ ಹೋಗಿದ್ದು ತಿರುಪತಿಗೆ ಅಂತ ಹೇಳಿ ಹೀಗೆ ಅನೇಕರು ತಮ್ಮ ಮೊದಲ ಪ್ರಯಾಣದ ಅನುಭವವನ್ನು ಹಂಚಿಕೊಂಡಿದ್ರು. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇದು ಪ್ರೇಮ ನಿನಾದ ಕಾರ್ಯಕ್ರಮ. ಸಮಯ 11 ಗಂಟೆ ಆಗ್ತಿದೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿರುವ ಪ್ರಮುಖ ಸಂಶೋಧನಾ ಸಂಸ್ಥೆಗಳು, ನವೋದ್ಯಮಗಳು, ಬಹುರಾಷ್ಟ್ರೀಯ ಸಂಶೋಧನೆ ಹಾಗೂ ಅಭಿವೃದ್ಧಿ ಕೇಂದ್ರಗಳು ಮತ್ತು ವಿಶ್ವವಿದ್ಯಾಲಯಗಳ ಬಲವಾದ ಪರಿಸರ ವ್ಯವಸ್ಥೆಯು ಡೀಪ್ಟೆಕ್ ನಾವೀನ್ಯತೆಯಲ್ಲಿ ಜಾಗತಿಕವಾಗಿ ಮುಂಚೂಣಿಗೆ ಬರಲು ರಾಜ್ಯಕ್ಕೆ ಅನುಕೂಲ ಮಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಿ ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸ್ಥಾನ ಸಿಗದೆ ನಿರಾಸೆಗೊಂಡಿರುವ ಹಿರಿಯ ನಾಯಕ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಹಾಗೂ ಮಂಕಾಳ ವೈದ್ಯ ಅವರೊಂದಿಗೆ ಮಾತುಕತೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಸಚಿವ ಸಂಪುಟಕ್ಕೆ ಶಾಸಕ ಬಿ ನಾಗೇಂದ್ರ ಅವರನ್ನು ಮರು ಸೇರ್ಪಡೆಗೊಳಿಸಿರುವ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೃಷ್ಣಾ ಹಾಗೂ ಭೀಮಾ ನದಿಗಳಿಗೆ ನೀರು ಬಿಡುವುದರಿಂದ ಜಿಲ್ಲೆಯ ಕೃಷ್ಣಾ ನದಿ ತೀರದ ಗ್ರಾಮಗಳಲ್ಲಿ ಮುಂಜಾಗ್ರತೆ ತೆಗೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರಾದ ಪುವಿತಾ ಎಸ್ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಸುಮಾರು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ನಾಶವಾಗಿದ್ದು ಅಧ್ಯಯನಕ್ಕಾಗಿ ಸರ್ಕಾರ ಅಧಿಕಾರಿಗಳನ್ನು ಜಮೀನಿಗೆ ಕಳುಹಿಸಬೇಕು ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಆಗ್ರಹಿಸಿದ್ದಾರೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಕೃಷ್ಣ ಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ ಕೊರಿಯಾ ಮಾಸ್ಟರ್ ಸೂಪರ್ 300 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಬಾಕ್ಸಿಂಗ್, ಜೂಡೋ ಮತ್ತು ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಐತಿಹಾಸಿಕ ಪ್ರದರ್ಶನ ನೀಡಿ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಿಂದ ಹಿಂತಿರುಗಿದ ಭಾರತೀಯ ಕ್ರೀಡಾಪಟುಗಳನ್ನು ಕೇಂದ್ರ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ನವದೆಹಲಿಯಲ್ಲಿಂದು ಸನ್ಮಾನಿಸಿದರು. ಚಿನ್ನದ ಪದಕ ವಿಜೇತರಿಗೆ 30 ಲಕ್ಷ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 20 ಲಕ್ಷ ರೂಪಾಯಿ ಮತ್ತು ಕಂಚಿನ ಪದಕ ವಿಜೇತರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನಗಳನ್ನು ನೀಡಲಾಯಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.